ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 27ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 17ನೇ ತಾರೀಖು ಬುಧವಾರ. ಈಗ ಸಮಯ 5:56:40. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಶ್ರುತಿ ಸಂಜೀವ್ ಹಾರೈಸುವ ಶುಭೋದಯ. ಶುಭ ನುಡಿ. ಪರೋಪಕಾರಕ್ಕಾಗಿ ಮರಗಳು ಹಣ್ಣು ಕೊಡುತ್ತವೆ, ಹೊಳೆ ಹರಿಯುತ್ತದೆ, ಹಸುಗಳು ಹಾಲನ್ನು ಕೊಡುತ್ತವೆ. ಈ ದೇಹವಿರುವುದು ಪರೋಪಕಾರಕ್ಕಾಗಿ, ಹೀಗೆಂದಿದೆ ತ್ರಿಶತಿ ವ್ಯಾಖ್ಯಾನೀತಿ.

ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆಯಾಗಲಿದೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಚಂದ್ರಕಲಾ ನಂದಾವರ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮಧುಮುಡಿ ಸುಧಾಕರ್ ಅವರ ಹಾಡುಗಾರಿಕೆ. 10:30 ಗಾನಭಜಾನದಲ್ಲಿ ಹಿಂದಿ ಚಿತ್ರಗೀತೆಗಳು. 11:00 ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆಗಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 12:05 ವನಿತಾ ವಿಹಾರದಲ್ಲಿ ಡಾ ದುರ್ಗಾರತ್ನ ಸಿ ಅವರಿಂದ ಭಾಷಣ, ವಿಷಯ ಮಾನವ ಕಳ್ಳಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ, ಬಳಿಕ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾ ಗಾನವಿ ಅವರೊಂದಿಗೆ ಮಾತುಕತೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 11:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಉದ್ಯೋಗ ಖಾತರಿ ಕಾರ್ಯಕ್ರಮ ಕುರಿತು ಮಾಹಿತಿ, 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತದಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆ ಕುರಿತು ಡಾ ಜಿ ಶೈಲಜಾ ಹಾಗೂ ಡಾ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 4:00 ಭಾವಗೀತೆಗಳು. 4:15 ಯುವವಾಣಿ, ಇದರಲ್ಲಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪು ನಿನಾದದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳು. 5:00 ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ, ಇದರಲ್ಲಿ ಕಟ್ಟೆಮಾಡು ಗ್ರಾಮದ ಕಟ್ಟೆಮನೆ ಹನಿಸೋಮಯ್ಯ ಅವರ ಸೇನಾ ಅನುಭವ, ಸಂದರ್ಶಕರು ಉಮೇಶ್ ಡಿಎಂ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20 ಸುದ್ದಿಜಂಪೆ, ಪ್ರಾಯೋಜಕರು ದೇರಾಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45

ಐದು ನಿಮಿಷಕ್ಕೆ ಭಾವಗೀತೆಗಳು, 8 ಗಂಟೆಗೆ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನ. 9:30ಕ್ಕೆ ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಪಟು ಮತ್ತು ಯೋಗ ತಜ್ಞ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗೆ ಯೋಗವನ್ನು ಕ್ರೀಡೆಯಾಗಿ ಬಳಸುವ ವಿಷಯದ ಕುರಿತು ಸಂದರ್ಶನ. ರಾತ್ರಿ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30ಕ್ಕೆ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: Democratic Republic of Congo and Uganda. India, Egypt, Kenya and South Korea joined the appeal for enhanced measures including contact tracing, border surveillance and community engagement. Home Minister Amit Shah chaired a crucial meeting in New Delhi yesterday on the long-pending Kishau multi-purpose dam project aimed at the rejuvenation of the Yamuna River. In a statement, Home Ministry said that Himachal Pradesh, Uttarakhand, Delhi, Uttar Pradesh, Haryana and Rajasthan have agreed to sign a Memorandum of Understanding, MOU, for the implementation of the project. Following the signing of the MOU, the Kishau project will be placed before the Union Cabinet for approval. National Testing Agency NTA has urged parents and candidates to beware of scammers ahead of NEET examinations. In a social media post, NTA said that scammers on Telegram are running channels demanding money ranging from 14,000 to 25,000 rupees with claims of sharing the re-exam paper. It clarified that there is no leaked paper for the re-exam. In football, France defeated Senegal 3-1 in the opening game of Group 1 of FIFA World Cup 2026 at New Jersey Stadium last night. In men's cricket, India will take on Afghanistan in the second ODI of three-match series in Lucknow today. The match is scheduled to begin at 1:30 p.m. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:10 ಸೆಕೆಂಡುಗಳು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
7: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
1: ಆಕಾಶವಾಣಿ ಮಡಿಕೇರಿ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಹಾಡಿದೊಡೆ ಎನ್ನೊಡೆಯನ. ಗಾಯಕರು ಅಂಬಯ್ಯ ನುಲಿ.

ಉದಯರಾಗ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ನಾಯಕಂಡ ಬೇಬಿ ಚುನ್ನಪ್ಪ ಅವರ ರಚನೆ ನಂಬಿಯೇ ನಾನಿನ್ನ ಜಗದಂಬಿಕೆ. ಗಾಯಕರು ಅನುರಾಧ ಭಟ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮಡಿಕೇರಿ ಸಮಯ 6:30 ಆಗಲಿದೆ. ಇನ್ನು ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಚಂದ್ರಕಲಾ ನಂದಾವರ ಅವರಿಂದ.
1: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿವುದೇ ಜೀವನ, ಇದು ಕವಿ ಎಂ ಗೋಪಾಲಕೃಷ್ಣ ಅಡಿಗರ ಕವಿತೆಯ ಸಾಲು. ಜೊತೆಗೆ ಇದೊಂದು ಜೀವನ ಮೌಲ್ಯವೂ ಹೌದು. ಮನುಷ್ಯರ ಬದುಕಿನಲ್ಲಿ ಹುಟ್ಟು ಸಾವುಗಳ ನಡುವಿನ ಅವಧಿಯಲ್ಲಿನ ತುಡಿತವೇ ಅವರವರ ಜೀವನ ಶೈಲಿ. ಈ ಜೀವನ ಶೈಲಿ ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಭಿನ್ನತೆಗಳೂ ಸಹಜ. ಭಿನ್ನತೆಯು ಒಂದು ಕುಟುಂಬದೊಳಗಣ ಒಬ್ಬೊಬ್ಬ ವ್ಯಕ್ತಿಯಿಂದ ತೊಡಗಿ ರಾಜ್ಯ ದೇಶಗಳಂತೆಯೇ ಸಮುದಾಯ ಜಾತಿ ಧರ್ಮಗಳ ನೆಲೆಯಲ್ಲಿಯೂ ಭಿನ್ನವಾಗಿದ್ದರೂ ಆ ಒಬ್ಬೊಬ್ಬರೂ ಬದುಕುವುದಕ್ಕಾಗಿ ಹೋರಾಡುವ ಅಥವಾ ಅವರವರ ಬದುಕಿನಲ್ಲಿ ಬೇಕಾಗಿರುವ ಸುಖಕ್ಕಾಗಿ ಹಂಬಲಿಸುವ ಅಥವಾ ಅವರು ಭಾವಿಸುವ ಯಶಸ್ಸಿನ ಹಿಂದಿನ ಪ್ರಯತ್ನಗಳಿಗೆಲ್ಲ ಬೇಕಾದ ಮೂಲ ದ್ರವ್ಯವೆಂದರೆ ಜೀವನೋತ್ಸಾಹ. ಒಂದರ್ಥದಲ್ಲಿ ಬದುಕಿನ ಬಗೆಗೆ ಅವರಿಗಿರುವ ಪ್ರೀತಿ. ಈ ಪ್ರೀತಿ ಉತ್ಸಾಹಗಳು ಆಯಾಯ ವ್ಯಕ್ತಿಯಲ್ಲಿ ಸಹಜವಾಗಿ ಉಂಟಾಗುವ ಅಂತರಂಗದ ಜೀವ ಪ್ರಕ್ರಿಯೆಯಂತೆಯೇ ಹೊರಜಗತ್ತಿನ ಪ್ರಭಾವಕ್ಕೂ ಒಳಪಡುವಂತಹುದು. ಬಾಲ್ಯದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆರೆಹೊರೆಯವರ ಪ್ರೀತಿ ವಾತ್ಸಲ್ಯಗಳಿಂದ ತುಂಬಿ ಜೀವನಕ್ಕೆ ಬೇಕಾದ ಉತ್ಸಾಹದ ಗಳಿಕೆ ಆರಂಭವಾಗುತ್ತದೆ. ಹಾಗೆಯೇ ಅದೇ ಬಾಲ್ಯದಲ್ಲಿ ಅವೇ ವ್ಯಕ್ತಿಗಳ ಕಾರಣದಿಂದ ಉತ್ಸಾಹದ ಬದಲು ಅಸಹನೆ ಮತ್ಸರ ದ್ವೇಷ ಸಿಟ್ಟು ಸೆಡವುಗಳು ಜೀವಿಸಲು ಬೇಡವಾದರೂ ಅವುಗಳೂ ಸೇರಿಕೊಳ್ಳುತ್ತವೆ. ಇನ್ನು ಹುಟ್ಟಿನಿಂದ ಯಾವುದೇ ರೀತಿಯ ದೈಹಿಕ ಮಾನಸಿಕ ತೊಂದರೆಗಳು ಇದ್ದಲ್ಲಿ ಪರಾವಲಂಬಿತನದೊಂದಿಗೆ ಕನಿಕರ ಅನುಕಂಪ ಸಹಾನುಭೂತಿಗಳು ಜೀವನಕ್ಕೆ ಬೇಕಾದವುಗಳಾಗಿ ಸಿಗುತ್ತಿರುತ್ತವೆ ಅಥವಾ ಸಿಗದೆಯೂ ಇರಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಜೀವನೋತ್ಸಾಹ ಎನ್ನುವುದು ಯಾವುದೇ ಭೌತಿಕ ವಸ್ತುಗಳಿಂದ ದೊರೆಯುವಂಥವುದಲ್ಲ ಮಾತ್ರವಲ್ಲ, ಅದು ಜೀವಿಸಲು ಬೇಕಾದ ಮನಸ್ಸಿನ ಅಂತರಂಗದ ನಿರಂತರ ಕ್ರಿಯೆಗೆ ಬೇಕಾದ ಜೀವದ್ರವ್ಯ ಎನ್ನುವುದು ಸಾಬೀತಾಗುತ್ತದೆ. ಈ ಮನಸ್ಸು ಎಲ್ಲಿರುತ್ತದೆ, ಮಿದುಳಿನಲ್ಲಿಯೇ ಹೃದಯದಲ್ಲಿಯೇ ಎಂಬ ಕಾಲಾತೀತವಾದ ಪ್ರಶ್ನೆಗೆ ವಿಜ್ಞಾನ ಇಂದು ಮಿದುಳಿನಲ್ಲಿದೆ ಎಂದು ಸಾಬೀತುಪಡಿಸುವ ದಿಕ್ಕಿನಲ್ಲಿ ನಾವಿದ್ದೇವೆ. ಹಾಗೆಯೇ ಮಿದುಳಿನಲ್ಲಿ ಮನಸ್ಸು ಎನ್ನುವುದರೊಂದಿಗೆ ಬುದ್ಧಿಯೂ ಇದೆ. ಇದು ಮನಸ್ಸನ್ನು ನಿಯಂತ್ರಿಸುತ್ತದೆ ಎನ್ನುವ ಅನುಭವಗಳೊಂದಿಗೆ ಮನಸ್ಸು ಬುದ್ಧಿಯನ್ನೂ ಮೀರಿ ವರ್ತಿಸುತ್ತದೆ ಎನ್ನುವುದು ಕೂಡ ನಮ್ಮ ಅನುಭವಕ್ಕೆ ದೊರಕುವ ಸತ್ಯವೂ ಹೌದು. ಆದ್ದರಿಂದಲೇ ಇಂದಿನ ವರ್ತಮಾನ ಕಾಲದಲ್ಲಿ ಜೀವನೋತ್ಸಾಹವನ್ನು ಉಳಿಸಿಕೊಳ್ಳಬೇಕು ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ. ಈ ಬಗ್ಗೆ ಇರುವ ಮಾಹಿತಿಗಳು, ಸಾಕ್ಷಿಗಳು, ಅನುಭವಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹಂಚಿಕೆಯಾಗುತ್ತಿವೆ. ಹಾಗಾದರೆ ಇಂದಿನ ವರ್ತಮಾನದಲ್ಲಿ ಜೀವನೋತ್ಸಾಹ ಎನ್ನುವುದು ಕಡಿಮೆಯಾಗುತ್ತಿದೆ ಎಂದಂತಾಯಿತು. ಯಾರಲ್ಲಿ ಜೀವನೋತ್ಸಾಹ ಕಡಿಮೆಯಾಗುತ್ತಿದೆ ಎಂದು ಒಂದಿಷ್ಟು ಯೋಚಿಸೋಣವೇ. ಬಹಳ ಆತಂಕದ ವಿಷಯ ಅಂದರೆ ನಮ್ಮ ಎಳೆಯ ಪೀಳಿಗೆಯಲ್ಲಿ ಜೀವನೋತ್ಸಾಹ ಕಡಿಮೆಯಾಗಿರುವುದು. ಕಷ್ಟದ ಅರಿವಿಲ್ಲದ, ಕೌಟುಂಬಿಕ ಸಂಬಂಧಗಳ ಬಗೆಗೆ ಗೌರವವಿಲ್ಲದ, ಇನ್ನೊಬ್ಬರು ನೀಡುವ ಪ್ರೀತಿ ವಿಶ್ವಾಸಗಳನ್ನು ಅರ್ಥೈಸಿಕೊಳ್ಳಲಾಗದ ಮನಸ್ಥಿತಿಯ ಎಳೆಯರು ಸಣ್ಣಪುಟ್ಟ ಕಷ್ಟಗಳನ್ನು ನೋವುಗಳನ್ನು ಸಹಿಸಲಾಗದೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಇಲ್ಲವಾದಾಗ ಅವರನ್ನು ಏಕಾಂಗಿತನ ಕಾಡುತ್ತದೆ, ಜೊತೆಗೆ ಅನುಮಾನಗಳು ಹೆಚ್ಚಾಗುತ್ತವೆ. ಇದರಿಂದ ಹೊರಬರಲಾಗದ ಅವರಲ್ಲಿ ಜೀವನದ ಕುರಿತಾದ ಉತ್ಸಾಹವೇ ಇಲ್ಲದೆ ಆತಂಕಕ್ಕೆ ಖಿನ್ನತೆಗೆ ಒಳಗಾಗಿ ಕೊನೆಗೆ ಆತ್ಮಹತ್ಯೆಗೆ ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಇಂತಹ ಎಳೆಯರಿಗೆ ತಮ್ಮ ಕಷ್ಟಗಳ ಕೋಟೆಗಳನ್ನೇ ಏರಿ ತಮ್ಮ ದೈಹಿಕ ತೊಂದರೆಗಳನ್ನು ಮೀರಿ ಜೀವನ ಪ್ರೀತಿಯಿಂದ ಬದುಕಿನ ಯಶಸ್ಸಿಗೆ ಉತ್ಸಾಹದಿಂದ ಪ್ರಯತ್ನಿಸುವ

0: ಮತ್ತು ಯಶಸ್ವಿಗಳಾದವರ ಬಗೆಗಿನ ತಿಳುವಳಿಕೆ ನೀಡಬೇಕು. ಅವರ ಜೀವನದಿಂದ ಉತ್ಸಾಹವನ್ನು, ಸ್ಫೂರ್ತಿಯನ್ನು, ಪ್ರೇರಣೆಯಾಗಿ ಪಡೆದು ಅವರ ಜೀವನಾನುಭವಗಳನ್ನು ಮನದಟ್ಟು ಮಾಡಿಕೊಂಡಾಗ ಖಿನ್ನತೆಯ ಚಕ್ರವ್ಯೂಹದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಜೊತೆಗೆ ಅವರ ಮನಸ್ಥಿತಿಯನ್ನು ಸರಿಪಡಿಸುವಲ್ಲಿ ವೈದ್ಯಕೀಯ ಚಿಕಿತ್ಸೆಯೂ ಬೇಕಾಗುತ್ತದೆ. ಮಾತ್ರವಲ್ಲ, ಅನೇಕ ಬಾರಿ ಅವರು ಇರುವ ಕೌಟುಂಬಿಕ ವಾತಾವರಣವನ್ನು ಕೂಡ ಬದಲಾಯಿಸಬೇಕಾದ, ಅಂದರೆ ಅವರ ಕುಟುಂಬಿಕರು, ಸ್ನೇಹಿತರು, ನೆರೆಹೊರೆಯವರು, ಶಿಕ್ಷಕರು ಇವರೆಲ್ಲರೂ ಅವರ ಕುರಿತಾಗಿ ತೋರುವ ಧೋರಣೆಗಳನ್ನು ಕೂಡ ಬದಲಾಯಿಸುವ ಸಂದರ್ಭಗಳು ಇವೆ. ಒಟ್ಟಿನಲ್ಲಿ ಜೀವನದ ಯಾವುದೇ ಹಂತದಲ್ಲಿ ಆಗಲಿ ಜೀವನೋತ್ಸಾಹವನ್ನು ಕಳಕೊಳ್ಳದಂತೆ ನಾವು ಇರಬೇಕಾದರೆ ಬದಲಾವಣೆಯ ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಹೊಂದಿಕೊಂಡು ಬಾಳುವ ಧನಾತ್ಮಕ ಮನೋಧರ್ಮವನ್ನು ಬೆಳೆಸಿಕೊಳ್ಳಲೇಬೇಕು.
1: ಇದುವರೆಗೆ ಚಂದ್ರಕಲಾ ನಂದಾವರ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:34:35. ಈಗ ರೈತರಿಗೆ ಸಲಹೆ.
3: ಕಾಫಿ ಬೆಳೆನಲ್ಲಿ ಕಾಫಿ ಕಾಯಿಕೊರಕದ ನಿರ್ವಹಣೆಗೆ ನಾವು ಮಳೆ ಆಗೋವರೆಗೂ ಕೂಡ ತೋಟದಲ್ಲಿ ಬ್ರೋಕಾ ಬಲೆಗಳನ್ನು ಉಳಿಸ್ಕೋಬೇಕಾಗತ್ತೆ. ಅದೇ ರೀತಿ ಈ ಬೇರು ತಿನ್ನುವಂಥ ಹುಳುಗಳ ಹಾವಳಿ ಕೂಡ ಕಂಡುಬರುತ್ತೆ. ಅವುಗಳ ಒಂದು ನಿರ್ವಹಣೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ಹೊಸದಾಗಿ ನಾಟಿ ಮಾಡಿರುವಂಥ ಪ್ರದೇಶದಲ್ಲಿ ಕಂಡುಬರುವಂಥ ಬೇರು ಹುಳುಗಳ ಮರಿ ಹುಳುಗಳನ್ನು ನಾವು ಸಂಗ್ರಹಿಸಿ ತಕ್ಷಣವೇ ನಾಶ ಮಾಡಬೇಕಾಗತ್ತೆ. ಈ ಬೇರು ಹುಳುಗಳು ಮುಖ್ಯವಾಗಿ ಈ ಎಳೆ ಕಾಫಿ ಗಿಡಗಳ ಬೇರುಗಳನ್ನು ಕತ್ತರಿಸಿ ಆ ಗಿಡಗಳನ್ನು ಕೊಲ್ತವೆ. ಆದ್ದರಿಂದ ನಾವು ಈ ಗೊಬ್ಬರದ ಹುಳು ಅಥವಾ ಬೇರು ಹುಳುಗಳ ನಿರ್ವಹಣೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಕಾಫಿ ಬೆಳೆನಲ್ಲಿ ನಾವು ರೋಗ ನಿರ್ವಹಣೆ ಕಡೆಗೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಮುಂಗಾರು ಮಳೆ ವಿರಾಮ ಕೊಟ್ಟಾಗ ನಾವು ಕೆಲವು ರೋಗಗಳ ವಿರುದ್ಧ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಕಾಫಿ ಎಲೆ ತುಕ್ಕು ರೋಗ ಹಿಮಿಲಿಯಾ ವ್ಯಾಸ್ಟ್ರಿಕ್ಸ್ ಎನ್ನುವಂಥ ಒಂದು ಶಿಲೀಂಧ್ರದಿಂದ ಬರುತ್ತೆ. ಮುಖ್ಯವಾಗಿ ನಾವು ಎಲೆಗಳ ಮೇಲೆ, ಹಾಗೆಯೇ ಎಲೆಗಳ ತಳಭಾಗದಲ್ಲಿ ತಿಳಿ ಹಳದಿ ಚುಕ್ಕೆಗಳನ್ನು ಕಾಣಬಹುದು. ಆನಂತರ ಈ ಎಲೆಗಳ ತಳಭಾಗದಲ್ಲಿ ನಾವು ಕೆಂಪು ಬಣ್ಣದ ಒಂದು ರೀತಿ ಮಚ್ಚೆಗಳು ದಪ್ಪ ಆಗೋದನ್ನು ಕೂಡ ಕಾಣಬಹುದು. ಕಾಫಿ ಎಲೆ ತುಕ್ಕು ರೋಗ ಹೆಚ್ಚಾದಾಗ ಎಲೆಗಳೆಲ್ಲ ಒಣಗಿ ಬಿದ್ದು ಹೋಗ್ತವೆ. ಆದ್ದರಿಂದ ನಾವು ಕಾಫಿ ಎಲೆ ತುಕ್ಕು ರೋಗದ ನಿರ್ವಹಣೆಗೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ನಾವು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಅಂದರೆ ಹೆಕ್ಸಾಕೊನಸೋಲನ್ನು ನಾವು ಬಳಸ್ಕೋಬೇಕಾಗತ್ತೆ. ಹೆಕ್ಸಾಕೊನಸೋಲ್ 5 ECಯನ್ನು ಪ್ರತಿ ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬಹುದು. ಹೆಕ್ಸಾಕೊನಸೋಲ್ 75 WG 1 barrel ನೀರಿಗೆ 30 g ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಕೈಗೊಳ್ಳಬಹುದು. ಇದಕ್ಕೆ ಬದಲಾಗಿ ಟೆಬಿಕೊನಸೋಲ್ ಅಂತ ಮತ್ತೊಂದು ಶಿಲೀಂಧ್ರನಾಶಕ ಇದೆ. ಇದನ್ನು ನಾವು ಪ್ರತಿ ಬ್ಯಾರಲ್ ನೀರಿಗೆ 200 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಟೆಬಿಕೊನಸೋಲು 38.39% ಸಾಂದ್ರತೆಯಲ್ಲಿ ನಮಗೆ ಲಭ್ಯವಾಗುತ್ತೆ. ಮುಖ್ಯವಾಗಿ ಈ ಸಿಂಪರಣೆ ಎಲೆಗಳ ತಳಭಾಗಕ್ಕೆ ತಲುಪೋ ರೀತಿಯಲ್ಲಿ ನಾವು ಖಚಿತ ಮಾಡ್ಕೋಬೇಕಾಗತ್ತೆ. ಕಾಫಿ ಸಸಿಗಳನ್ನು ತಯಾರು ಮಾಡಿಕೊಳ್ಳುವಂಥ ಕಡೆ, ಅಂದರೆ ಸಸ್ಯ ಕ್ಷೇತ್ರಗಳಲ್ಲೂ ಕೂಡ ನಾವು ರೋಗ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಕಾಫಿ ನರ್ಸರಿಯಲ್ಲಿ ಮಳೆಗಾಲದಲ್ಲಿ ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ಮತ್ತು ಕಾಂಡದ ಕೊಳೆ ರೋಗ ಸಾಮಾನ್ಯವಾಗಿ ಕಂಡುಬರ್ತವೆ. ಇವುಗಳ ಒಂದು ನಿಯಂತ್ರಣಕ್ಕೆ ನಾವು ಪಾರದರ್ಶಕ ಪಾಲಿಥೀನ್ ಹಾಳೆಯ ಮೇಲ್ಛಾವಣಿಯನ್ನು ಹಾಕಬೇಕಾಗತ್ತೆ. ಇದರಿಂದ ಈ ರೋಗವನ್ನು ನಿಯಂತ್ರಣ ಮಾಡಬಹುದು. ಈ ಪಾರದರ್ಶಕ ಪಾಲಿಥೀನ್ ಹಾಳೆಯ ದಪ್ಪ 150 µm ಇರಬೇಕಾಗತ್ತೆ. ಕಾಫಿ ಸಸ್ಯ ಕ್ಷೇತ್ರದಲ್ಲಿ ಈ ಮೈರೋಥೀಸಿಯಂ ಎಲೆಚುಕ್ಕೆ ರೋಗ ಮತ್ತು ಕಾಂಡದ ಕೊಳೆ ರೋಗ ಏನಾದರೂ ಕಂಡುಬಂದರೆ ಪ್ರತಿ ಲೀಟರ್ ನೀರಿಗೆ 0.8 ml ಪ್ರೋಪಿಕೊನಸೋಲ್ 25 UC ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಇದಾದ 20-25 ದಿನಗಳ ಅಂತರದಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 2 g ಮ್ಯಾಂಕೋಜಬ್ 75 WP ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಮಳೆಗಾಲದಲ್ಲಿ ಕಾಫಿ ಬೆಳೆಗೆ ಮುಖ್ಯವಾಗಿ ಕೊಳೆ ರೋಗಗಳು ಬಾಧಿಸ್ತವೆ. ಅವುಗಳಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆ ರೋಗಗಳು ಬಹಳ ಮುಖ್ಯವಾದಂಥವು. ಇವುಗಳ ನಿರ್ವಹಣೆಗೆ ನಾವು ಮುಖ್ಯವಾಗಿ ಸಿಂಪರಣೆ ಮಾಡೋದಕ್ಕಿಂತ ಮೊದಲು ಒಣಗಿದ ನೆರಳಿನ ಮರದ ಎಲೆಗಳನ್ನು ಮೇಲಾವರಣದಿಂದ ತೆಗೆದುಹಾಕಬೇಕಾಗತ್ತೆ. ನೀರು ಕಾಫಿ ಗಿಡಗಳ ಬೇರಿನ ಸುತ್ತ ನಿಲ್ದಲೆ ಸರಾಗವಾಗಿ ಹರಿದೋಗೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನು ರಾಸಾಯನಿಕ ವಿಧಾನಗಳಿಗೆ ಬಂದರೆ ರೋಗ ನಿರೋಧಕ ಶಕ್ತಿ ಇಲ್ಲದಂಥ ಗಿಡಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಒಂದು ಗಿಡಗಳಿಗೆ ನಾವು ಟೆಬಿಕೊನಸೋಲ್ ಶಿಲೀಂಧ್ರನಾಶಕವನ್ನು ಬಳಸಿಕೊಂಡು ಉಪಚಾರವನ್ನು ಮಾಡಬೇಕಾಗತ್ತೆ. ಟೆಬಿಕೊನಸೋಲ್ 38.39% ಪ್ರತಿ ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟ್ರ್ ನೀರಿಗೆ 200 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಎಲೆಗಳ ಎರಡೂ ಮೇಲ್ಮೈಗೆ ಮತ್ತು ಬೆಳೀತಾ ಇರುವಂಥ ಕಾಯಿಗಳಿಗೆ ಸಿಂಪರಣೆ ಮಾಡೋದು

0: ಉಕ್ತ. ಇನ್ನು ಕಾಫಿ ಕಾಂಡದ ಕ್ಯಾಂಕರ್ ಕೂಡ ಕಂಡುಬರುತ್ತೆ. ಇವುಗಳ ನಿರ್ವಹಣೆ ಕೂಡ ಬಹಳ ಮುಖ್ಯ. ಕಾಫಿ ತೋಟದಲ್ಲಿ ತೀವ್ರವಾಗಿ ಬಾಧಿತವಾದಂಥ ಗಿಡಗಳು ಕಂಡುಬಂದರೆ ರೋಗ ಮತ್ತಷ್ಟು ಹರಡೋದನ್ನು ನಾವು ತಡೆಗಟ್ಟೋದಕ್ಕೆ ಈ ಗಿಡಗಳನ್ನು ಕಿತ್ತು ನಾವು ನಾಶ ಮಾಡಬೇಕಾಗತ್ತೆ. ಹಿಂದಿನ ವರ್ಷಗಳಲ್ಲಿ ಎಲೆ ತುಕ್ಕು ರೋಗ ಮತ್ತು ಮಳೆಗಾಲದಲ್ಲಿ ಕಂಡುಬರುವಂಥ ಕೊಳೆ ರೋಗಗಳು ಕಂಡುಬಂದರೆ ಈ ಎರಡೂ ರೋಗಗಳನ್ನು ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡೋದಕ್ಕೆ ಮಳೆ ಬಿಡು ಕೊಟ್ಟಾಗ ಟೆಬಿಕೊನಸೋಲ್ 38.39% SCಯನ್ನು ಪ್ರತಿ ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
6: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
5: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
7: ಹೈಟೆಕ್ ಫರ್ನಿಚರ್ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
17: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
18: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
19: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ.

0: ಮುತ್ತುಗಳ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
1: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಸಮಯ 6:45 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ದೇಶಭಕ್ತಿಗೆ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜಯ್ಯನ್. ಮುನಿರಾಜಯ್ಯನ್ ಅವರೇ ನಮಸ್ಕಾರ.
3: ನಮಸ್ತೆ.
2: ಈಗ ಉದ್ಯೋಗದಾತರು ಉದ್ಯೋಗಿಯನ್ನ ಯಾವುದೇ ಮುನ್ಸೂಚನೆ ಇಲ್ಲದೆ ವಜಾಗೊಳಿಸಬಹುದೇ, ಅಂದ್ರೆ ಟರ್ಮಿನೇಟ್ ಮಾಡಬಹುದೇ, ಈಗ ರಾಜೀನಾಮೆ ತಗೋತಾರೆ ಅಂತ ಒಂದು ಹೇಳ್ತೀವಿ ಇತ್ಯಾದಿ ಕೆಲವು ಕಾನೂನಿನ ಅಡಿನಲ್ಲಿ ಕೆಲವು ಪದ್ಧತಿಗಳ ಮೂಲಕವಾಗಿ ಅವರನ್ನ ತೆಗೆಯೋದು ಅಥವಾ ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಳೋದು ಇತ್ಯಾದಿ ಎಲ್ಲ ಮಾಡ್ತಾರೆ. ಆ ಬಗ್ಗೆ ತಿಳಿಸಿ ಸರ್ ಏನೇನು ಅಂತ.
3: ಸರ್, ಈಗ ಯಾವುದೇ ಮುನ್ಸೂಚನೆ ಇಲ್ಲದೆ ಒಬ್ಬ ಕಂಪನಿಯಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಉದ್ಯೋಗಿಯನ್ನ ವಜಾಗೊಳಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ಕಾರ್ಮಿಕ ಕಾನೂನು ಪ್ರಕಾರ ಆ ಒಂದು ಕಾನೂನಿನ ಅಡಿಯಲ್ಲಿ ಮೊದಲು ಮುನ್ಸೂಚನೆಯನ್ನು ನೀಡಬೇಕು. ಮುಂಚೆ 15 ದಿನ ಮುಂಚಿತವಾಗಿ ಒಂದು ನೋಟಿಸನ್ನು ನೀಡಬೇಕು, ಅವ್ರ ಗಮನಕ್ಕೆ ತರಬೇಕು. ಆ ನಂತರ ಅವ್ರ ಹತ್ರ ಕಾರಣ ಕೇಳಿ ತಿಳಿದುಕೊಂಡು ಅವರನ್ನು ಕೆಲಸದಿಂದ ವಜಾಗೊಳಿಸಲು ಇದು ಮಾಡಬೇಕು. ಯಾವುದೇ ಮುನ್ಸೂಚನೆ ನೀಡದೆ, ಯಾವುದೇ ನೋಟಿಸನ್ನು ನೀಡದೆ, ಕಾರಣ ತಿಳಿಸದೆ ಅವರನ್ನು ಉದ್ಯೋಗದಿಂದ ವಜಾಗೊಳಿಸಲು ಸಾಧ್ಯವಿಲ್ಲ. ಇಲ್ಲಿ ನಮ್ಗೆ ಎರಡ್ ತರ ಒಂದು ಇದು ಬರುತ್ತೆ. ಒಂದು ಟರ್ಮಿನೇಷನ್ ಅಂತಂದ್ರೆ ಅವರನ್ನ ವಜಾಗೊಳಿಸ್ತಕ್ಕಂಥದ್ದು, ಕೆಲಸದಿಂದ ವಜಾಗೊಳಿಸುವುದು ಅಥವಾ ತೆಗೆದು ಹಾಕುವುದು. ಯಾವ ಸಂದರ್ಭದಲ್ಲಿ ಅಂತಂದ್ರೆ ಒಂದು ಕಂಪನಿ ಅಥವಾ ಅವರ ಉದ್ಯೋಗಕ್ಕೆ ವಿರುದ್ಧವಾಗಿ ಅಥವಾ ಕಾನೂನು ಬಾಹಿರವಾಗಿ ಅಥವಾ ಏನಾದ್ರೂ ಲಾಸ್ ಆಗುವ ರೀತಿಯಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅಂತವ್ರನ್ನ ಟರ್ಮಿನೇಷನ್ ಅಂದ್ರೆ ಕೆಲಸದಿಂದ ವಜಾ ಮಾಡ್ತಕ್ಕಂಥದ್ದು ಅಥವಾ ಕೆಲಸದಿಂದ ತೆಗೆದಕ್ಕಂತ ಕೆಲಸವನ್ನ ಮಾಡಬಹುದು. ಮತ್ತೆ ಇದು ಏನಾಗಿರುತ್ತೆ ಅಂತಂದ್ರೆ ಒಂದು ಉದ್ಯೋಗ ಒಪ್ಪಂದದ ಉಲ್ಲಂಘನೆ ಅಥವಾ ಅವನ ನೀತಿಗಳ ಉಲ್ಲಂಘನೆ ಆಗಿರಬಹುದು. ಅವರು ಒಪ್ಪಂದ ಆಗಿರುತ್ತದೆ, ಒಬ್ಬ ಕೆಲಸಗಾರ ಒಬ್ಬ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರ ಇಬ್ಬರ ನಡುವೆ ಒಂದು ಒಪ್ಪಂದ ಆಗಿರುತ್ತದೆ. ಅವನ್ ಏಕಾಏಕಿ ತೆಗೆದಾಕ್ಬಿಟ್ರೆ ಆ ಒಪ್ಪಂದದ ಉಲ್ಲಂಘನೆ ಅಥವಾ ಕಂಪನಿಯ ನೀತಿಗಳಿಗೆ ಉಲ್ಲಂಘನೆ ಆಗಬಹುದು. ಆದ್ರಿಂದ ಅವರು ನೋಟಿಸ್ ಅನ್ನು ಕೊಟ್ಟೆ ತೆಗೆದಬೇಕಾಗ್ತಿತ್ತು. ಇನ್ನು ರಾಜೀನಾಮೆ ವಿಚಾರಕ್ಕೆ ಬಂದ್ರೆ ಉದ್ಯೋಗಿಯು ಸ್ವಯಂ ನಿರ್ಧಾರದಿಂದ ಒಂದು ರಾಜೀನಾಮೆಯನ್ನ ಪಡ್ಕೊಳ್ಬಹುದು. ಅವರು ಅಲ್ಲಿಂದ ಆ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಕೆಲಸವನ್ನು ಬಿಟ್ಟು ಹೋಗ್ತಕ್ಕಂಥ
2: ಹೋಗ್ಬಹುದು. ಕೆಲವು ಸಲ ಈ ಖಾಸಗಿ ಕ್ಷೇತ್ರದಲ್ಲಿ ಅವರಾಗಿ ವಜಾಗೊಳಿಸುವಾಗ ಏನೋ ಕೆಲವೊಂದು ಲಾಭಗಳನ್ನ ಕೊಡಬೇಕಾಗತ್ತೆ. ಕೆಲವು ಸಲ ಟರ್ಮಿನೇಟ್ ಎಲ್ಲ ಮಾಡಿದ್ರೆ ಸಮಸ್ಯೆ ಆಗ್ಬಹುದು. ಆಮೇಲೆ ರಾಜೀನಾಮೆ ಕೊಡಿ ನೀವು ಅಂತ ಹೇಳಿ ಒತ್ತಾಯನೂ ಮಾಡಿ ರಾಜೀನಾಮೆ ಕೊಡಿಸ್ಬಿಟ್ಟು ಬೇರೆ

0: ಯಾವುದೇ ಹಣಕಾಸಿನ ಸೌಲಭ್ಯಗಳನ್ನ ಕೊಡದೆ ಇರೋ ರೀತಿಯನ್ನು ಕೂಡ ಮಾಡೋದನ್ನ ನಾವು ಕೇಳಿದ್ದೀವಿ. ಹಾಗಾಗಿ ಯಾವುದು ರಾಜೀನಾಮೆ ನಾವು ಮನಪೂರ್ವಕವಾಗಿ ನಾವು ಕೊಟ್ಟಿದ್ದೇವಾ, ನಮ್ಮನ್ನ ಅವರು ವಜಾಗೊಳಿಸಿದಾರೆ ಅಂದ್ರೆ ಟರ್ಮಿನೇಟ್ ಮಾಡಿದಾರ, ಈ ಎಲ್ಲ ಇದರ ವ್ಯತ್ಯಾಸಗಳು ಏನು, ನಮ್ಮ ಹಕ್ಕು ಏನು ಇತ್ಯಾದಿನೆಲ್ಲ ಸರಿಯಾಗಿ ತಿಳ್ಕೊಂಡು ಮತ್ತು ಆರಂಭದಲ್ಲಿ ಸೇರ್ಕೊಂಡಾಗ ಯಾವ ರೀತಿ ಒಪ್ಪಂದ ಆಗಿತ್ತು. ಯಾಕಂದ್ರೆ ಈಗ ಖಾಸಗಿ ಕ್ಷೇತ್ರದಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ರಾಜೀನಾಮೆ ಕೊಟ್ಟು ಇನ್ನೊಂದ್ ಕಡೆ ಹೋಗ್ತಾರೆ, ಹೋಗ್ಬಹುದು, ಆದ್ರೆ ಅಲ್ಲಿ ಯಾವುದೇ ರೀತಿಯಾದ ತಕರಾರು ಸೃಷ್ಟಿ ಆಗಬಾರದು. ಈ ಮಾಹಿತಿಯನ್ನ ನೀಡಿದಿರಿ ವಕೀಲರಾದ ಮುನಿರಾಜಯ್ಯನ್ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:49:50.
3: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ, ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000+ ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
7: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
6: ಎಲ್ಲೇ ಅದು?
7: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
10: ಹಲೋ.
11: ಹಲೋ
10: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
11: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
10: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
12: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338599112.
13: ಹಲೋ, ಇಲ್ಲಿ ಕೇಳಿ. ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
14: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
15: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್

0: ನೇರವಾಗಿ ಪ್ರಥಮ ಪಿಯುಸಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940.
1: SGRMS ಟ್ರಾವೆಲ್ಸ್ ಕುಶಾಲನಗರ. ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22 ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645777 ಈ ದೂರವಾಣಿ ಸಂಖ್ಯೆಯನ್ನು

0: ನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ ಜೂನ್ 22ರಂದು ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645777 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
1: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
2: ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆಗಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ನಿಧನ ಸುದ್ದಿ. ಬಾವಲಿ ಕರಳನ ಪಿರಿಯಪಟ್ಟಣದ ವಾಸಂಜ ದೇವಣಿರ ಪಿ ಗಣಪತಿ ಅಯ್ಯಂಗ ನಿನ್ನಾಂದು ಮರಣಪಟ್ಟಿತ್ತು. 64 ಪೈತ್ರ ದೇವಣಿರ ಪಿ ಗಣಪತಿ ಅಯ್ಯಂಗಡ ಅಖಿರಿ ಕಾರ್ಯ ಇಂದು ಪುಲಕ 11:30 ಬಾವಲಿ ಗ್ರಾಮದ ಅಯ್ಯಂಗಡ ಐನ್ ಮನೆಯಲ್ಲಿ ನಡಪ. ಗುಡ್ಡೆಹೊಸೂರು ಬಾಳುಗೋಡು ಗ್ರಾಮದ ಮರದಾಳು ಗೋಪಾಲ ಅವರು ಇಂದು ನಿಧನರಾದರು. 74 ವರ್ಷ ಪ್ರಾಯದ ಮರದಾಳು ಗೋಪಾಲ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 4:00 ಬಾಳುಗೋಡುವಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
0: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ದಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು, ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು, ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು, ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ದ ಕೃಷಿ ಭವಿಷ್ಯ ರೂಪಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ದಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯ ಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ

0: ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20 21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಖು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21ರಂದು ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೆಯ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19ರಂದು ಬೆಳಗ್ಗೆ 6 ಗಂಟೆಗೆ ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1ನೇ ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನ ನೀಡುತ್ತಿದ್ದೇವೆ. 21 ಜೂನ್ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.
0: ಯೋಗದ ಮಹತ್ವ ಸಾರಲು ಜೂನ್ 20ರಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯ

0: ನಿರಂತರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ ಉದ್ಯೋಗಾವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
4: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ ಮೇಡಮ್.
4: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವ್ರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ.
5: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ನ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸ್ತದೆ ಅಂತ. ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳೆದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ನಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳು ಇಂದು ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
4: ಮೇಡಮ್ ನೀವು ಹೇಳೋದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು, ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗ್ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜಿಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದ

0: ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರಿರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವ್ರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ, ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ. ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ?
1: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೆ ಅವನಿಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. ಒಂದು ನಿಮಿಷದಲ್ಲಿ ನಿಮ್ ಪರಿಚಯ ಮಾಡ್ಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟಿಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ, ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೋ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟಿಸ್ ಮೂಲಕ ಮಾತ್ರ ಬರೋದು.
0: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನುವಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ, ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ, ನನಗೆ ಇಂಗ್ಲಿಷ್ ಬರಲ್ಲ, ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
1: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸ್ಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕೂತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನಿಗ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ, ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
0: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂತ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
1: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
0: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕೆಲ್ಲ ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡಾಕ್ ಬೆಂಗಳೂರಿನಲ್ಲಿ ಇದೆಯಾ?
1: ಹೌದು, ಸಿಡಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ. ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1-2 ದಿನದ ಕೋರ್ಸ್ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಲಾ ಕಾಲೇಜ್ ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್,

0: ಮತ್ತು ಇಂಡಸ್ಟ್ರಿ ರೆಡಿನೆಸ್ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
1: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳಬಹುದಾ?
0: ಖಂಡಿತ. ಸಿಡಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT, ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ಗಳಿದೆ. ಈ ಪ್ರೋಗ್ರಾಮ್ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಷರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ, ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 June ವರೆಗೆ ಲಿಂಕ್ ಓಪನ್ ಇರ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 and 5 July 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 August 2026. ಇದು 6 ಕೋರ್ಸ್ ಆಗಿದೆ. ಯಾರೆಲ್ಲ IT ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
1: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೆ ಹೋಗ್ತಾರೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ ಗೂ ತಳ್ಳಬಹುದು. ಇಂತ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
0: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು. ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸಿಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟಿಸ್ ಹೆಚ್ಚಿಸಿಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸಿಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ. ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸುತ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ಅಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
1: ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
0: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಷನ್ ಸ್ಕಿಲ್ಸ್ ಸುಧಾರಿಸಿಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗಬಹುದು. ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರಬೇಕು. ಸಿಡಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
1: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ, PS, ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG

0: certificate program in advanced computing, PG certificate program in embedded systems design, PG certificate program in big data analytics, PG certificate program in IT infrastructure, systems and security, PG certificate program in artificial intelligence. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಜೂನ್ 3 ನಿಧನರಾದ ಖಾರುಗುಂದ ಗ್ರಾಮ ಕೊಡಗನ ದಿವಂಗತ ಲೋಕನಾಥ್ ಅವರ ಪತ್ನಿ ಕಮಲ ಕಲ್ಯಾಣಿ ಅವರ ತಿಥಿ ಕರ್ಮಾಂತರ ಇದೇ 18. ನಾಳೆ ಗುರುವಾರ ಪೂರ್ವಾಹ್ನ 11 ಖಾರುಗುಂದ ಗೌಡ ಸಮಾಜ ಚೇರಂಬಾಣೆಯಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಮತ್ತು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ಜೂನ್ 12 ಮರಣಪಟ್ಟ ಕಡಿಯತ್ತೂರು ನರಿಯಂದಡ ಊರರ ಬೊವ್ವೇರಿಯಂಡ ರಾಜಾ ಸುಬ್ಬಯ್ಯ ಅಂಡ ಮಾದಕಾರ್ಯ ಒಕ್ಕತ್ಲು ಮಂಗಲ ಉಳ್ಳಾನಗುಂಡು ಬೆರಿಯ ಅಣ್ಣಚಂಗಿ ಇದೇ 18. ನಾಳೆ ಬ್ಯಾಳಾಚೆ ಪುಲಾಕ 11 ಎಂಡ ಸ್ವಂತ ಮನೇಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ್ದು ಬರೋನುಂದು ಪೊಣ್ಣು ಗೊಂಬೆ ಸೀತಮ್ಮ, ಮಕ್ಕಳನ್ನ ನಯನ್ ಕಾರ್ಯಪ್ಪ, ನದೀನ್ ಕುಟ್ಟಪ್ಪ, ನಿಶಾನ್ ಅಯ್ಯಪ್ಪ, ನಿತಿನ್ ಅಪ್ಪಯ್ಯ, ಮೈಮಕ್ಕ ಕಿರ್ಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತು.
6: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
7: ಪೊನ್ನಂಪೇಟೆಯ ಸಬ್ರಿಜಿಸ್ಟ್ರಾರ್ ಕಚೇರಿ ಸಮೀಪ ಇರುವ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9 ಅಪರಾಹ್ನ 2 ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
8: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
9: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
10: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
11: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. ಜೂನ್ 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೆಯಿಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ಚಿಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಶ್ರೀ ಮಹಾವಿಷ್ಣು ಹಾಗೂ ಗಣಪತಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವು ಇದೇ ತಾರೀಕು 21-24 ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಊರ ಕೂಡ ಕಟ್ಟಿನ ಯಜಮಾನತ್ವದಲ್ಲಿ ಪ್ರತಿದಿನ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು

0: ಗ್ರಾಮಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೋರಿದೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶವ್ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟ್ರೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು UAE ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ

0: ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರೆಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೂಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರಿಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026 FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಫೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15 ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21ರಂದು ಆಚರಿಸಲಾಗುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ.

0: ರಷ್ಯಾ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಜಿ7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೋ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:10 ನಿಧನ ಸುದ್ದಿ. ಬಾವಲಿ ಕಾರಣನ ಪಿರಿಯಪಟ್ಟಣದ ವಾಸ ಇಂಚ ದೇವಣಿರ ಪಿ ಗಣಪತಿ ಅಂಗ ನಿನ್ನಾಂದು ಮರಣಪಟ್ಟಿತ್ತು. 64 ವಯತ್ರ ದೇವಣಿರ ಪಿ ಗಣಪತಿ ಅಂಗಡ ಅಖಿರಿ ಕಾರ್ಯ ಇಂದು ಪುಲಾಕ 11:30 ಬಾವಲಿ ಗ್ರಾಮತ್ರ ಅಂಗಡ ಐನ್ ಮನೆಯಲ್ಲಿ ನಡಪ. ಗುಡ್ಡೆಹೊಸೂರು ಬಾಳುಗೋಡು ಗ್ರಾಮದ ಮರದಾಳು ಗೋಪಾಲ ಅವರು ಇಂದು ನಿಧನರಾದರು. 74 ವರ್ಷ ಪ್ರಾಯದ ಮರದಾಳು ಗೋಪಾಲ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಬಾಳುಗೋಡುವಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
6: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
7: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು. ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ. 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಆಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
10: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
9: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
11: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಕೊಡವಡ ವ್ಯಾಪಾರ ಉದ್ಯಮಿನ ಬೊಳಚಿನ ನಿಟ್ಟಿನ ಕೊಡಗಲು ಉಳ್ಳ ಕೊಡವಡ ಒರೇ ಊರು ಸಂಸ್ಥೆ. ಕೊಡವ ಆಂಟರ್ಪ್ರೋನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್. ಇಲ್ಲಿ ಕೊಡಗಲು ಏದೇ ಬಿಸಿನೆಸ್ ಮಾಡಿ ನೋಡಿಂಕ್ ಪಿಂಜ ಬಿಸಿನೆಸ್ ಮಾಡುವಕ್ಕೆ ಇರಾದೆ ಉಳ್ಳ ಕೊಡವಡ ಬಿಸಿನೆಸ್ ಅಭಿವೃದ್ಧಿ ಉದ್ದೇಶದ ಪುರಿ ದಂಡ ದಿನದ ಜಾಮೀನು ಸಾಲ ಅಣ್ಣಕ ಶ್ಯೂರಿಟಿ ಲೋನ್ ಕೊಟ್ಟುವ ಅಲ್ಲದೆ ಅಡಮಾನ ಆಧಾರಿತ ಅಣ್ಣಕ ಮಾರ್ಟ್ಗೇಜ್ ಲೋನ್ ಕೊಡುವ ವ್ಯವಸ್ಥೆಯೂ ಉಂಟು. ಎಲ್ಲವೂ ಆಕರ್ಷಕ ಬಡ್ಡಿ ದರದ ಪಿಂಜ ಸುಲಭಕಂತ್ರ ಇಎಂಐ ಸೌಲಭ್ಯ ಕೊಟ್ಟುವ ಕೊಡವ ದಾರುಬೋಣಿಕೆಯು ಸಂಸ್ಥೆಯ ಸದಸ್ಯತ್ವ ಪಡೆದವರು. ಆಚಿಂಗಿ ಸಾಲ ಸೌಲಭ್ಯ ಕೊಡವ ಆಂಟರ್ಪ್ರೋನರ್ಸ್ ಮಾತ್ರ. ಇರಾದೆ ಉಳ್ಳ ಕೊಡವ ಇದಂಡ ಪ್ರಯೋಜನ ಪಡೆದವರು. ಅವರ ವಿವರಕ್ಕೆ ಮಡಿಕೇರಿ ಕೊಡವ ಸಮಾಜ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಉಳ್ಳ ಕೊಡವ ಆಂಟರ್ಪ್ರೋನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಕಚೇರಿ ಸಿಇಒ ಬಲ್ಯಂಡ ಅರುಣ್ ಪೊನ್ನಪ್ಪ ಐಂಗಳ ಸಂಪರ್ಕಿಸಿ. ಫೋನ್ ನಂಬರ್ 9980675745.

0: ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕ್ಕಿಂಗ್ಗಾಗಿ ಕಾಲ್ ಮಾಡಿ 9606076450.
4: ಸುದ್ದಿ ಸಮಾಚಾರ ಓದಿಯೊಂಡುಳ್ಳೋ ಬಟ್ಟಿರ ಪುಷ್ಪ ರಾಜಪ್ಪ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ನಾಳು. 12ನೇ ಯೋಗ ದಿನಾಚರಣೆನ ಕಾಲೋದಿರನಿಕೆ ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ, ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಗ ಆಯುಷ್ ಇಲಾಖೆರ ಆದನೆಲ್ಲು ನಡೆಸುವ ನಿಟ್ಟಲು ನಿನ್ನಂದು ಬೋರೆ ಬೋರೆ ಇಲಾಖೆ ಸಂಘ ಸಂಸ್ಥೆರ ಆದನೆಲ್ಲು ಮಡಿಕೇರಿರ ಗಾಂಧಿ ಪರಂಬಲಿಂಜ ಪಳೆಯ ಬಸ್ ಸ್ಟ್ಯಾಂಡ್ಗೆ ತನೆ ಜಾಥಾ ನಡೆದಿತ್ತು. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಜಿ ಶೈಲಜಾ ತಕ್ಕ ಪರಂದಿತ್ತು. ಯೋಗ, ಧ್ಯಾನ, ವ್ಯಾಯಾಮ ತಡಿರ ಪಿಂಜ ಮನಸ್ಸರ ಆರೋಗ್ಯಕ್ಕೆ ತುಂಬಾ ನಲ್ಲದು, ಅಲ್ಲತೆ ಒತ್ತಡತ್ನ ಕಮ್ಮಿ ಮಾಡಿತು. ಆಧ್ಯಾತ್ಮಿಕ ಆರೋಗ್ಯ, ಉಸಿರಾಟತ್ರ ನಿಯಂತ್ರಣ, ಕೂಟಕ್ಕೆ ಜೀವನ ಶೈಲಿಲು ಸುಧಾರಣೆ ಆಪ ಅಂದು ಅಣ್ಣುಚಿ. ಬೋರೆ ಬೋರೆ ಇಲಾಖಾ ಅಧಿಕಾರಿಯ ಯೋಗ ಪಿಂಜ ಪ್ರಕೃತಿ ಚಿಕಿತ್ಸೆ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಪಿಜಿ ಹಾಜರಿಂತು. ನಗರ ಪೊಲೀಸ್ ಠಾಣೆಯಲ್ಲೂ ಯೋಗ ಪ್ರದರ್ಶನ ನಡೆದಿತ್ತು. ಬೆಂಗಳೂರು ಕೊಡವ ಸಮಾಜ ಆಡಳಿತ ಮಂಡಳಿ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಮೀನಾಕ್ಷಿ ನೇಗಿ ಅಂಗಳ ಖುದ್ದು ಕಂಡಿತು. ಜಿಲ್ಲೆಯಲ್ಲಿ ಮಿತಿಮೀರ್ನ ಆನೆ ಮಾನವ ಸಂಘರ್ಷತ್ರ ಮೇದ ದೀರ್ಘ ಚರ್ಚೆ ನಡೆದಿತ್ತು. ಕಾಡರ ಹದ್ದು ಜಾಗತ್ತು, ರೈಲ್ವೆ ಬ್ಯಾರಿಕೇಡ್, ನಾಗರಹೊಳೆ ವ್ಯಾಪ್ತಿಲು ಸಫಾರಿ ನಿಷೇಧ, ತೋಟ ನಾಡಕ್ಕೆ ಆನೆ ಅಕ್ಕಕ್ಕ ಬಂತು ದಾಳಿ ಮಾಡುವಂಡ ಮೇದ ಅಧ್ಯಯನ, ಕಾಡಲು ಕಾಡು ಪ್ರಾಣಿಯಕ್ಕೆ ಸುಲಭತ ಆಹಾರ ಕಟ್ಟುವನಿಕೆ ಮಾಡೋ ಪುಂಡ ಬೊಳತು ಕೂಡುವನಿಕೆ ಪಲತರ ವಿಷಯತ್ರ ಮೇದ ತಕ್ಕಬಾಕ ನಡೆದಿತ್ತು. ಅನ್ನನೆ ಸಂಸದ ಯದುವೀರ್ ಒಡೆಯರ್, ಕೇಂದ್ರ ಸರ್ಕಾರ ಪರಿಸರ ಪಿಂಜ ಅರಣ್ಯ ಮಂತ್ರಿ ಭೂಪೇಂದ್ರ ಯಾದವ್ ಅಂಗಳ ಕಂಡಿತು. ಕೊಡಗಲು ದಿನತಿಂಜ ದಿನಕ್ಕೆ ಅರಾಯಂಡುಳ್ಳ ಕಾಡಾನೆ ದಾಳಿರ ಮೇದ ಶಾಶ್ವತ ಪರಿಹಾರಕ್ಕೆ ಕ್ರಮ ಅಡುತ್ತವನಿಕೆ ಮನವಿ ಮಾಡಿತು. ಮಡಿಕೇರಿರ ಡೈರಿ ಫಾರ್ಮ್ ಟರ್ಫ್ ಹಾಕಿ ಕಳಿಪರಂಬಲ ಮುಂಬಲುಳ್ಳ ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕತ್ರ ಸಭಾಬಾಡೆಲು ಇಂದು ಪೊಲಕ 11 ಗಂಟೆಗೆ ಕೃಷಿ ಇಲಾಖೆ ಆದನೆಲು ಬೀಜೋಪಚಾರ ಆಂದೋಲನ ಪಿಂಜ ಸುರಕ್ಷಿತ ಕೀಟನಾಶಕ ಬಳಕೆರ ಮೇದ ತರಬೇತಿ ಕಾರ್ಯಕ್ರಮ ನಡಪ. ಜಿಲ್ಲೆರ ರೈತಂಗ ಅರ ಕಣಕಲು ಬಂತು ಕೃಷಿ ವಿಜ್ಞಾನಿಯ ತಪ್ಪ ಮಾಹಿತಿನ ಪಡೆದೊಂಡು ಒಂದು ಇಲಾಖಾಧಿಕಾರಿಯ ಕಟ್ಟಂಡಿತು. ಇದೇ ತಿಂಗಳ 21ರಂದು ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ದಂಡಾರ್ಥ 26ನೇ ಸಾಲರ ಯುಜಿ ರಿನೀಟ್ ಪರೀಕ್ಷೆ ನಡಪ. ಈ ನೇರತ್ತು ಪರೀಕ್ಷಾ ಕೇಂದ್ರತ್ತು ಏದೇ ತರತರ ಅವ್ಯವಹಾರ ನಡಕ ತನಿಖೆ ಪರೀಕ್ಷೆ ನಡೆಸುವಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ದಂಡಾರ್ಥ 23 ಕಲಂ 163 ಪೋಲೆ ಕೇಂದ್ರ ಹತ್ರ 200 ಮೀಟರ್ ವ್ಯಾಪ್ತಿ ಪ್ರದೇಶತನ ನಿರ್ಬಂಧಿತ ಜಾಗ ಅಂದು ಘೋಷಣೆ ಮಾಡಿತು. ಜಿಲ್ಲಾಧಿಕಾರಿಯು ಜಿಲ್ಲಾ ದಂಡಾಧಿಕಾರಿಯುವನ್ನ ಎಸ್ ಜೆ ಸೋಮಶೇಖರ್ ಆದೇಶ ಮಾಡಿತು. ಅಂದು ಪೊಲಕ 10 ಗಂಟೆಯಿಂದ 20:25 ತನೇ ಈ ವ್ಯಾಪ್ತಿಲಿ ಬಪ್ಪ ಎಲ್ಲಾ ಜೆರಾಕ್ಸ್ ಅಂಗಡಿ ಪಿಂಜ ಸೈಬರ್ ಸೆಂಟರ್ ನ ಮುಚ್ಚುವನಿಕೆಯು ಆದೇಶ ಹೊರಡಿಸಿಟ್ಟಿತ್ತು. ಶಾಸಕ ಡಾ ಮಂತರ್ಗೌಡ ರಾಜ್ಯತ್ರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ ಅಂಗಳ ಖುದ್ದು ಕಂಡಿತು. ಜಿಲ್ಲೆರ ಅಭಿವೃದ್ಧಿ ವಿಚಾರತ್ರ ಮೇದ ಚರ್ಚೆ ಮಾಡಿತು. ಸಾಕಾರ ತಪ್ಪನಿಕೆ ಕಟ್ಟಂಡಿತು. ಮಡಿಕೇರಿ ಇಸಿಹೆಚ್ಎಸ್ ಪಾಲಿಕ್ಲಿನಿಕ್ಲಿ ಇಂದಿಂಜ ಇರುವುದಂಗೆತನೆ ಪಲ್ಲು ಡಾಕ್ಟರ್ ಇಪ್ಪಲ ಎಂದು ಸಂಸ್ಥೆರ ಪ್ರಕಟಣೆ ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ಇಕ್ಕಾಕಲೇ ಮಳೆಗಾಲ ಶುರುವಾಯಿತು. ಅರ ಮಳೆ ಬಾತೆಂಗಿ ಮಣ್ಣ ಪದುವುದಿತ್ತು, ಭೂಮಿ ಕುಡಿದಿತ್ತು, ಏದೇ ತೊಂದರೆ ತಾಪತ್ರೆ ಆತನಿಕೆ ಜಿಲ್ಲೆಯ ರಸ್ತೆ ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆ ಕಾಯಿತು. ಕರ್ನಾಟಕ ಪೊಲೀಸ್ ಕಾಯ್ದೆ ಪೋಲೆ July 9ಗೆತ್ತನೆ ಅರ ತೂಕತ್ರ ಭಾರಿ ವಾಹನ ಮಣ ಮರತ್ರ ದಿಮ್ಮಿನ ಕಡತ ವಾಹನ ಸಂಚಾರತ್ನ ನಿಷೇಧ ಮಾಡಿ ತಿಂತು. ಇದೀಗ ಜಿಲ್ಲೆಯಲ್ಲೂ ಮಳೆ ಬರ

ಬದಲಾದ ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಭಾರಿ ವಾಹನ ಸಂಚಾರಕ್ಕೆ ಇದೇ ತಿಂಗಳ 25ಗೆತನೆ ಅವಕಾಶ ಕೊಡ್ತಿತ್ತು. ಬೋರೆ ತರತರ ಬದಲಾವಣೆ ಇಪ್ಪಲೆಂದು ಜಿಲ್ಲಾಧಿಕಾರಿ ದಂಡಾಧಿಕಾರಿ ಪಿಂಜ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷಗಳಾದ ಎಸ್ ಜೆ ಸೋಮಶೇಖರ್ ಅರಿಚಿಟ್ಟಿತ್ತು. ಕೇಂದ್ರ ಪುರಸ್ಕೃತ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನೆಗೆ ಸಂಬಂಧಪಟ್ಟ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿ ದಿಶಾ ಸಭೆ ಇದೇ ತಿಂಗಳ ಇರುವ ದಂಡಾಂಗ ಪೊಲಕ ಪತ್ತರೆ ಗಂಟೆಗೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ ಎಂಡ ಕೊರವು ಕಾರಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಬಾಡೆಯಲ್ಲಿ ನಡಪಾಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅರಿಚಿಟ್ಟಿತ್ತು. ತೊರೆನೂರು ಗ್ರಾಮ ಪಂಚಾಯತ್ ಸಿದ್ದಲಿಂಗಪುರ ವ್ಯಾಪ್ತಿಯಲ್ಲಿ ಕಂಜ ಒಂದು ವಾರ ತಿಂಜ ಒಂಟಿ ಕಾಡನೆ ಅತ್ತಕೊಟ್ರ ಮೇದ ದಾಳಿ ಮಾಡಿತು. ರೈತಂಗಡ ಬೊಳೆ ನೆಲ ಪಾಳು ಮಾಡಿತು ಎಂದು ಅರಿಂಜಿ ಬಂತು. ಜಿಲ್ಲೆಯಲ್ಲಿ ಹೋಂಸ್ಟೇ ನಡೆಸುವವು ಪ್ರವಾಸೋದ್ಯಮ ಇಲಾಖೆಯ ನೇಮ ಪೋಲೆ ನೋಂದಣಿ ಮಾಡಿಕೊಂಡು ಪ್ರವಾಸೋದ್ಯಮ ನೀತಿ ಪಿನ್ನ ಮಾರ್ಗಸೂಚಿನ ಪಾಲನೆ ಮಾಡೋಂಡು ಪ್ರವಾಸಿಗಡ ಕೃಷಿಕ ಮಾಡುವ ಮೀಂದುವ ಕೊಳ ಜಿಪ್ ಲೈನ್ ಕೂಡ್ನಿಕೆ ಬೋರೆ ಬೋರೆ ಸಾಹಸ ಚಟುವಟಿಕೆ ನಡೆಸುವ

0: ಪಾಳುಮಾಡಿತು ಅರಿಂಜಿ ಬಂತು. ಜಿಲ್ಲೆಲು ಹೋಮ್ಸ್ಟೇ ನಡತುವವು ಪ್ರವಾಸೋದ್ಯಮ ಇಲಾಖೆಯ ನೇಮ ಪೋಲೆ ನೋಂದಣಿ ಮಾಡಿಯಂಡು ಪ್ರವಾಸೋದ್ಯಮ ನೀತಿ ಪಿನ್ಯ ಮಾರ್ಗಸೂಚಿನ ಪಾಲನೆ ಮಾಡೋಂಡು ಪ್ರವಾಸಿಗಳ ಕೃಷಿಕು ಮಾಡುವ ಮೀಂದುವ ಕೊಳ ಜಿಪ್ ಲೈನ್ ಕೂಡನಿಕೆ ಬೋರೆ ಬೋರೆ ಸಾಹಸ ಚಟುವಟಿಕೆ ನಡೆಸುವ ನೇರತ ಅಪ್ಪ ತೊಂದರೆಗೆ ಹೋಮ್ಸ್ಟೇ ಮಾಲೀಕಂಗಳೇ ನೇರ ಹೊಣೆಗಾರಂಗಳ ಅಪ್ಪ. ಹೋಮ್ಸ್ಟೇಯಲ್ಲಿ ಗ್ಯಾಸ್ ಗೀಜರ್ ಬಳಸುವನಿಕ್ಕಿಲ್ಲ. ಇನ್ನೊಂಡು ಆಪ ತಾಪತ್ರೆಕು ಸ್ಟೇ ನಡೆತುವ ಇಂಗಳೇ ಜವಾಬ್ದಾರಂಗ. ಜಿಲ್ಲೆಗೆ ಬಪ್ಪ ಪ್ರವಾಸಿಯ ಜಿಲ್ಲೆರ ಚಾಯಿ ಭೋಜ ಇಲ್ಲಿಗ ಇಚ್ಚ ಖುಷಿರ ನೇರತ್ನ ಎಕ್ಕಲು ನೆನೆತಿವನಿಕೆ ಆಂಡುಂದು ಇಲಾಖೆರ ಉಪನಿರ್ದೇಶಕಗಳನ್ನ ಶಶಿಧರ್ ಅಣ್ಣಿತು. ಸೊಮರಪೇಟೆ ಪಿಂಜ ಕುಶಾಲ್ ನಗರ ತಾಲೂಕಲ್ಲಿ ಕಾಲಿಂಜ 15 ಅಂಗನವಾಡಿ ಕಾರ್ಯಕರ್ತೆ 63 ಸಹಾಯಕಿಯಡ ಚಾಕ್ರಿಕ್ ತಾತ್ಕಾಲಿಕ ಆಯ್ಕೆಯನ್ನ ಅಭ್ಯರ್ಥಿಯಡ ಪಟ್ಟಿನ ಇಲ್ಲೆತ್ತ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಲಿ ಅಂಗನವಾಡಿ ಕೇಂದ್ರದ ಪಿಂಜ ಗ್ರಾಮ ಪಂಚಾಯತ್ ಕಚೇರಿಲಿ ಪ್ರಕಟಪಡ್ತಿತ್ತು. ಹಿಂಗೆ ಸಂಬಂಧಪಟ್ಟ ಆಕ್ಷೇಪಣೆ ಉಂಡೆಂಗಿ ಇದೇ ತಿಂಗ ಇರುವ ದಂಡು 25 ಗಂಟೆ ರೋಳಲು ಒತ್ತ ಮೂಲ ದಾಖಲನ್ನ ಅಡತಂಡು ಯೋಜನಾದಿ ಕಚೇರಿಗೂ ಒಪ್ಪಿಚಿಡೋಲು ಒಂದು ಇಲಾಖಾಧಿಕಾರಿ ಅರಿಚಿಟ್ಟಿತ್ತು. ಅನ್ನನೆ ಮಡಿಕೇರಿ ತಾಲೂಕು ವ್ಯಾಪ್ತಿಲಿ ಬಪ್ಪ ಅಂಗನವಾಡಿ ಕಾರ್ಯಕರ್ತೆ ಪಿಂಜ ಸಹಾಯಕಡ ಆಯ್ಕೆ ಪಟ್ಟಿನ ಮಡಿಕೇರಿರ ಚೈನ್ ಗೇಟ್ ಪಕ್ಕತ್ತುಳ್ಳ ಕಚೇರಿಲಿ ಪ್ರಕಟ ಮಾಡಿತು. ಆಕ್ಷೇಪಣೆ ಉಂಡೆಂಗಿ ಇರುವ ದಂಡು 25 ಗಂಟೆ ರೋಳಲು ಕಚೇರಿಗೂ ಒಪ್ಪಿಚಿಡೋಲು ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
7: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. June 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
10: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
10: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
10: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
10: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
10: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900092
10: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
12: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
10: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್.

0: paper leak claims. IMD issues orange alert for heavy rainfall over sub-Himalayan West Bengal and Sikkim today. And in men's cricket, India to take on Afghanistan in second ODI of three-match series in Lucknow this afternoon. And with that, we end the morning news. Have a nice day.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ನಾವು ಆಕಾಶವಾಣಿಯ ನಾಟಕಗಳ ಕುರಿತು ನಿನ್ನೆ ಮಾಹಿತಿಯನ್ನ ಕೇಳ್ತಾ ಇದ್ವಲ್ಲ. ಭಾರತದಲ್ಲಿ ಬೆಳ್ಳಿ ತೆರೆಯ ಮೇಲೆ ಅಂದಿನ ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸುವ ಚಲನಚಿತ್ರಗಳು ಪ್ರದರ್ಶನಗೊಳ್ಳುವುದರ ಮೂಲಕ ಹೇಗೆ ಒಂದು ಸಾಮಾಜಿಕ ಕ್ರಾಂತಿ ನಡೆಯಿತೋ ಅಂತಹದೇ ಸಾಮಾಜಿಕ ಕ್ರಾಂತಿ ಆಕಾಶವಾಣಿಯಿಂದಲೂ ನಡೆಯಿತು. ಸಾಮಾಜಿಕ ಸಮಸ್ಯೆಗಳಿಗೆ ದನಿಯಾಗುವ, ರಾಷ್ಟ್ರ ಪ್ರೇಮವನ್ನು ಬಡಿದೆಬ್ಬಿಸುವ, ಆರ್ಥಿಕ ಸಂಕಷ್ಟಗಳಿಂದ ಎದುರಾದ ಬದುಕಿನ ಬವಣೆಗಳು, ವೈದ್ಯಕೀಯ ಕ್ಷೇತ್ರದ ತಲ್ಲಣಗಳು, ಪೌರಾಣಿಕ ವಸ್ತುಗಳನ್ನೊಳಗೊಂಡ ನಾಟಕಗಳು, ಹೀಗೆ ಬಗೆ ಬಗೆಯ ವಿಷಯಗಳನ್ನು ಆಯ್ದುಕೊಂಡು ಜನಜಾಗೃತಿ ಮೂಡಿಸುವಲ್ಲಿ ಆಕಾಶವಾಣಿ ಬಹು ಮುಖ್ಯ ಪಾತ್ರ ವಹಿಸಿತು. ಆ ನಂತರದಲ್ಲಿ ಹೊಸ ಅಲೆಯ ಗಾಳಿ ಇಲ್ಲೂ ಬೀಸಿ ಪ್ರಯೋಗಾತ್ಮಕ ನಾಟಕಗಳು ಜನಮನ್ನಣೆ ಗಳಿಸಿದವು. ಆದರೆ ಆಕಾಶವಾಣಿ ಸದಾ ಸಮಾಜಮುಖಿಯಾಗಿಯೇ ಕಾರ್ಯನಿರ್ವಹಿಸಿತು ಎಂದು ಸಮಾಜಕ್ಕೆ ಅಹಿತವಾಗಬಲ್ಲಂಥ ವಸ್ತು ವಿಷಯಗಳನ್ನು ಕೈಗೆತ್ತಿಕೊಳ್ಳಲಿಲ್ಲ. ಕುಟುಂಬ ಕಲ್ಯಾಣ, ವರದಕ್ಷಿಣೆ, ಜಾತ್ಯಾತೀತತೆ ಮುಂತಾದ ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸರ್ಕಾರಿ ಕಾರ್ಯಕ್ರಮಗಳು ಜನಮನ ತಟ್ಟಲು ನಾಟಕವನ್ನು ಉಪಯೋಗಿಸಿಕೊಳ್ಳಲಾಯಿತು. ಕಳೆದ ಶತಮಾನದ 70-80 ದಶಕಗಳಲ್ಲಿ ವಾರ್ಷಿಕವಾಗಿ ಅತಿ ಹೆಚ್ಚು ನಾಟಕಗಳು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿದ್ದ ದಾಖಲೆ ಇದೆ. ಇದರೊಂದಿಗೆ ರಾಷ್ಟ್ರೀಯ ನಾಟಕ ಕಾರ್ಯಕ್ರಮದಲ್ಲಿ ತಿಂಗಳಲ್ಲಿ ಒಂದು ಬಾರಿ ಅತ್ಯುನ್ನತ ನಾಟಕವನ್ನು ಆರಿಸಿಕೊಂಡು ಅದನ್ನು ಎಲ್ಲ ಪ್ರಾಂತೀಯ ಭಾಷೆಗಳಿಗೆ ಅನುವಾದಿಸಿ ಧ್ವನಿಮುದ್ರಿಸಿಕೊಂಡು ರಾಷ್ಟ್ರದಾದ್ಯಂತ ಪ್ರಸಾರ ಮಾಡುತ್ತಿರುವುದು ಇಂದಿಗೂ ಅದರ ಹೆಗ್ಗಳಿಕೆ. ಆಕಾಶವಾಣಿಯ ನಾಟಕ ಕಲಾವಿದರು ಅನೇಕರು ಇಂದು ಚಲನಚಿತ್ರಗಳಲ್ಲಿ, ಟಿವಿ ವಾಹಿನಿಗಳಲ್ಲಿ ಹೆಸರಾಂತ ನಟರಾಗಿದ್ದಾರೆ. 1956 ಜುಲೈನಲ್ಲಿ ಗಿರೀಶ್ ಚಂದ್ರ ಘೋಷ್ ಅವರು ಬರೆದ ಬಂಗಾಳಿ ನಾಟಕ ಪ್ರಫುಲ್ಲ ಆಕಾಶವಾಣಿಯಿಂದ ಪ್ರಸಾರವಾದ ಮೊದಲ ರಾಷ್ಟ್ರೀಯ ನಾಟಕ. ಅಂದಿನಿಂದ ತಿಂಗಳಿನಲ್ಲಿ ಒಂದು ಬಾರಿ ನಾಟಕ ಪ್ರಸಾರವಾಗುತ್ತಿದೆ. ಈ ಪದ್ಧತಿ ಇಂದಿಗೂ ಮುಂದುವರಿಯುತ್ತಿದೆ. ಸಂಗೀತದಂತೆ ನಾಟಕಕ್ಕೂ ಧ್ವನಿ ಪರೀಕ್ಷೆ ಮಾಡಲಾಗುವುದು. ಅದರಲ್ಲಿ ಆಯ್ಕೆಯಾದ ಧ್ವನಿಗಳನ್ನು ಆಕಾಶವಾಣಿ ಸಿದ್ಧಪಡಿಸುವ ನಾಟಕಗಳಲ್ಲಿ ಬಳಸಲಾಗುವುದು. ಈ ಆಯ್ಕೆ ಪ್ರಕ್ರಿಯೆಯಲ್ಲೇ ಯಾವ ಧ್ವನಿ ಯಾವ ಯಾವ ಪಾತ್ರಗಳಿಗೆ ಹೊಂದುತ್ತದೆ ಎಂಬ ಕರಾರುವಾಕ್ಕಾದ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು. ಪ್ರತಿ ವಾರದ ವಿಶೇಷಗಳನ್ನು, ವಿದ್ಯಮಾನಗಳನ್ನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮುಂತಾದ ವಿಷಯಗಳ ಮೂಲಕ ಆಡುಮಾತಿನಲ್ಲಿ ಜನಜಾಗೃತಿ ಮೂಡಿಸುವ ಕೌಟುಂಬಿಕ ಚರ್ಚೆ ಎಲ್ಲ ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿತ್ತು. ನಾಟಕಗಳಂತೆ ರೂಪಕಗಳು ಹಾಗೂ ಶಬ್ದಚಿತ್ರಗಳು ಕೂಡ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ವಿಶಿಷ್ಟ ಕಾರ್ಯಕ್ರಮ ಪ್ರಕಾರ. ರೂಪಕ, ಭಾಷಣ ಹಾಗೂ ನಾಟಕ ಎರಡರ ಅಂಶಗಳನ್ನು ತಂತ್ರವಾಗಿ ಬಳಸಿಕೊಂಡು ವಸ್ತು ವಿಷಯವನ್ನು ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಇವು ನಿರ್ದಿಷ್ಟ ವಸ್ತುವನ್ನು ಹೊಂದಿದ್ದು ಮಾಹಿತಿ ಹಾಗೂ ಶಿಕ್ಷಣವನ್ನು ನೀಡುತ್ತವೆ. ಮುತ್ಸದ್ದಿಗಳು, ನಾಯಕರ ವ್ಯಕ್ತಿಚಿತ್ರಗಳು, ಪ್ರಪಂಚದ ಆಗುಹೋಗುಗಳು, ಅಷ್ಟೇನೂ ಪರಿಚಿತವಲ್ಲದ ಜನರ ಸಂಸ್ಕೃತಿಯ ಪರಿಚಯ, ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಸಮಸ್ಯೆಗಳು ಆಗಬಹುದು. ನಿರೂಪಕರ ಧ್ವನಿಯನ್ನು ಬಳಸಿಕೊಂಡು ಅವರ ಮಾತುಗಳ ಜೊತೆ ಹೇಳಬೇಕಾಗಿರುವ ವ್ಯಕ್ತಿಗಳ ಧ್ವನಿ ಅಥವಾ ಪಾತ್ರಗಳನ್ನು ಸೃಷ್ಟಿಸಿ ಅವುಗಳ ಮೂಲಕ ವಿಷಯವನ್ನು ಪ್ರಸ್ತುತಪಡಿಸಲಾಗುವುದು. ಅಗತ್ಯವಿದ್ದಲ್ಲಿ ಹಿನ್ನೆಲೆ ಸಂಗೀತ, ಶಬ್ದಗಳನ್ನು ಬಳಸಲಾಗುವುದು. ನಾಟಕಗಳಂತೆ ರಾಷ್ಟ್ರೀಯ ರೂಪಕಗಳು ಕೂಡ ದೆಹಲಿಯಿಂದ ಪ್ರಸಾರವಾಗುತ್ತಿದ್ದವು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ

0: ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:25.
3: ಎಸ್ಎಸ್ಎಲ್ಸಿ ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಪ್ರಥಮ ಪಿಯುಸಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940.
4: ಹಲೋ, ಇಲ್ಲಿ ಕೇಳಿ. ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ. ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
6: ಆಂಟೋರ ಕೋಗ್ ವೆಡ್ಡಿಂಗ್ ಪ್ಲಾನರ್ಸ್. ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೋರ ಕೋಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ಶ್ರೋತೃಗಳೇ, ಈಗ ಒಂದೆರಡು ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಲಾಲಿ ಹಾಡು ಚಿತ್ರದ ಗೀತೆ, ಹಾಡಿದ್ದಾರೆ ಹರಿಹರನ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್, ಸಂಗೀತ ಸಾಧು ಕೋಕಿಲ.

ಶಶಾಂಕರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿರುವ ಬ್ರಟ್ ಚಿತ್ರದ ಗೀತೆ. ಹಾಡಿದ್ದಾರೆ ಸಿದ್ದ ಶ್ರೀರಾಮ್ ಮತ್ತು ಲಹರಿ ಮಹೇಶ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಸಮಯ 8:50 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅದೀತೆ ಮಲೆ ಕಣಿವೆ ಸಮದ ನೆಲ, ಮದ್ದು ತಡೆವುದೆ ಮುಪ್ಪು ಕಳ್ಳನವೊಳ ಮರೆ. ಗುದ್ದಲೀನಾದೀತೆ ಮಲೆ ಕಣಿವೆ ಸಮದ ನೆಲ, ಮದ್ದು ತಡೆವುದೆ ಮುಪ್ಪು ಕಳ್ಳನವೊಳ ಮರೆ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುಧಿ ಸೀತೆ ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುಧಿ ಸೀತೆ ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ.

ಜನ ತನು ನೆಲ ನಮ್ಮ ಜಗತ್ತು ಎಂದರೆ ನಾವು ವಾಸ ಮಾಡುವ ಭೂಮಿ, ನಮ್ಮೊಂದಿಗಿರುವ ನಮ್ಮ ಜನ, ನಮ್ಮ ಶರೀರ, ಇವು ನಮ್ಮ ಬದುಕಿನ ಆಧಾರ, ಆಶ್ರಯ, ಸಾಧನಾ ಕ್ಷೇತ್ರ. ಜನರ ಸ್ವಭಾವ ಎಂಥದ್ದು, ದೇಹಧರ್ಮದ ಸ್ವರೂಪ ಯಾವುದು, ನೆಲದ ಪ್ರಕೃತಿ ವೈಚಿತ್ರ್ಯ ಏನು ಎಂಬುದನ್ನು ತಿಳಿದುಕೊಂಡು ಬಾಳಬೇಕು. ಇದಕ್ಕೆ ಸೈರಣೆ, ಸಹನೆ, ತಾಳ್ಮೆ ಬೇಕು ಎನ್ನುತ್ತಾರೆ ಡಿ ವಿ ಜಿ. ಅದಕ್ಕೆ ಹಲವು ದೃಷ್ಟಾಂತಗಳನ್ನು ಅವರು ನೀಡುತ್ತಾರೆ. ನೆಲದ ಗುಣ ಗಮನಿಸಿದರೆ ಹಳ್ಳ ದಿಣ್ಣೆ, ಬೆಟ್ಟ ಕಣಿವೆ, ಅತ್ಯುನ್ನತ ಶಿಖರ, ಆಳಪ್ರಪಾತ ಇರುವುದು ಪ್ರಕೃತಿಯಲ್ಲಿ ನಾವು ಕಾಣುವ ವಿಭಿನ್ನ ಸತ್ಯಗಳು. ಮನೆ ಕಟ್ಟಲು ನೆಲವನ್ನು ಸಮಗೊಳಿಸುವ ಹಾಗೆ ಈ ಪ್ರಕೃತಿಯ ಏರುಪೇರುಗಳನ್ನು ಸಮ ಮಾಡುತ್ತೇವೆ ಎಂದು ಗುದ್ದಲಿ ಹಿಡಿದು ಬೆಟ್ಟ ಪರ್ವತಗಳನ್ನು ಕಡಿದು ಹಳ್ಳ ಪ್ರಪಾತಗಳಿಗೆ ಸೇರಿಸಿ ಇಲ್ಲವೇ ಸಮನಾಗಿ ಹರಡಿ ಭೂಮಿಯನ್ನು ಸಮತಳ ಪ್ರದೇಶವನ್ನಾಗಿ ಆಟದ ಮೈದಾನದಂತೆ ಮಾಡಲು ಸಾಧ್ಯವೇ? ಬುಲ್ಡೋಜರ್ಗಳಂತಹ ಯಂತ್ರಗಳಿಂದಲೂ ಸಾಧ್ಯವಿಲ್ಲ. ಇನ್ನು ಗುದ್ದಲಿಯಿಂದ ಏನಾದೀತು? ಹಾಗೆಯೇ ನಶ್ವರವಾದ ಈ ಶರೀರವನ್ನು, ಯೌವನ ಮುಪ್ಪುಗಳಿಂದ ಏರುಪೇರುಗಳಿಂದ ಕೂಡಿದ ಈ ಶರೀರವನ್ನು ಲೇಹ್ಯ, ಕಷಾಯ, ಚುಚ್ಚುಮದ್ದು, ಮಾತ್ರೆ ಮೊದಲಾದ ನಾನಾ ಬಗೆಯ ಔಷಧೋಪಚಾರಗಳಿಂದ ಮುಪ್ಪು ಬರದಂತೆ, ಯೌವನ ಉಳಿಯುವಂತೆ ಮಾಡಲಾದೀತೆ? ಹಸಿರು ಎಲೆ ಸಹಜವಾಗಿ ಒಣಗಿದೆಲೆ ಆಗುವಂತೆ ದೇಹದ ಸಹಜ ಧರ್ಮ ಬಾಲ್ಯ ಯೌವನ ಮುಪ್ಪುಗಳು ಯಾವ ಔಷಧದಿಂದಲೂ ತಡೆಗಟ್ಟಲು ಸಾಧ್ಯವಿಲ್ಲ. ಇನ್ನು ಜನಜನಾಂಗಗಳಲ್ಲಿ ಹೋರಾಟ, ಸೇಡು, ಹಿಂಸೆಗಳಿಂದ ಕೂಡಿದ ಯುದ್ಧಗಳು ಸಹಜವಾದ್ದು. ಜನಾಂಗದ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲಗಳು, ಮಾರಣ ಹೋಮಗಳು ಅನಿವಾರ್ಯ. ಜಗತ್ತಿನ ಇತಿಹಾಸ ಇದಕ್ಕೆ ಸಾಕ್ಷಿ. ಯುದ್ಧ ಬೆಂಕಿ ಇದ್ದಂತೆ, ಶಾಂತಿ ನೀರಿದ್ದಂತೆ. ಮನುಷ್ಯನ ಸ್ವಭಾವ ಮತ್ತೆ ಮತ್ತೆ ಕೆರಳುವುದೇ ಆಗಿದೆ. ಶಾಂತಿ ಎಂಬುದು ಒಂದು ರೀತಿ ತಾತ್ಕಾಲಿಕ ಸಮಾಧಾನ. ಬೂದಿಯೊಳಗಿನ ಕೆಂಡದಂತೆ ಯುದ್ಧದ ಹೋರಾಟದ ಸ್ವಭಾವ ಮಾನವನಲ್ಲಿ ಮತ್ತೆ ಮತ್ತೆ ಎದ್ದೆದ್ದು ಕಾಣುತ್ತಿರುತ್ತದೆ.

ಆದ ಕಾರಣ ಜಗತ್ತಿನ ಏರುಪೇರುಗಳಂತೆ ಯುದ್ಧಗಳ ಅನಿವಾರ್ಯತೆಯನ್ನು ಶರೀರದ ವೃದ್ಧಿ ಕ್ಷಯಗಳನ್ನು ಅನಿವಾರ್ಯವಾಗಿ ತಡೆದುಕೊಳ್ಳಬೇಕೇ ಹೊರತು ಸಹಿಸಿಕೊಳ್ಳಬೇಕೇ ಹೊರತು ಮತ್ತೇನು ದಾರಿಯೂ ಇಲ್ಲ. ಅದಕ್ಕಾಗಿ ಶಾಂತ ಸ್ವಭಾವ, ತಾಳ್ಮೆಯ ಗುಣ ಉಳಿಸಿಕೊಳ್ಳಬೇಕು, ಬಳಸಿಕೊಳ್ಳಬೇಕು. ಇದು ಬದುಕಿನ ದಾರಿ.

ಸ್ಥಿರದ ಯುಕ್ತಿ ಸಾಹಸವ ನೀ ನೆಸಗುತಿರು, ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕಂ. ಸಾಸಿರದ ಯುಕ್ತಿ ಸಾಹಸವ ನೀ ನೆಸಗುತಿರು, ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕಂ. ಶೇಷ ನಿನ ಗುಳಿವುದೆಂತಾದುಡಂ ನೋವಿನಿತು, ಸಹಿಸದನು ನೀನಳದೆ ಮಂಕುತಿಮ್ಮ. ಶೇಷ ನಿನ ಗುಳಿವುದೆಂತಾದುಡಂ ನೋವಿನಿತು, ಸಹಿಸದನು ನೀನಳದೆ ಮಂಕುತಿಮ್ಮ.

ಉಳಿವುದೆಂತಾದೊಡಂ ನೋವಿನಿತು, ಸಹಿಸದನು ನೀನಳದೆ ಮಂಕುತಿಮ್ಮ. ಶೇಷನಿನಗುಳಿವುದೆಂತಾದೊಡಂ ನೋವಿನಿತು, ಸಹಿಸದನು ನೀನಳದೆ ಮಂಕುತಿಮ್ಮ.

0: ಮಾನವ ಸಾಹಸಪ್ರಿಯ, ಸಮಸ್ಯೆಗಳು ಎಷ್ಟೇ ಬರಲಿ ಅವುಗಳನ್ನು ಎದುರಿಸಲು ಪ್ರಯತ್ನಿಸುತ್ತಾನೆ. ಇಂಥ ಮನೋಧರ್ಮದಿಂದಲೇ ಅಜ್ಞಾನಿ ಮಾನವ ಶಿಲಾಯುಗದ ಮಾನವ, ಇಂದು ವಿಜ್ಞಾನಿ ಮಾನವ ಅಣುಯುಗದ ಮಾನವ ಆಗಿದ್ದಾನೆ. ಅದಕ್ಕೆ ಮುಖ್ಯ ಕಾರಣ ಬುದ್ಧಿಶಕ್ತಿ, ಜ್ಞಾನಬಲ, ಅನುಭವ ಸಂಗ್ರಹ. ಒಬ್ಬನ ಅನುಭವ ತಿಳುವಳಿಕೆಯನ್ನು ಇನ್ನೊಬ್ಬನಿಗೆ ತಿಳಿಸುವ ಭಾಷಾ ಮಾಧ್ಯಮ, ಅಭಿವ್ಯಕ್ತಿ ಶಕ್ತಿ ಮಾನವನಿಗಿದೆ. ಹಾಗಾಗಿ ತನ್ನ ಹಿಂದಿನವರ, ಸಮಕಾಲೀನರ ಅನುಭವಗಳನ್ನು ಅರಿತು ಅವುಗಳನ್ನು ಮುಂದುವರಿಸುವ ಶಕ್ತಿ ಅವನಿಗಿದೆ. ಹಾಗಾಗಿ ಅವನು ಎಲ್ಲ ಅನುಭವಗಳ ಸಂಗ್ರಹವನ್ನು ಮುಂದಿನ ತಲೆಮಾರಿಗೆ ತಲುಪಿಸಬಲ್ಲ. ಉದಾಹರಣೆಗೆ, ಹುಲಿ ಶತಶತಮಾನಗಳಿಂದ ಹೊಂಚು ಹಾಕಿ ಇತರ ಪ್ರಾಣಿಗಳನ್ನು ಬೇಟೆ ಆಡುವುದು ಎಲ್ಲರಿಗೂ ತಿಳಿದ ವಿಚಾರ. ಅದು ಸಾವಿರಾರು ವರ್ಷಗಳಿಂದ ಇಂದೂ ಸಹ ಬೇಟೆಯಾಡುತ್ತಿರುವುದು ಅದೇ ರೀತಿ. ಆದರೆ ಮಾನವ ಆಹಾರಕ್ಕಾಗಿ ಬೇಟೆಯಾಡುತ್ತಿದ್ದಾಗ ಆ ಕಾಲದಲ್ಲಿ ಕಲ್ಲಿನ ಆಯುಧ, ಬಾಣಗಳು, ಬಲೆಗಳನ್ನು ಬೀಸಿ ಬೇಟೆಯಾಡುತ್ತಿದ್ದ. ಆದರೆ ಈ ಕಾಲದಲ್ಲಿ ಹಾಗಿಲ್ಲ. ಸಾಹಸ, ಯುಕ್ತಿ, ವಿದ್ಯೆ, ಅನುಭವ ಸಂಗ್ರಹ, ಸ್ಮರಣಶಕ್ತಿ ಮೊದಲಾದಂಥ ನಾನಾ ಯುಕ್ತಿಗಳಿಂದ, ವಿಧಾನಗಳಿಂದ ವಿಮಾನಗಳಲ್ಲಿ ಹಕ್ಕಿಯಂತೆ ಹಾರಬಲ್ಲ, ಸಾಗರದಲ್ಲಿ ಜಲಚರಗಳಂತೆ ಚಲಿಸಬಲ್ಲ, ನೆಲದ ಮೇಲೆ ಭೂಚರಗಳಂತೆ ನಡೆಯಬಲ್ಲ, ನಲಿಯಬಲ್ಲ. ಹುಲಿಯಂತೆ ಒಂದು ಸಲಕ್ಕೆ ಒಂದು ಪ್ರಾಣಿಯನ್ನು ಬೇಟೆಯಾಡುವನಲ್ಲ ಇಂದು ಮಾನವ. ಲಕ್ಷ ಲಕ್ಷಾಂತರ ಜನಗಳನ್ನು ಏಕಕಾಲದಲ್ಲಿ ಆಪೋಷಣ ತೆಗೆದುಕೊಳ್ಳಬಲ್ಲ ದೈತ್ಯನಾಗಿದ್ದಾನೆ. ಅಣುವಿಜ್ಞಾನ ಪ್ರಗತಿ ಜೀವನ ವಿಕಾಸಕ್ಕೆ ಬಳಸಿದ ಹಾಗೆಯೇ ಜೀವನ ವಿನಾಶಕ್ಕೂ ಬಳಸಬಲ್ಲವನಾಗಿದ್ದಾನೆ. ಆದರೆ ವಿನಾಶದ ಕೆಲಸವನ್ನು ಮಾಡಬಾರದು ಎನ್ನುತ್ತಾರೆ ಡಿ ವಿ ಜಿ ಅವರು. ಶಾಸ್ತ್ರಜ್ಞಾನ, ಯಂತ್ರಜ್ಞಾನ, ತಂತ್ರಜ್ಞಾನ ಎಲ್ಲ ಸಾಧಿಸುವ ಸಂದರ್ಭದಲ್ಲಿ ಸಾಹಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು, ನಿನ್ನ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ, ಆದರೆ ಅವುಗಳಿಂದ ಸತ್ಫಲಗಳು ಸಿಗಲಿ ಮಾನವ ಸಮಾಜಕ್ಕೆ ಅನ್ನುತ್ತಾರೆ ಡಿ ವಿ ಜಿ ಅವರು. ಆದರೆ ಪ್ರಕೃತಿ ನಿಯಮ ವಸ್ತುಸ್ಥಿತಿ ಹಾಗಿಲ್ಲ. ವಿಕಾಸದಲ್ಲಿ ವಿನಾಶದ ಬೀಜ ಅಡಗಿದೆ. ಹುಟ್ಟಿನಲ್ಲಿ ಸಾವು ನಿರ್ಧಾರವಾಗಿರುತ್ತದೆ. ಸುಖದ ಜೀವನದಲ್ಲಿಯೇ ಕಷ್ಟ ಅಡಗಿರುತ್ತದೆ. ಮೃಷ್ಟಾನ್ನ ಭೋಜನದಲ್ಲೇ ಅಜೀರ್ಣದ ಭಯ ಇರುತ್ತೆ. ಈ ಸುಖದಲ್ಲಿ ದುಃಖ, ನಲುವಿನಲ್ಲಿ ನೋವು ಹೇಗೋ ಉಳಿದು ಬಿಟ್ಟಿರುತ್ತದೆ, ಹಾಗೆಯೇ ಅಯ್ಯೋ ನನ್ನ ಸುಖದಲ್ಲಿ ದುಃಖ ಅನುಭವಿಸುವಂತಾಯಿತೆ ಎಂದು ಅಳಬೇಕಾಗಿಲ್ಲ. ಕರ್ಮ ಶೇಷ ಉಳಿದಂತೆ ಅನುಭವಿಸುವುದಕ್ಕೆ ಸಿದ್ಧವಾದರೆ ಸಾಕು. ಆದ್ದರಿಂದ ಏನೇ ಕಷ್ಟ ಬಂದರೂ ಕೂಡ, ಏನೇ ಅಪಾಯವಿದ್ದರೂ ಕೂಡ ನೀನಳದೆ ಅದನ್ನು ಸೈರಿಸುವ ಮನೋಭಾವ ಬೆಳೆಸಿಕೋ ಅನ್ನುತ್ತಾರೆ ಡಿ ವಿ ಜಿ ಅವರು.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ

0: ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 9:01.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
2: ಐಬಿಎಸ್ ಅಂತ ಹೇಳೋದನ್ನ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ, ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳಿರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
6: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗ ಕಾಣ್ತೀಯ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
7: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900-90182
7: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.

ಭಾಷೆ ಬೇರೆ ಬೇರೆ, ಬಾಳಿನ ರೀತಿ ನೀತಿ ವಿಭಿನ್ನ, ಆದರೂ ನಾವೆಲ್ಲರೂ ಒಂದೇ ಎಂದು ಸಮರಸದ ಸಂದೇಶ ಸಾರಿದೆ ಆಕಾಶವಾಣಿ.

ಮಕ್ಕಳು, ಹದಿಹರೆಯದ ಹೂ ಮನಸ್ಸುಗಳು, ತಾಯಂದಿರು, ಕೃಷಿಕ ಬಂಧುಗಳು, ಗಾಯನ ಲೋಕದ ನೂರಾರು ಕೋಗಿಲೆ ಕಾಜಾಣಗಳು, ಇವರೆಲ್ಲರ ಆಡುಂಬಲ ಆಕಾಶ.

0: ಶ್ರೋತೃಗಳೇ, ಬಂಗಾರದ ಈ ಬಾನುಲಿಗೆ ನೀವೇ ಸೊಗದ ಸಿಂಗಾರ.
1: ಆಕಾಶವಾಣಿ ಮಡಿಕೇರಿ, ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾವ್ಯಂ ಶ್ರೀನಿವಾಸಮೂರ್ತಿಯವರ ಕವಿತೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಇದು ಆಕಾಶವಾಣಿ ಮಡಿಕೇರಿ, ನಮ್ಮಿಂದ ನಿಮಗಾಗಿ ಭಾವನೆಗಳು ಗರಿಗೆದರಿ ನಮ್ಮ ನಿಮ್ಮನ್ನ ತಂಪುಗೊಳಿಸುವ ಭಾವಗೀತೆಗಳು.

ಹೃದಯದ ಭಾವಗಳಿಗೆ ಅಕ್ಷರ ರೂಪ ನೀಡಿರುವ ಗಜಲ್ಗಳ ಎಣೆಯಿಲ್ಲದ ಸೊಬಗು. ವಿಶ್ವವ್ಯಾಪಿಯಾದ ಅನಂತ ಶಕ್ತಿ

ಇದು ನಿಮ್ಮ ಬಾನುಲಿ ಆಕಾಶವಾಣಿ ಮಡಿಕೇರಿ, ಎಫ್ಎಂ ರೇಡಿಯೋ ಮಡಿಕೇರಿ. ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಕಾವ್ಯಂ ಶ್ರೀನಿವಾಸಮೂರ್ತಿಯವರ ಕವಿತೆ, ಹಾಡಿದ್ದಾರೆ ಎಂಡಿ ಪಲ್ಲವಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆಗಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರದಲ್ಲಿ ಡಾ ದುರ್ಗಾ ರತ್ನ ಸಿ ಅವರಿಂದ ಭಾಷಣ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ. ಬಳಿಕ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾ ಗಾನವಿ ಅವರೊಂದಿಗಿನ ಮಾತುಕತೆ. ಮಧ್ಯಾಹ್ನ 1:30 ಪ್ರಚಲಿತ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆ ಕುರಿತು ಡಾ ಜಿ ಶೈಲಜಾ ಹಾಗೂ ಡಾ ಪಿಜಿ ಅರುಣ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 5 ಗಂಟೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ಕಟ್ಟೆಮಾಡು ಗ್ರಾಮದ ಕಟ್ಟೆಮನೆ ಹನಿಸೋಮಯ್ಯ ಅವರ ಸೇನಾ ಅನುಭವ. ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 0827722588. ಆಕಾಶವಾಣಿ ಮಡಿಕೇರಿ, ಸಮಯ 9:31:40. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಒಂದು ಮಾತು ಹುಟ್ಟಿದ ಕ್ಷಣದಲ್ಲೇ ಅದು ಸತ್ಯವಾಗಿರದೇ ಇರಬಹುದು, ಆದರೆ ಜನರ ಬಾಯಲ್ಲಿ ಸುತ್ತುತ್ತಾ ಹೋಗುವಷ್ಟರಲ್ಲಿ ಅದು ಸಂಪೂರ್ಣವಾಗಿ ಬದಲಾಗಿರುತ್ತೆ. ಮನುಷ್ಯ ಸಮಾಜದಲ್ಲಿ ಮಾತಿನ ಪ್ರಭಾವ ಹೆಚ್ಚು. ಕೇಳಿದ ವಿಷಯವನ್ನ ನಿಜನೋ ಅಥವಾ ಸುಳ್ಳು ಅನ್ನೋ ಪರಿಶೀಲನೆ ಕೂಡ ಮಾಡದೆ ಮತ್ತೊಬ್ಬರಿಗೆ ಹೇಳೋ ಪ್ರವೃತ್ತಿ ಹಿಂದಿನ ಕಾಲದಿಂದಲೂ ಇದೆ. ಆದರೆ ಇಂದಿನ ಯುಗದಲ್ಲಿ ಇದು ಇನ್ನಷ್ಟು ವೇಗ ಪಡೆದುಕೊಂಡಿದೆ ಅಷ್ಟೇ. ಸಣ್ಣ ವಿಷಯವು ದೊಡ್ಡ ಸುದ್ದಿಯಾಗಿ ಸತ್ಯವು ಸುಳ್ಳಿನ ನೆರಳಲ್ಲಿ ಮಸಕಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಹೇಳೋದು ಅಂತೆಕಂತೆಗಳ ಸಂತೆ ಈ ಜಗತ್ತು ಅಂತ. ಹಾಗಿದ್ರೆ ಚಿತ್ರಚಿತ್ತಾರದಲ್ಲಿ ಇಂದಿನ ವಿಷಯ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾತು ಆಪ್ತ ಮಿತ್ರ ಚಿತ್ರದ ಗೀತೆಯ ನಂತರ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ, ಸಾಹಿತ್ಯ ರಚನೆ ವಿ ಮನೋಹರ್, ಸಂಗೀತ ಗುರು ಕಿರಣ್.

ಅಂತೆಕಂತೆಗಳ ಸಂತೆ ಈ ಜಗತ್ತು ಅನ್ನೋ ಮಾತು ನಮ್ಮ ಸಮಾಜದ ನಿಜವಾದ ಮುಖವನ್ನ ಬಹಳ ಸ್ಪಷ್ಟವಾಗಿ ಚಿತ್ರಿಸುತ್ತೆ. ಅಂತೆ ಅಂದ್ರೆ ಯಾರೋ ಹೇಳಿದ ಮಾತು, ಕಂತೆ ಅಂದ್ರೆ ಊಹಾಪೋಹ ಅಥವಾ ಗಾಸಿಪ್. ಈ ಎರಡೂ ಸೇರಿ ಸತ್ಯಕ್ಕಿಂತ ವೇಗವಾಗಿ ಜನರ ನಡುವೆ ಹರಿದಾಡುತ್ತೆ. ಇಂದಿನ ಕಾಲದಲ್ಲಿ ಜನರು ಕೇಳಿದ ವಿಷಯವನ್ನ ಪರಿಶೀಲಿಸುವುದಕ್ಕೂ ಮುಂಚೆ ಅದನ್ನ ತಕ್ಷಣವೇ ಇನ್ನೊಬ್ಬರಿಗೆ ಹೇಳೋ ಪ್ರವೃತ್ತಿಯನ್ನ ಹೆಚ್ಚು ಬೆಳೆಸ್ಕೊಂಡಿರ್ತಾರೆ. ಇದರಿಂದಾಗಿ ಸಮಾಜದಲ್ಲಿ ಅನೇಕ ತಪ್ಪು ಅರ್ಥಗಳು, ಗೊಂದಲಗಳು ಹಾಗೆ ಸಮಸ್ಯೆಗಳು ಹುಟ್ಟಿಕೊಳ್ತವೆ. ಮನುಷ್ಯ ಸ್ವಭಾವದಲ್ಲೇ ಕುತೂಹಲ ಮತ್ತೆ ಚರ್ಚೆ ಮಾಡೋ ಗುಣ ಇದ್ದೇ ಇದೆ. ಆದರೆ ಈ ಗುಣ ಕೆಲವೊಮ್ಮೆ ತಪ್ಪುದಾರಿಗೆ ಹೋಗಿ ಅಂತ್ಯಕಂತೆಗಳ ರೂಪವನ್ನು ಪಡೆಯಬಹುದು. ಈಗ ಕೇಳೋಣ ಕನಸುಗಾರ ಚಿತ್ರದಾಗಿದೆ ಹಾಡಿದ್ದಾರೆ ಚಿತ್ರ. ಸಾಹಿತ್ಯ ರಚನೆ ಕೆ ಕಲ್ಯಾಣ್, ಸಂಗೀತ ರಾಜೇಶ್ ರಾಮನಾಥ್.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಚಿತ್ರ ಚಿತ್ತಾರದಲ್ಲಿ ಇಂದು ನಾವು ಅಂತೆಕಂತೆಗಳ ಸಂತೆಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಒಂದು ಸಣ್ಣ ವಿಷಯವನ್ನು ಜನರು ತಮ್ಮದೇ ರೀತಿಯಲ್ಲಿ ಅವರಿಗೆ ಬೇಕಾದ ಹಾಗೆ ಬದಲಾಯಿಸ್ಕೊಳ್ತಾ ಹೋಗ್ತಾರೆ. ಹೀಗಾಗಿ ಮೂಲ ಸತ್ಯ ಸಂಪೂರ್ಣವಾಗಿ ಬದಲಾಗತ್ತೆ. ಈ ರೀತಿಯ ಘಟನೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ. ಹಾಗೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ಈ ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸ್ತಾ ಇದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಕ್ಷಣಾರ್ಧದಲ್ಲಿ ಸಾವಿರಾರು ಜನರಿಗೆ ತಲುಪುತ್ತೆ. ಕೆಲವೊಮ್ಮೆ ಜನರು ಫಾರ್ವರ್ಡ್ ಮಾಡಲಾಗಿದೆ ಎಂಬ ಆ ಮೆಸೇಜನ್ನು ನೋಡಿದರೂ ಕೂಡ ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದೆ ಅದನ್ನೇ ನಂಬಿಬಿಡ್ತಾರೆ. ಇದರಿಂದ ಸಮಾಜದಲ್ಲಿ ಅನಾವಶ್ಯಕ ಭೀತಿ, ದ್ವೇಷ ಹಾಗೆ ಗೊಂದಲ ಉಂಟಾಗಬಹುದು. ಇದಕ್ಕೆ ಒಂದೊಳ್ಳೆ ಉದಾಹರಣೆ ಯಾವ್ದು ಗೊತ್ತಾ? ಒಂದು ನಿಮಿಷ ಕೊರೋನಾ ಎಂಬ ಮಹಾಮಾರಿ ಇದ್ದಂತಹ ದಿನಗಳನ್ನು ನೆನಪಿಸಿಕೊಂಡ್ರೆ ಅಷ್ಟೇ ಸಾಕು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದ ಸುದ್ದಿಗಳೋ ಅಬ್ಬಬ್ಬಾ, ಆರೋಗ್ಯ ಇಲಾಖೆಯಿಂದ ಬಂದ ಮಾಹಿತಿಯನ್ನ ನಂಬದೆ ಇರುವಂತೆ ಮಾಡ್ತಾ ಇತ್ತು ಈ ಅಂತೆಕಂತೆಗಳ ಸಂತೆ. ಅಮೆರಿಕ ಚಿತ್ರಕ್ಕೆಂದು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಾಹಿತ್ಯ ರಚನೆ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಮನೋಮೂರ್ತಿ.

0: ಅಂತೆಕಂತೆಗಳು ವ್ಯಕ್ತಿಗಳ ನಡುವೆ ಇರೋ ನಂಬಿಕೆಯನ್ನು ಹಾಳು ಮಾಡುತ್ತೆ. ಸ್ನೇಹ ಮುರಿಬಹುದು, ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಸಮಾಜದಲ್ಲಿ ಶಾಂತಿಯು ಕದಡಬಹುದು. ಸತ್ಯಕ್ಕಿಂತ ಸುಳ್ಳು ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುವುದು ಒಂದು ದುಃಖಕರ ಸಂಗತಿನೂ ಹೌದು. ಇನ್ನೊಂದು ತರಹದ ಬಗ್ಗೆ ಕೂಡ ಇಲ್ಲಿ ಹೇಳಲೇಬೇಕು. ತನ್ನ ಬಗ್ಗೆ ತಾನೇ ಗಾಸಿಪ್ಗಳನ್ನು ಕ್ರಿಯೇಟ್ ಮಾಡುವಂಥವರು ನಮ್ಮ ಸಮಾಜದಲ್ಲಿ ಈಗ ಹೆಚ್ಚುತ್ತಿದ್ದಾರೆ ಅನ್ಬಹುದು. ತುಂಬ ನೀಟಾಗಿ ಪ್ಲಾನ್ ಮಾಡಿ ತನ್ನ ಬಗ್ಗೆ ತಾನೇ ಸುಳ್ಳು ಸುದ್ದಿ ಹಬ್ಬಿಸ್ಕೊಳ್ಳೋರು, ಯಾಕಂದರೆ ತುಂಬ ಬೇಗ ಫೇಮಸ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಒಂದೇ ದಿನದಲ್ಲೇ ಜನರ ಬಾಯಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಕಾಣಿಸ್ಕೊಳ್ಬೇಕು ಅನ್ನೋ ಹುಚ್ಚು ನಂಬಿಕೆ, ಇದೆಲ್ಲ ಅವರವರ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಹಾಗೆ. ಹೌದು ತಾನೆ
1: ನಟರಾಜ.
0: ಕೇಳೋಣ ಕಪ್ಸಾ ಚಿತ್ರದ ಗೀತೆ. ಹಾಡಿದ್ದಾರೆ ಐಶ್ವರ್ಯ ರಂಗರಾಜನ್ ಮತ್ತು ಸಂತೋಷ್. ಸಾಹಿತ್ಯ ರಚನೆ ಕಿನ್ನಲ್ ರಾಜ್, ಸಂಗೀತ ರವಿ ಬಸ್ರೂರು.

ಸ್ನೇಹಿತರೆ, ಅಂತೆ ಕಂತೆಗಳ ಸಂತೆ ಈ ಜಗತ್ತು ಎಂಬ ಈ ಒಂದು ಪರಿಸ್ಥಿತಿಯನ್ನು ಬದಲಾಯಿಸುವ ಶಕ್ತಿ ನಮ್ಮಲ್ಲೇ ಇದೆ. ಯಾವುದೇ ವಿಷಯವನ್ನ ಕೇಳಿದ ಕೂಡಲೇ ನಂಬದೆ ಅದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವ ಅಭ್ಯಾಸ ಬೆಳೆಸ್ಕೊಳ್ಬೇಕು. ನಾವೇ ಗಾಸಿಪ್ಗಳನ್ನ ಹರಡುವಂತವರಾಗಬಾರ್ದು. ನಾನು ಹೇಳೋ ಮಾತು ಇನ್ನೊಬ್ಬರ ಜೀವನಕ್ಕೆ ಹಾನಿ ಮಾಡಬಹುದೇ ಅನ್ನೋ ಪ್ರಶ್ನೆಯನ್ನ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು. ಮಾಧ್ಯಮಗಳ ಜವಾಬ್ದಾರಿಯೂ ಇಲ್ಲಿ ಬಹಳ ಮುಖ್ಯ. ಸತ್ಯವಾದ ಮಾಹಿತಿಯನ್ನ ಮಾತ್ರ ಜನರಿಗೆ ತಲುಪಿಸೋದು ಮಾಧ್ಯಮಗಳ ಕರ್ತವ್ಯ ಆಗಿದೆ. ಹಾಗೆಯೇ ಶಾಲೆಗಳಲ್ಲಿ ಮತ್ತು ಕುಟುಂಬಗಳಲ್ಲಿ ಮಕ್ಕಳಿಗೆ ಸತ್ಯದ ಮಹತ್ವವನ್ನು ತಿಳಿಸಬೇಕು. ಎಲ್ಲೆಂದರಲ್ಲಿ ಹರಡುವ ಸುಳ್ಳು ಸುದ್ದಿಗಳಿಗಿಂತ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಥವಾ ಇಲಾಖೆಯಿಂದ ಬರುವಂತಹ ನಿಖರ ಮಾಹಿತಿಗಳ ಕಡೆ ಗಮನಹರಿಸಬೇಕು. ಈ ಜಗತ್ತು ಗಾಸಿಪ್ಗಳಿಂದ ತುಂಬಿದ್ರೂ ನಾವು ವಿವೇಕದಿಂದ ನಡೆದುಕೊಂಡ್ರೆ ಸತ್ಯದ ಮಾರ್ಗದಲ್ಲಿ ಸಾಗಬಹುದು. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರು ಸಂಗೀತ ನೀಡಿರುವ ರವಿಮಾಮ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ಅಂತೆ ಕಂತೆಗಳ ಸಂತೆ ಈ ಜಗತ್ತು ಅನ್ನೋದು ಕೇವಲ ಒಂದು ಮಾತಲ್ಲ, ಅದು ನಮ್ಮ ಸಮಾಜದ ಪ್ರತಿಬಿಂಬವಾಗಿದೆ. ಆದರೆ ನಾವು ಜವಾಬ್ದಾರಿಯುತವಾಗಿ ವರ್ತಿಸಿದರೆ ಸತ್ಯವನ್ನು ಉಳಿಸಿ ಸುಳ್ಳನ್ನು ತಡೆಗಟ್ಟಬಹುದು. ಸತ್ಯದ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇದೇ ಉತ್ತಮ ಸಮಾಜ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ನಮಸ್ಕಾರ. ಇದುವರೆಗೆ ಚಿತ್ರಚಿತ್ತಾರ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 10:02:18. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಮಧುಮಡಿ ಸುಧಾಕರ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳು. ಮೊದಲಿಗೆ ಪಂಚಮಾತಂಗ ಮುಖ ಗಣಪತಿಂ, ರಾಗ ಮಲಹರಿ, ರೂಪಕತಾಳ.

ಪಂಚಮಾತಂಗ ಮೂಕ ಗಣಪತಿನ ಮಧುಮಿಡಿ ಸುಧಾಕರ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳಿದಿರಿ. ಈಗ ಮುತ್ತುಸ್ವಾಮಿ ದೀಕ್ಷಿತರ ಮತ್ತೊಂದು ಕೃತಿ ಮಾಮಾವ ಮೀನಾಕ್ಷಿ, ರಾಗ ವರಾಳಿ, ಮಿಶ್ರ ಚಾಪುತಾಳ.

0: ಇದುವರೆಗೆ ಮಧುಮಡಿ ಸುಧಾಕರ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಕೇಳಿದಿರಿ. ಇದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆಗಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ, ಸಮಯ 10:33:25.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೋರ್ಡರ್ 2 ಚಿತ್ರದ ಗೀತೆ ಹಾಡಿದ್ದಾರೆ ದಿಲ್ಜಿತ್ ದೋಸಾಂಜ್, ಪರಂಪರಾ ಟಂಡನ್ ಹಾಗೂ ಸಚೇತ್ ಟಂಡನ್. ಕೌಸರ್ ಮುನೀರ್ ಅವರ ಗೀತೆ ಸಂಗೀತ ಸಚೇತ್ ಹಾಗೂ ಪರಂಪರಾ.

ದಿ ರಾಜಾ ಸಾಬ್ ಚಿತ್ರದ ಗೀತೆ ಹಾಡಿದ್ದಾರೆ ವಿಶಾಲ್ ಮಿಶ್ರಾ ಹಾಗೂ ತಮನ್ ಎಸ್, ಶ್ರುತಿ ರಂಜನಿ ಕುಮಾರ್ ಅವರ ರಚನೆ, ಸಂಗೀತ ತಮನ್ ಎಸ್.

ಇನ್ನು ಮುಂದೆ ಕೇಳೋಣ. ಚಿಡಿಯಾ ಚಿತ್ರಕ್ಕಾಗಿ ಹಾಡಿದ್ದಾರೆ ದಿವ್ಯಾ ಕುಮಾರ್, ಗೀತರಚನೆ ಜಿತೇಂದ್ರ ಜೋಶಿ, ಸಂಗೀತ ಶೈಲೇಂದ್ರ ಬರ್ವೇ.

ಪ್ರಿಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಬಜಾನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಮಯ 10:47. ಈ ಬೆಳಿಗ್ಗೆ 11 ಗಂಟೆಗೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆಗಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನವಿದೆ. ಇಂದು ಸಂಜೆ 5 ಗಂಟೆಗೆ ಸೇನಾ ಸ್ಮರಣೆ, ಕಟ್ಟೆಮಾಡು ಗ್ರಾಮದ ಕಟ್ಟೆಮನೆ ಹನಿ ಸೋಮಯ್ಯ ಅವರ ಸೇವಾ ಅನುಭವ. 6:50 ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇಂದು 1:30 ಪ್ರಚಲಿತ. ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆ ಕುರಿತು ಡಾಕ್ಟರ್ ಜಿ ಶೈಲಜಾ ಹಾಗೂ ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಗಾನಭಜನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪರಂ ಸುಂದರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಸೋನು ನಿಗಮ್, ಕೃಷ್ಣ ಕಲಿ ಸಹ ಸಚಿನ್ ಜಿಗರ್, ಗೀತರಚನೆ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಸಚಿನ್ ಜಿಗರ್.

ಸನ್ ಆಫ್ ಸರ್ದಾರ್ 2 ಚಿತ್ರದ ಗೀತೆ, ಗಾಯಕ ಜುಬಿನ್ ನಾಟಿಯಾಲ್, ಗೀತರಚನೆ ಪ್ರಣವ್ ವತ್ಸ, ಸಂಗೀತ ಹರ್ಷ್ ಉಪಾಧ್ಯಾಯ್.

ಗಾನ ಭಜನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಸರ್ಜಮೀನ್ ಚಿತ್ರಕ್ಕಾಗಿ ಜಾವೇದ್ ಅಲಿ ಹಾಡಿದ್ದಾರೆ, ಕೌಸರ್ ಮುನೀರ್ ಅವರ ಗೀತೆ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪಿಎಂ ಜಗದೀಶ್.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ.
2: ನಮಸ್ಕಾರ.
1: ಈಗ ಪ್ರಧಾನಮಂತ್ರಿ ಇಜಿಪಿ ಅಂದ್ರೇನು ಅಂತೀರಿ?
2: ನೋಡಿ, ದೇಶದಲ್ಲಿ ಈಗ ನಿರುದ್ಯೋಗಿಗಳ ಪ್ರಮಾಣ 6.6% ಇದರಲ್ಲಿ ಗ್ರಾಮೀಣ ನಿರುದ್ಯೋಗಿಗಳ ಪ್ರಮಾಣ 4.6%. ಈ ನಿರುದ್ಯೋಗಿಗಳಲ್ಲಿ 80% ಯುವಕರಾಗಿದ್ದು 67% ಯುವಕರು ಪದವೀಧರ ನಿರುದ್ಯೋಗಿಗಳಾಗಿದ್ದಾರೆ. ಇಂದಿನ ಯುವಕರು ಸ್ವಂತದ್ದೊಂದು ಉದ್ಯಮ ಅಥವಾ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಸಿದ್ಧರಾಗಿದ್ದಾರೆ, ಆದರೆ ಅವರಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯ ಅವಶ್ಯಕತೆ ಇದೆ. ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶಗಳಲ್ಲಿರ್ತಕ್ಕಂತಹ ಕೃಷಿ ಮತ್ತು ಆಹಾರ ಆಧಾರಿತ ವಲಯದ ಅರ್ಹ ಫಲಾನುಭವಿಗಳು, ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಕುಶಲಕರ್ಮಿಗಳು, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಸೂಕ್ಷ್ಮ ಉದ್ಯಮ ಸ್ಥಾಪಕರಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಯೋಜನೆಯೇ PMEGP ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಕನ್ನಡದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು.
1: ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಮಹತ್ವ ಏನು ಅಂತೀರಿ?
2: ನೋಡಿ, ಭಾರತ ಸರ್ಕಾರದ MSME ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವರ್ಗದ ಸಚಿವಾಲಯದಿಂದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನ ವಿಲೀನಗೊಳಿಸಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನ ಆಗಸ್ಟ್ 2008 ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವನ್ನ KVIC ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, KVIBS ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಮತ್ತು DIC ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ತೆಂಗು ಮಂಡಳಿ ಹಾಗೂ ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗ್ತಾ ಇದೆ. ದೇಶಾದ್ಯಂತ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸಲು 2021-22 2025-26 5 ವರ್ಷಗಳ ಅವಧಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು, ಈ ಯೋಜನೆಯನ್ನ ಇದೀಗ 2026-27 ಅವಧಿಗೂ ಕೂಡ ವಿಸ್ತರಿಸಲಾಗಿದೆ. ಈ ಯೋಜನೆಯ ಒಟ್ಟು ವೆಚ್ಚ 13,554.42 ಕೋಟಿ ರೂಪಾಯಿಗಳಾಗಿವೆ.
1: ಇನ್ನು ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯ ಉದ್ದೇಶ ಏನು ಅಂತೀರಿ?
2: ನೋಡಿ, ಮೊದಲನೆಯದಾಗಿ ಹೊಸ ಸ್ವಉದ್ಯೋಗ, ಉದ್ಯಮಗಳ ಯೋಜನೆಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನೆಲ್ಲ ಸ್ಥಾಪಿಸತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಯುವಕರಿಗೆ ಸೃಷ್ಟಿಸತಕ್ಕಂಥದ್ದು. ಎರಡನೇದಾಗಿ ವ್ಯಾಪಕವಾಗಿ ಹರಡಿರತಕ್ಕಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿಗಳನ್ನ ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸ್ಥಳದಲ್ಲೇ ಸ್ವ ಉದ್ಯೋಗದ ಅವಕಾಶಗಳನ್ನ ಒದಗಿಸ್ತಕ್ಕಂಥದ್ದು. ಇನ್ನು ಮೂರನೆಯದಾಗಿ ಗ್ರಾಮೀಣ ಯುವಕರು ನಗರ ಪ್ರದೇಶಕ್ಕೆ ವಲಸೆ ಹೋಗೋದನ್ನ ತಡೆಯಲು ದೇಶದ ಸಾಂಪ್ರದಾಯಿಕ ಹಾಗೂ ಭವಿಷ್ಯದ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿ ಯುವಕರ ದೊಡ್ಡ ಭಾಗಕ್ಕೆ ನಿರಂತರ ಹಾಗೂ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಕುಶಲಕರ್ಮಿಗಳ ವೇತನಗಳಿಸುವ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥದ್ದು. ಐದನೇದಾಗಿ ಗ್ರಾಮೀಣ ಮತ್ತು ನಗರ ಉದ್ಯೋಗದ ಬೆಳವಣಿಗೆ ದರದಲ್ಲಿ ಹೆಚ್ಚಳಕ್ಕೆ ಕೊಡುಗೆಯನ್ನು ನೀಡತಕ್ಕಂಥದ್ದು. ಆರನೇದಾಗಿ ಗ್ರಾಮೀಣ ಹಾಗೂ ನಗರ ಯುವ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯನ್ನು ನೀಡತಕ್ಕಂಥದ್ದು. ಏಳನೇದಾಗಿ ದೇಶದಲ್ಲಿ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಯನ್ನ ಬೆಂಬಲಿಸತಕ್ಕಂಥದ್ದು.
1: ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಮುಖ್ಯಾಂಶಗಳು ಯಾವ್ಯಾವು?
2: ನೋಡಿ, ಮೊಟ್ಟ ಮೊದಲನೆಯದಾಗಿ ಈ ಯೋಜನೆಯಡಿ ಯೋಜನೆ ಮತ್ತು ಫಲಾನುಭವಿಯ ವರ್ಗವನ್ನ ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35% ಸಹಾಯಧನವನ್ನ ಒದಗಿಸಲಾಗುತ್ತದೆ. ಈ ಸಹಾಯಧನವನ್ನ ಮಾರ್ಜಿನ್ ಮನಿ ಅಂತೇಳಿ ಕರೆಯಲಾಗುತ್ತದೆ. ಇದು ಫಲಾನುಭವಿಗಳಿಗೆ ನೀಡಲಾಗ್ತಕ್ಕಂತಹ ಸಾಲದ ಮೊತ್ತದ ಭಾಗವಾಗಿದ್ದು ಇದನ್ನು ಸರ್ಕಾರವು ಬ್ಯಾಂಕಿಗೆ ನೇರವಾಗಿ ಪಾವತಿಸುತ್ತದೆ. ಇನ್ನು ಎರಡನೇದಾಗಿ ವಿಶೇಷ ವರ್ಗಗಳಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ, ಪಂಗಡ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಸಮಯ 11:05. ಆಕಾಶವಾಣಿ ಮಡಿಕೇರಿ. ಈಗ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆಗಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ

0: ಮುಂತಾದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ದೊರೆಯುತ್ತದೆ. ಈ ವರ್ಗದ ಗ್ರಾಮೀಣ ಫಲಾನುಭವಿಗಳಿಗೆ ಶೇಕಡ 35 ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ ಶೇಕಡ 25 ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ, ಉತ್ಪಾದನಾ ವಲಯವು 50 ಲಕ್ಷ ರೂಪಾಯಿ ಮತ್ತು ಸೇವಾ ವಲಯವು 20 ಲಕ್ಷ ರೂಪಾಯಿಗಳವರೆಗೆ ಈ ಯೋಜನೆಯಡಿ ಸಾಲವನ್ನು ಪಡೆಯುವಂತಹ ಅರ್ಹತೆಯನ್ನು ಹೊಂದಿವೆ. ನಾಲ್ಕನೆಯದಾಗಿ, ಈ ಯೋಜನೆಯಡಿ 10 ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಮೇಲಾಧಾರ ಅಗತ್ಯವಿರುವುದಿಲ್ಲ, ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ, ಅಡಿಷನಲ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಇನ್ನು ಐದನೇದಾಗಿ, ಈ ಯೋಜನೆಯಡಿ ಅರ್ಹ ಅರ್ಜಿದಾರರು ತಮ್ಮ ವರ್ಗ ಮತ್ತು ಸ್ಥಳವನ್ನು ಆಧರಿಸಿ ಶೇಕಡ 15 ರಿಂದ ಶೇಕಡ 35 ಸಹಾಯಧನದೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕವನ್ನು ಸ್ಥಾಪಿಸಬಹುದು. ಆರನೇದಾಗಿ, ಈ ಯೋಜನೆಯಡಿ ದುರ್ಬಲ ವರ್ಗದವರಿಗೆ ಯೋಜನಾ ವೆಚ್ಚದ ಶೇಕಡ 95 ಮತ್ತು ಸಾಮಾನ್ಯ ವರ್ಗದವರಿಗೆ ಶೇಕಡ 90 ಸಾಲ ಸೌಲಭ್ಯ ಲಭ್ಯವಾಗುತ್ತದೆ. ಹಾಗೂ ಏಳನೇದಾಗಿ ಹಾಗೂ ಕೊನೆಯದಾಗಿ, ಫಲಾನುಭವಿಯು ಶೇಕಡ 5 ರಿಂದ ಶೇಕಡ 10 ಸ್ವಂತ ಕೊಡುಗೆಯಾಗಿ ನೀಡಬೇಕಾಗುತ್ತದೆ.
1: ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಲ್ಲಿ ಸಹಾಯಧನಕ್ಕಾಗಿ ಎಷ್ಟು ವರ್ಗಗಳನ್ನು ಮಾಡಲಾಗಿದೆ ಮತ್ತು ಯೋಜನೆ ಅಡಿಯಲ್ಲಿ ನೀಡಲಾಗುವಂತಹ ಸಹಾಯಧನದ ಪ್ರಮಾಣ ಎಷ್ಟು?
0: ನೋಡಿ, ಈ ಒಂದು ಯೋಜನೆಯಡಿ ಫಲಾನುಭವಿಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ, ನಗರ ಪ್ರದೇಶದ ಸಾಮಾನ್ಯ ವರ್ಗದವರು ತಮ್ಮ ಸ್ವಂತ ಪಾಲು ಶೇಕಡ 10 ನೀಡಬೇಕು. ಸರ್ಕಾರ ಶೇಕಡ 15 ಸಹಾಯಧನವಾಗಿ ನೀಡುತ್ತೆ. ಬ್ಯಾಂಕುಗಳು ಶೇಕಡ 90 ಸಾಲವನ್ನು ನೀಡುತ್ತವೆ. ಇನ್ನು ಎರಡನೇ ವರ್ಗದ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದವರು ಶೇಕಡ 10 ತಮ್ಮ ಸ್ವಂತ ಕೊಡುಗೆಯನ್ನು ನೀಡಬೇಕು. ಸರ್ಕಾರ ಶೇಕಡ 25 ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 90 ಸಾಲವನ್ನು ನೀಡುತ್ತವೆ. ಇನ್ನು ಮೂರನೇದಾಗಿ, ನಗರ ಪ್ರದೇಶದ ಮೂರನೇ ವರ್ಗದ ವಿಶೇಷ ವರ್ಗದವರು ಶೇಕಡ 5 ಸ್ವಂತ ಕೊಡುಗೆಯನ್ನು ನೀಡಿದರೆ ಸಾಕು. ಕೇಂದ್ರ ಸರ್ಕಾರ ಶೇಕಡ 25 ಸಹಾಯಧನ ಮತ್ತು ಬ್ಯಾಂಕುಗಳು ಶೇಕಡ 95 ಬ್ಯಾಂಕ್ ಸಾಲವನ್ನು ನೀಡುತ್ತವೆ. ಇನ್ನು ನಾಲ್ಕನೆಯದಾಗಿ, ಗ್ರಾಮೀಣ ಪ್ರದೇಶದ ವಿಶೇಷ ವರ್ಗಗಳು ಶೇಕಡ 5 ತಮ್ಮ ಸ್ವಂತ ಪಾಲನ್ನು ನೀಡಿದರೆ ಸರ್ಕಾರವು ಶೇಕಡ 35 ಸಹಾಯಧನವನ್ನು ನೀಡುತ್ತದೆ ಮತ್ತು ಬ್ಯಾಂಕುಗಳು ಶೇಕಡ 95 ಸಾಲವನ್ನು ಒದಗಿಸುತ್ತವೆ.
1: ಇನ್ನು ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಯಾವ್ಯಾವ ಉದ್ಯಮಿಗಳಿಗೆ ಬೆಂಬಲ ಸಿಗುತ್ತೆ ಅಂತೀರಿ?
0: ನೋಡಿ, PMEGP ಅಂತಕ್ಕಂಥದ್ದು 4 ವರ್ಗದ ಉದ್ದಿಮೆಗಳನ್ನು ಬೆಂಬಲಿಸ್ತದೆ. ಮೊದಲನೇದಾಗಿ, ಆಹಾರ ಮತ್ತು ಕೃಷಿ ಉದ್ದಿಮೆಗಳು. ಎರಡನೆಯದಾಗಿ, ಸೇವಾ ವಲಯದ ಉದ್ದಿಮೆಗಳು. ಮೂರನೆಯದಾಗಿ, ರಾಸಾಯನಿಕ ಹಾಗೂ ಪಾಲಿಮರ್ ಆಧಾರಿತ ಉದ್ಯಮಗಳು. ಹಾಗೂ ನಾಲ್ಕನೆಯದಾಗಿ, ಇತರ ಉದ್ಯಮಗಳು. ಈ ಒಂದು PMEGP ಯೋಜನೆಯಡಿ ಸಹಾಯಧನಕ್ಕೆ ಅರ್ಹವಾಗಿರತಕ್ಕಂತಹ ಕೃಷಿ ಮತ್ತು ಆಹಾರ ಉದ್ಯಮಗಳು ಯಾವುವು ಅಂತ ಹೇಳಿದರೆ, ಮೊದಲನೆಯದಾಗಿ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಎರಡನೇದಾಗಿ ಜಾಮ್ ಜೆಲ್ಲಿ ತಯಾರಿಕೆ, ಮೂರನೇದಾಗಿ ಉಪ್ಪಿನಕಾಯಿ ತಯಾರಿಕೆ, ನಾಲ್ಕನೇದಾಗಿ ಮಸಾಲ ತಯಾರಿಕಾ ಘಟಕಗಳು, ಐದನೇದಾಗಿ ಹೈನುಗಾರಿಕೆ ಮತ್ತು ಹಾಲಿನ ಉತ್ಪನ್ನಗಳ ತಯಾರಿಕೆ, ಆರನೇದಾಗಿ ಅಕ್ಕಿ ಮತ್ತು ಹಿಟ್ಟಿನ ಗಿರಣಿಗಳು, ಏಳನೇದಾಗಿ ಬಿದಿರಿನ ವಸ್ತುಗಳ ತಯಾರಿಕೆ, ಎಂಟನೇದಾಗಿ ಪೊರಕೆ ತಯಾರಿಕೆ, 9 ಜೇನು ಸಾಕಣೆ, 10ನೇದಾಗಿ ಆಯುರ್ವೇದ ಔಷಧಿಗಳ ಉತ್ಪಾದನೆ, 11ನೇದಾಗಿ ಅರಣ್ಯ ಆಧಾರಿತ ಉತ್ಪನ್ನಗಳ ಉತ್ಪಾದನೆ, 12ನೇದಾಗಿ ಕರಕುಶಲ ಉತ್ಪನ್ನಗಳ ತಯಾರಿಕೆ, 13ನೇದಾಗಿ ಜವಳಿ ಮತ್ತು ಸಿದ್ಧ ಉಡುಪುಗಳು, 14ನೇದಾಗಿ ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಉತ್ಪನ್ನಗಳು, 15ನೇದಾಗಿ ಕೈಯಿಂದ ತಯಾರಿಸಿದ ಕಾಗದ ಸೆಣಬಿನ ಉತ್ಪನ್ನಗಳು, 17ನೇದಾಗಿ ತೆಂಗಿನ ನಾರಿನ ಉತ್ಪನ್ನಗಳು ಮತ್ತು 18ನೇದಾಗಿ ಕೃಷಿ ಆಧಾರಿತ ಮೌಲ್ಯವರ್ಧಿತ ಉತ್ಪನ್ನಗಳು.
1: ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಯಾವ್ಯಾವ ಸೇವಾ ವಲಯದ ಉದ್ದಿಮೆಗಳಿಗೆ ಬೆಂಬಲವನ್ನು ನೀಡಲಾಗುತ್ತೆ?
0: ನೋಡಿ, ಈ ಒಂದು ಯೋಜನೆಯಡಿ ಇಂತಹ 5 ಉದ್ಯಮಗಳನ್ನು ಗುರುತಿಸಲಾಗಿದೆ. ಮೊದಲನೇದಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ವಾಹನಗಳ ದುರಸ್ತಿ, ಎರಡನೇದಾಗಿ ಬ್ಯೂಟಿ ಪಾರ್ಲರ್ಗಳು, ಮೂರನೇದಾಗಿ ಟೈಲರಿಂಗ್, ನಾಲ್ಕನೇದಾಗಿ ಕಂಪ್ಯೂಟರ್ ಮತ್ತು IT ಸೇವೆಗಳು, ಐದನೇದಾಗಿ ಪ್ರಿಂಟಿಂಗ್ ವ್ಯವಹಾರಗಳು.
1: ಇನ್ನು ಮುಖ್ಯವಾಗಿ ಈ ರಾಸಾಯನಿಕ ಮತ್ತು ಪಾಲಿಮರ್ ಉದ್ದಿಮೆಗಳು ಯಾವ್ಯಾವು ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಬೆಂಬಲವನ್ನು ಪಡ್ಕೊಳ್ತವೆ ಅಂತೀರಿ?
0: ನೋಡಿ, ಇದರಲ್ಲೂ ಕೂಡ 5 ವರ್ಗದ ಉದ್ಯಮಗಳು ಬೆಂಬಲವನ್ನು ಪಡೆಯುತ್ತವೆ. ಮೊದಲನೇದಾಗಿ ರಬ್ಬರ್ ಮೋಲ್ಡಿಂಗ್, ಎರಡನೇದಾಗಿ ಅಂಟಿಕೊಳ್ಳುವ ಟೇಪ್ಗಳ ಉತ್ಪಾದನೆ, ಮೂರನೇದಾಗಿ ಸಿಮೆಂಟ್ ಹಾಗೂ ಫ್ಲೈ ಆಶ್ ಇಟಿಗೆಗಳು, ನಾಲ್ಕನೇದಾಗಿ ಪ್ರೋಟೀನ್ ಮತ್ತು ಸೆಲ್ಯುಲಸ್ ಅಣು ಉತ್ಪನ್ನಗಳು, ಹಾಗೂ ಐದನೇದಾಗಿ PVC ಪೈಪುಗಳ ತಯಾರಿಕೆ.
1: ಈಗ ನಾವು ಆಹಾರ ಮತ್ತು ಕೃಷಿ ಉದ್ಯಮಗಳು, ಸೇವಾ ವಲಯದ ಉದ್ದಿಮೆಗಳು ಮತ್ತು ರಾಸಾಯನಿಕ ಮತ್ತು ಪಾಲಿಮರ್ ಉದ್ದಿಮೆಗಳು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಲ್ಲಿ ಬೆಂಬಲವನ್ನು

0: ಕೊಳ್ತವೆ ಅಂತ ನೋಡಿದ್ವಿ.
1: ಇವಲ್ದಲೇ
0: ಇನ್ನು ಯಾವ್ಯಾವ ಉದ್ದಿಮೆಗಳು ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಬೆಂಬಲವನ್ನು ಪಡ್ಕೊಳ್ಳೋದಕ್ಕೆ ಅರ್ಹ ಆಗಿದ್ದಾವೆ ಅಂತೀರಿ?
1: ನೋಡಿ, ಇದು ಬಹಳ ಮುಖ್ಯವಾದಂತಹ ಹಾಗೂ ಪ್ರಸ್ತುತ ಸನ್ನಿವೇಶಕ್ಕೆ ಅತ್ಯಗತ್ಯವಾಗಿರ್ತಕ್ಕಂತಹ ಒಂದು ವಿಷಯ. ಇದರಲ್ಲಿ ಮುಖ್ಯವಾಗಿ ಈ ತ್ಯಾಜ್ಯಗಳ ನಿರ್ವಹಣೆ ಮತ್ತು ಅವುಗಳನ್ನ ಮರುಬಳಕೆ ಮಾಡತಕ್ಕಂತಹ ಘಟಕಗಳ ಸ್ಥಾಪನೆಯನ್ನು ಕೂಡ ಈ ಯೋಜನೆ ಬೆಂಬಲಿಸುತ್ತದೆ. ಇನ್ನು ಎರಡನೇದಾಗಿ, ರೈತರು ಬೆಳೆದಂತಹ ಕೃಷಿ ಉತ್ಪನ್ನಗಳು, ಅದರಲ್ಲಿ ಕೂಡ ಹಣ್ಣು ತರಕಾರಿಗಳನ್ನ ಕೆಡದಂತೆ ಇಡ್ಲಿಕ್ಕೋಸ್ಕರ ಶೀತಲ ಗೃಹಗಳ ನಿರ್ಮಾಣದ ಅವಶ್ಯಕತೆ ಇದೆ. ಈ ಒಂದು ಶೀತಲ ಗೃಹಗಳ ನಿರ್ಮಾಣವನ್ನು ಕೂಡ ಈ ಯೋಜನೆ ಬೆಂಬಲಿಸುತ್ತದೆ.
0: ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಇರುವಂಥ ಮಾನದಂಡಗಳು ಏನೇನು ಅಂತೀರಿ?
1: ನೋಡಿ, ಮೊಟ್ಟ ಮೊದಲನೆಯದಾಗಿ ಆ ವ್ಯಕ್ತಿ ಅಂತಕ್ಕಂಥವನು 18 ವರ್ಷಕ್ಕೆ ಮೇಲ್ಪಟ್ಟ ಭಾರತೀಯ ನಾಗರಿಕನಾಗಿರಬೇಕು. ಎರಡನೇದಾಗಿ, ಈ ಯೋಜನೆಯಡಿ ಸ್ವಸಹಾಯ ಸಂಘಗಳು ಹಾಗೂ ಸಹಕಾರ ಸಂಘಗಳು ಕೂಡ ಅರ್ಹತೆಯನ್ನು ಪಡೀತವೆ. ಇನ್ನು ಧಾರ್ಮಿಕ ಸೇವಾ ಸಂಸ್ಥೆಗಳಿಗೂ ಕೂಡ ಈ ಅರ್ಹತೆ ಇದೆ. ಇನ್ನು ಐದನೇದಾಗಿ, 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಉತ್ಪಾದನಾ ಯೋಜನೆಗಳಿಗೆ ಮತ್ತು 5 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಸೇವಾ ಯೋಜನೆಗಳಿಗೆ ಕನಿಷ್ಠ ಆ ವ್ಯಕ್ತಿ 8ನೇ ತರಗತಿಯನ್ನ ಉತ್ತೀರ್ಣನಾಗಿರಬೇಕು. ಇನ್ನು ಆರನೇದಾಗಿ, ಈ ಯೋಜನೆ ಕೇವಲ ಹೊಸ ಘಟಕಗಳಿಗೆ ಮಾತ್ರ ಅನ್ವಯಿಸುತ್ತದೆಯೇ ಹೊರತು ವಿಸ್ತರಣೆ ಅಥವಾ ಆಧುನೀಕರಣಕ್ಕೆ ಅನ್ವಯಿಸುವುದಿಲ್ಲ.
0: ಇನ್ನು ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಅರ್ಜಿ ಸಲ್ಲಿಸುವಂತಹ ಕ್ರಮ ಯಾವ ರೀತಿಯಾಗಿ ಅಂತೀರಿ?
1: ನೋಡಿ, ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಸರಳಗೊಳಿಸಲಾಗಿದ್ದು 30ರಿಂದ 45 ದಿನಗಳಲ್ಲಿ ಅನುಮೋದನೆ ಪ್ರಕ್ರಿಯೆ ಮುಗಿಯುತ್ತದೆ. ಅರ್ಜಿದಾರರು kbiconline.gov.in-pmegp ಈ ಜಾಲತಾಣಕ್ಕೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಆನ್ಲೈನ್ ಅರ್ಜಿಯಲ್ಲಿ ಆಧಾರ್ ಸಂಖ್ಯೆ, ಹೆಸರು, ಸ್ಥಳ, ವಿಳಾಸ, ಯೋಜನಾ ವೆಚ್ಚ, ವ್ಯವಹಾರದ ಚಟುವಟಿಕೆ, ಬಯಸುವ ಬ್ಯಾಂಕ್ ಮುಂತಾದ ವೈಯಕ್ತಿಕ ಮಾಹಿತಿ, ವ್ಯವಹಾರ ಮತ್ತು ಯೋಜನೆಯ ವಿವರಗಳನ್ನು ಭರ್ತಿ ಮಾಡಬೇಕು. ಜೊತೆಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣ ಪತ್ರ, ವಿವರವಾದ ಯೋಜನಾ ವರದಿ DPR ಅಂತ ಏನು ಹೇಳ್ತೇವೆ ಅದನ್ನ, ಮತ್ತು ಭಾವಚಿತ್ರದಂತಹ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಲು ಒಂದು ಅಪ್ಲಿಕೇಶನ್ ID ಅಥವಾ PMEGP ID ರಚನೆಯಾಗುತ್ತದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ, ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿದಾರರು ಇಚ್ಛಿಸಿದ ಬ್ಯಾಂಕಿಗೆ ರವಾನಿಸುತ್ತಾರೆ. ಸಾಲ ಅನುಮೋದನೆಯೊಡನೆ ಸಹಾಯಧನದ ಮೊತ್ತ ಶೇಕಡಾ 15ರಿಂದ 35ರಷ್ಟನ್ನ ಯೋಜನೆಯನ್ನು ಪರಿಶೀಲಿಸಿ ಬಿಡುಗಡೆ ಮಾಡಲಾಗುತ್ತದೆ.
0: ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದಂಥ ದೂರವಾಣಿ ಸಂಖ್ಯೆಗಳನ್ನು ಸ್ವಲ್ಪ ನಿಧಾನವಾಗಿ ನಮ್ಮ ಕೇಳುಗರು ಬರ್ಕೊಳ್ಳೋ ರೀತಿಯಲ್ಲಿ ಹೇಳ್ತೀರಾ?
1: ಹಾ, ಖಂಡಿತ. ನೋಡಿ, ಮೊದಲನೇದಾಗಿ 1800-57-00, ಇನ್ನೊಂದ್ಸಲ ಹೇಳ್ತೀನಿ, 1800-57-00. ಇನ್ನು ಎರಡನೆಯ ದೂರವಾಣಿ ಸಂಖ್ಯೆ 1800-55-00, 1800-55-00. ಇನ್ನು ಈ ಮೊಬೈಲ್ ಸಂಖ್ಯೆ ಯಾವ್ದಪ್ಪ ಅಂತ ಹೇಳಿದ್ರೆ 8467-00-11-11, ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, 8467-00-11-11, ಕೊನೆಯಲ್ಲಿ 4 ಒಂದುಗಳು. ಇನ್ನು SMS ಮುಖಾಂತರ ಮಾಹಿತಿಯನ್ನು ಪಡಿಬೇಕು ಅಂತಾದ್ರೆ ಆ ಸಂಖ್ಯೆ 8422-00-99-88. ಇನ್ನೊಮ್ಮೆ ಹೇಳ್ತೀನಿ, SMS ಮುಖಾಂತರ ಮಾಹಿತಿಯನ್ನ ಪಡೆಯಬೇಕಾದ್ರೆ ನಾವು ಬಳಸಬೇಕಾದಂತಹ ಸಂಖ್ಯೆ 8422-00-99-88. ಅರ್ಜಿದಾರರು ಇದಲ್ಲದೆ ಜನ್ ಸಮರ್ಥ್ ಪೋರ್ಟಲ್ ಅಥವಾ PMEGP ಪೋರ್ಟಲ್ ಮೂಲಕವೂ ಕೂಡ ಈ ಮಾಹಿತಿಯನ್ನ ಪಡೆದುಕೊಳ್ಳಬಹುದು.
0: ಇನ್ನು ಈ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಹೇಗೆ ತರಬೇತಿಯನ್ನು ನೀಡಲಾಗುತ್ತೆ?
1: ನೋಡಿ, ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದ ತರಬೇತಿ ಯೋಜನೆಯಡಿ ಫಲಾನುಭವಿಗಳು EDP ಕಾರ್ಯಕ್ರಮದಲ್ಲಿ, ಅರ್ಥಾತ್ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಮತ್ತು ಪ್ರೋಗ್ರಾಮ್ ಅಂತಕ್ಕಂಥ ಒಂದು ತರಬೇತಿಯನ್ನು ಪಡೀತಕ್ಕಂಥದ್ದು ಕಡ್ಡಾಯವಾಗಿದೆ. ಈ ಒಂದು EDP ತರಬೇತಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವಷ್ಟೇ ಸಹಾಯಧನವನ್ನ ಬಿಡುಗಡೆ ಮಾಡಲಾಗ್ತದೆ. ಇನ್ನು ತರಬೇತಿ ಅವಧಿ 10 ದಿನಗಳ ಅವಧಿಯದ್ದಾಗಿರುತ್ತದೆ. ಮೂರನೇದಾಗಿ, KV

0: ಐಸಿ, ಕೆವಿಐಬಿ ಅಥವಾ ಡಿಐಸಿ ಅಥವಾ ಇನ್ನಿತರ ಸರ್ಕಾರದಿಂದ ಅನುಮೋದಿತ ತರಬೇತಿ ಕೇಂದ್ರಗಳಿಂದ ಇದನ್ನ ನಡೆಸಲಾಗ್ತದೆ. ಇನ್ನು ನಾಲ್ಕನೇದಾಗಿ ತರಬೇತಿಯಲ್ಲಿ ವ್ಯವಹಾರ, ಯೋಜನೆ, ಲೆಕ್ಕಪತ್ರ ನಿರ್ವಹಣೆ, ಮಾರುಕಟ್ಟೆ ಉತ್ಪಾದನಾ ನಿರ್ವಹಣೆ ಮತ್ತು ಕೊನೆಯದಾಗಿ ನಿಯಂತ್ರಣ ಅನುಸರಣಾ ಕಾರ್ಯಕ್ರಮಗಳ ಬಗ್ಗೆ ತರಬೇತಿಯನ್ನು ನೀಡಲಾಗ್ತದೆ.
1: ಇನ್ನು ಈ ಉದ್ಯಮಗಳ ಉನ್ನತೀಕರಣಕ್ಕಾಗಿ ನೀಡಲಾಗುವಂತಹ ಸಾಲದ ಪ್ರಮಾಣ ಎಷ್ಟು?
0: ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಈ ಹೊಸ ಉದ್ಯಮಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂತ ನಾವು ಮೊದಲು ಚರ್ಚೆ ಮಾಡಿದ್ವಿ. ಇನ್ನು ಈ ಉದ್ಯಮದ ಉನ್ನತೀಕರಣ ಯೋಜನೆಯಡಿ ಉದ್ಯಮದ ವಿಸ್ತರಣೆ, ಎರಡನೇ ಸಾಲದ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ವ್ಯವಹಾರಗಳ ವಿಸ್ತರಣೆ, ಆಧುನೀಕರಣ ಅಥವಾ ವೈವಿಧ್ಯೀಕರಣಕ್ಕಾಗಿ, ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳ ಸೃಷ್ಟಿಗಾಗಿ ಹಣವನ್ನ ಬಳಸಬಹುದಾಗಿದೆ. ಉನ್ನತೀಕರಣಕ್ಕಾಗಿ 100 ಲಕ್ಷ ಅಥವಾ 1 ಕೋಟಿವರೆಗೆ ಸಾಲ ಸೌಲಭ್ಯ ದೊರೆಯುತ್ತದೆ. ಮೊದಲನೆಯದಾಗಿ ಈ ಯೋಜನೆಯಡಿ ಸಾಮಾನ್ಯ ವರ್ಗಕ್ಕೆ ಯೋಜನಾ ವೆಚ್ಚದ 15% ಸಾಲ ಸಿಗುತ್ತೆ. ಎರಡನೇದಾಗಿ ವಿಶೇಷ ವರ್ಗದ ಮಹಿಳೆಯರು, ಮಾಜಿ ಸೈನಿಕರು, ವಿಕಲಚೇತನರು ಮತ್ತು ಈಶಾನ್ಯ ರಾಜ್ಯಗಳ ಫಲಾನುಭವಿಗಳಿಗೆ 20% ಒಂದು ಸಹಾಯಧನ ಲಭ್ಯವಾಗುತ್ತೆ. ಮೂರನೇದಾಗಿ ಫಲಾನುಭವಿಗಳು 10% ಸ್ವತಃ ಭರಿಸಬೇಕು. ಈ ಯೋಜನೆ ಅಡಿ ಯಾವಾಗ ಇದು ಸಿಗುತ್ತೆ ಅಂತ ಹೇಳಿದ್ರೆ, PMEGP ಯೋಜನೆಯನ್ನ ಅವರು ಅನುಷ್ಠಾನ ಮಾಡಿ SSP ವ್ಯವಹಾರಗಳನ್ನ ಪ್ರಾರಂಭಿಸಿದವರಿಗೆ ಮಾತ್ರ ಈ ಆಧುನೀಕರಣಕ್ಕೆ ಈ ಸಾಲ ಸೌಲಭ್ಯ ಲಭ್ಯವಾಗುತ್ತದೆ.
1: ಇನ್ನು ಈ ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಸಾಲವನ್ನು ಪಡ್ಕೊಳ್ಳೋದಕ್ಕೆ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ?
0: ನೋಡಿ, PMEGP ಯೋಜನೆಯ ಅಡಿಯಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು KVIC ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕಾದಂತಹ ದಾಖಲೆಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್, ಎರಡನೇದಾಗಿ ಪ್ಯಾನ್ ಕಾರ್ಡ್, ಮೂರನೇದಾಗಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ನಾಲ್ಕನೇದಾಗಿ ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ, ಅಂದ್ರೆ ಕನಿಷ್ಠ 8ನೇ ತರಗತಿ ಉತ್ತೀರ್ಣವಾಗಿರ್ತಕ್ಕಂಥ ಪ್ರಮಾಣ ಪತ್ರ, ಐದನೇದಾಗಿ ಜಾತಿ ಅಥವಾ ಸಮುದಾಯದ ಪ್ರಮಾಣ ಪತ್ರ, ಅಂದ್ರೆ SC ST OBC ಅಲ್ಪಸಂಖ್ಯಾತ ಮಹಿಳಾ ವರ್ಗದವರಿಗೆ ಇದು ಅನ್ವಯವಾಗುತ್ತೆ. ಇನ್ನು ಆರನೇದಾಗಿ ವಿಕಲಚೇತನರ ಪ್ರಮಾಣ ಪತ್ರ, ಹಾಗೂ ಏಳನೇದಾಗಿ ವೆಚ್ಚದ ವಿವರಣೆ, ಎಂಟನೇದಾಗಿ ಆದಾಯದ ಮೂಲದೊಂದಿಗೆ ವಿವರವಾದ ಯೋಜನಾ ವರದಿ, ಒಂಬತ್ತನೇದಾಗಿ ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ಪಾಸ್ಬುಕ್ ಪ್ರತಿ, ಹತ್ತನೇದಾಗಿ ಖರೀದಿಸಬೇಕಾಗಿರ್ತಕ್ಕಂತಹ ಯಂತ್ರೋಪಕರಣಗಳು ಅಥವಾ ಉಪಕರಣಗಳ ವಿವರ, ಹನ್ನೊಂದನೇದಾಗಿ ವ್ಯಾಪಾರ ಸ್ಥಳದ ಬಾಡಿಗೆ ಕರಾರು ಪತ್ರ ಅಥವಾ ಸ್ವಂತದ್ದಾಗಿದ್ರೆ ಮಾಲೀಕತ್ವದ ದಾಖಲೆ, ಹನ್ನೆರಡನೇದಾಗಿ ತರಬೇತಿಯ EDP ಪ್ರಮಾಣ ಪತ್ರ, ಹಾಗೂ ಕೊನೆಯದಾಗಿ ಸಹ ಅರ್ಜಿದಾರರ ಅಥವಾ ಒಪ್ಪಿಗೆ ಪತ್ರ.
1: ಇನ್ನು ಮುಖ್ಯವಾಗಿ ನಾವು ಈ ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಏನು ಸಾಲವನ್ನು ಪಡಿತೀವಲ್ಲ, ಆ ಸಾಲಕ್ಕೆ ಎಷ್ಟು ಬಡ್ಡಿ ದರವನ್ನು ನಿಗದಿಪಡಿಸಲಾಗಿರುತ್ತೆ?
0: ನೋಡಿ, PMEGP ಸಾಲ ಯೋಜನೆಯ ವಾರ್ಷಿಕ ಬಡ್ಡಿ ದರಗಳು 11%-12% ಮತ್ತೊಂದೆಡೆ ಸಹಾಯಧನದ ಬಡ್ಡಿ ದರವು 4% ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ 4%ರ ಮಾರ್ಪಡಿಸಿದ ಬಡ್ಡಿದರ ಮತ್ತು 11%ರ ಬಡ್ಡಿದರದ ನಡುವಿನ ವ್ಯತ್ಯಾಸವನ್ನ 11%-12%ಕ್ಕೆ ಹೊಂದಾಣಿಕೆ ಮಾಡುತ್ತೆ. ಆದರೆ 4%ರ ಈ ಹೊಂದಾಣಿಕೆ ಅಂತಕ್ಕಂಥದ್ದು ಖಾದಿ ಮತ್ತು ಪಾಲಿವಸ್ತ್ರ ಉತ್ಪನ್ನಗಳೊಂದಿಗೆ ವ್ಯವಹರಿಸುವ ವ್ಯವಹಾರಗಳಿಗೆ ಮಾತ್ರ ಅನ್ವಯವಾಗುತ್ತದೆ.
1: ಇನ್ನು ಈ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ, ನಮ್ಮ ಯುವಜನರ ಒಂದು ಆಶಾಕಿರಣವಾದಂತಹ ಈ ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಪ್ರಯೋಜನಗಳೇನೇನು ಅಂತೀರಿ?
0: ನೋಡಿ, ಮೊದಲನೇದಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಕೃಷಿ ಮತ್ತು ಕೃಷಿಯೇತರ ವಲಯಗಳಲ್ಲಿ ಹೊಸ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲು ಕಡಿಮೆ ಬಡ್ಡಿದರದ ಸಾಲ ಮತ್ತು ಸಹಾಯಧನಗಳು ಲಭ್ಯವಾಗುತ್ತವೆ. ಎರಡನೇದಾಗಿ ಹಣಕಾಸು ಸಂಸ್ಥೆಗಳು ಸೂಕ್ಷ್ಮ ವಲಯಕ್ಕೆ ಸಾಲದ ಹರಿವನ್ನ ಹೆಚ್ಚಿಸಲು ಒಂದು ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ ಯೋಜನೆ ಅಡಿಯಲ್ಲಿ. ಇನ್ನು ಮೂರನೇದಾಗಿ ಈ ಯೋಜನೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಯುವಕರು ವಲಸೆ ಹೋಗುವುದನ್ನ ತಪ್ಪಿಸುತ್ತದೆ. ಇನ್ನು ನಾಲ್ಕನೇದಾಗಿ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶಗಳನ್ನ ಹೆಚ್ಚಿಸುತ್ತೆ. ಇನ್ನು ಐದನೇದಾಗಿ ರಾಷ್ಟ್ರದ ಉದ್ಯೋಗ ಮತ್ತು ಉದ್ಯಮಶೀಲತೆಯ ಗುಣಲಕ್ಷಣಗಳನ್ನ ಹೆಚ್ಚಿಸುತ್ತೆ. ಆರನೇದಾಗಿ ಸರಳ ಅರ್ಹತಾ ಮಾನದಂಡಗಳು ಸಹಾಯಧನಕ್ಕೆ ಅರ್ಹತೆ ಪಡೆಯಲು ಎಲ್ಲರಿಗೂ ಸಮಾನ ಮತ್ತು ನ್ಯಾಯಯುತವಾದಂತಹ ಮುಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತವೆ. ಇನ್ನು ಏಳನೇದಾಗಿ, ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ನಾವೀನ್ಯತೆಯ ಸೃಷ್ಟಿಗೆ ಕಾರಣವಾಗುತ್ತದೆ. ಇನ್ನು ಎಂಟನೇದಾಗಿ, ಸಾಲದ ಮರುಪಾವತಿ ಅವಧಿಯು 3-7 ವರ್ಷಗಳಾಗಿರುವುದರಿಂದ ಹೊಸ ಉದ್ದಿಮೆದಾರರಿಗೆ ಅನುಕೂಲವಾಗುತ್ತದೆ. ಇನ್ನು ಒಂಬತ್ತನೇದಾಗಿ, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಅರ್ಹ ಫಲಾನುಭವಿಗಳಲ್ಲಿ ಸ್ವ ಉದ್ಯೋಗ

0: ಉತ್ತೇಜಿಸುತ್ತದೆ. ಹತ್ತನೇದಾಗಿ ಕೃಷಿ, ಹೈನುಗಾರಿಕೆ ಮತ್ತು ಅರಣ್ಯ ಆಧಾರಿತ ಉದ್ಯಮಗಳಿಗೆ ಪ್ರೋತ್ಸಾಹ ಸಿಗುತ್ತದೆ. ಹನ್ನೆರಡನೇದಾಗಿ ಕರಕುಶಲ ಉತ್ಪನ್ನಗಳ ತಯಾರಿಕೆಗೆ ಉತ್ತೇಜನ ಸಿಗುತ್ತದೆ. ಹದಿಮೂರನೇದಾಗಿ ಶೀತಲ ಗೃಹಗಳ ನಿರ್ಮಾಣಕ್ಕೆ ಉತ್ತೇಜನ ಸಿಗುತ್ತೆ. ಹದಿನಾಲ್ಕನೇದಾಗಿ ತ್ಯಾಜ್ಯ ನಿರ್ವಹಣೆ ಮತ್ತು ತ್ಯಾಜ್ಯದ ಮರುಬಳಕೆಯಿಂದ ಪರಿಸರ ಮಾಲಿನ್ಯದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಹದಿನೈದಾಗಿ ರಾಸಾಯನಿಕ ಮತ್ತು ಪಾಲಿಮಾರ್ ಆಧಾರಿತ ಉದ್ಯಮಗಳು ಬಲಗೊಳ್ಳುತ್ತವೆ. ಹದಿನಾರನೇದಾಗಿ ಎಲೆಕ್ಟ್ರಾನಿಕ್ ಉದ್ಯಮಗಳಿಗೆ ಬೆಂಬಲ ಸಿಗುತ್ತದೆ. ಇನ್ನು ಹದಿನೇಳನೇದಾಗಿ ಕಂಪ್ಯೂಟರ್ ಮತ್ತು ಐಟಿ ಸೇವೆಗಳಿಗೆ ಪ್ರೋತ್ಸಾಹ ಸಿಗುತ್ತೆ. ಹದಿನೆಂಟನೇದಾಗಿ ಜವಳಿ ಮತ್ತು ಗಾರ್ಮೆಂಟ್ ಉದ್ಯಮಗಳು ಬಲಗೊಳ್ಳುತ್ತವೆ. ಹತ್ತೊಂಬತ್ತನೇದಾಗಿ ದೇಶದ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ದೊರೆತು ಮೇಕ್ ಇನ್ ಇಂಡಿಯಾ, ಆತ್ಮ ನಿರ್ಭರ್ ಭಾರತ ಮತ್ತು 2047ರ ವಿಕಸಿತ ಭಾರತದ ಕನಸು ನನಸಾಗಲು ಸಾಧ್ಯವಾಗುತ್ತದೆ. ಇನ್ನು ಇಪ್ಪತ್ತನೇದಾಗಿ ದೇಶದಲ್ಲಿ ಕೃಷಿಯ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಗೆ ಪ್ರೋತ್ಸಾಹ ಸಿಗುತ್ತದೆ. ಮತ್ತು ಕೊನೆಯದಾಗಿ ದೇಶದ GDPಯಲ್ಲಿ ಕೃಷಿ ಉದ್ಯಮಗಳ ಪಾಲು ಹೆಚ್ಚಾಗಲು ಸಾಧ್ಯವಾಗುತ್ತದೆ.
1: ಇನ್ನು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ನಮ್ಮ ವಿಕಸಿತ ಭಾರತ 2047ರ ಗುರಿಗೆ, ಸದೃಢ ಭಾರತದ ನಿರ್ಮಾಣಕ್ಕೆ ಹೇಗೆ ಕಾರಣವಾಗುತ್ತೆ ಅಂತೀರಿ?
0: ನೋಡಿ, PMEGP ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಿಂದ 2021-22 2025-26 15ನೆಯ ಹಣಕಾಸು ಆಯೋಗದ ಅವಧಿಯಲ್ಲಿ ನಿಗದಿಪಡಿಸಿದ 400,000 ಉದ್ಯಮಗಳನ್ನು ಸ್ಥಾಪಿಸುವ ಗುರಿ ಮೀರಿ 403,706 ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲಾಗಿದೆ. ದೇಶದಲ್ಲಿ 36.33 ಲಕ್ಷ ಜನರಿಗೆ ಸುಸ್ಥಿರ ಉದ್ಯೋಗಾವಕಾಶಗಳು ಲಭ್ಯವಾಗಿವೆ. ಈ ಯೋಜನೆಯ ಜನಪ್ರಿಯತೆ ಮತ್ತು ಯಶಸ್ಸನ್ನು ಪರಿಗಣಿಸಿ ಈಗಾಗಲೇ 13,554.42 ಕೋಟಿ ರೂಪಾಯಿಗಳನ್ನು ಪೂರ್ಣ ಬಳಕೆ ಆಗಿರುವುದನ್ನು ಮನಗಂಡು ಕೇಂದ್ರ ಸರ್ಕಾರ 2026-27 4,500 ಕೋಟಿಗಳ ಹೆಚ್ಚುವರಿ ಅನುದಾನವನ್ನು ಇದಕ್ಕೆ ಕೊಡಮಾಡಿದೆ. ಈ ಕಾರ್ಯಕ್ರಮದಿಂದ ದೇಶದಲ್ಲಿ ಉದ್ಯೋಗ ಮತ್ತು ಉದ್ಯಮಶೀಲತೆಯ ಗುಣಲಕ್ಷಣಗಳು ಹೆಚ್ಚಿ ದೇಶವು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಭಿವೃದ್ಧಿಯೊಂದಿಗೆ ಆತ್ಮ ನಿರ್ಭರ ಭಾರತದ ನಿರ್ಮಾಣ ಮತ್ತು 2047ರ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಅಲ್ಲದೆ ಕೃಷಿಕರಿಗೆ ಮತ್ತು ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳನ್ನು ತಯಾರಿಸತಕ್ಕಂಥ ಉದ್ಯಮದಾರರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿ ಅವರ ಪಾಲು ದೇಶದ GDPಯಲ್ಲಿ ಹೆಚ್ಚಲು ಕಾರಣವಾಗುತ್ತದೆ.
1: ಆತ್ಮೀಯ ಕೇಳುಗರೆ, ತಮಗೆ ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ PMEGP ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073-09-82-33. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073-09-82-33. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ಯುವಜನರ ಆಶಾಕಿರಣ, ಸದೃಢ ಭಾರತದ ನಿರ್ಮಾಣಕ್ಕೆ ನಾಂದಿಯಾಗಿರುವಂತಹ ಈ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ PMEGP ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಆಗಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಪ್ರಚಲಿತ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆ ಕುರಿತು ಡಾಕ್ಟರ್ ಜಿ ಶೈಲಜಾ ಹಾಗೂ ಡಾಕ್ಟರ್ PG ಅರುಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಂದು ಸಂಜೆ 5 ಗಂಟೆಗೆ ಸೇನಾ ಸ್ಮರಣೆ, ಕಟ್ಟೆಮಾಡು ಗ್ರಾಮದ ಕಟ್ಟೆಮನೆ ಹನಿ ಸೋಮಯ್ಯ ಅವರ ಸೇವಾ ಅನುಭವ ಕುರಿತು ಸಂದರ್ಶನವನ್ನು ಕೇಳುತ್ತೀರಿ. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ನಮ್ಮ ರೈತ ಬಾಂಧವರು ಸಂಪರ್ಕಿಸಲು ಸಂಖ್ಯೆ

2285558 STD ಕೋಡ್ ಸಂಖ್ಯೆ 08272. ಸಮಯ 11:27. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಕಾರ್ಯಕ್ರಮ ಗಾನಡಂಗೂರ. ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಮೊದಲಿಗೆ ಚೇತನ್ ದಾಯಕ್ ಹಾಗೂ ಅನನ್ಯ ಪ್ರಕಾಶ್ ಹಾಡಿದ್ದಾರೆ ಶಿವರಾಜ್ ಗುಬ್ಬಿ ಅವರ ರಚನೆಯನ್ನು. ರಾಗ ಸಂಯೋಜನೆ ಎ.ಟಿ. ರವೀಶ್. ಚಿತ್ರ ಇದು ಆಕಾಶವಾಣಿ ಬೆಂಗಳೂರು ನಿಲಯ.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಚಿತ್ರದ ಗೀತೆ ಸಂಗೀತ ವಾಸುಕಿ ವೈಭವ್, ಹಾಡಿದ್ದಾರೆ ವಾಸುಕಿ ವೈಭವ್, ಗೀತರಚನೆ ತ್ರಿಲೋಕ್ ತ್ರಿವಿಕ್ರಮ.

ಇನ್ನು ಮುಂದೆ ವಾಸು ದೀಕ್ಷಿತ್ ಹಾಗೂ ಅಭಿಲಾಷ್ ಲಾಕರ ಅವರ ಸಂಗೀತದಲ್ಲಿ ಶಿವಶಶಿಯವರ ಗೀತೆ, ಹಾಡಿದ್ದಾರೆ ಚಿಂತನ್ ವಿಕಾಸ್ ಹಾಗೂ ಗುರುಪ್ರಿಯ. ಚಿತ್ರ ಸೈಬರ್ ಯುಗದೋಳ್ ನವಯುವ ಮಧುರ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗೂರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಸಮಯ 11:39:36. ಪ್ರಿಯ ಕೇಳುಗರೆ, ಇಂದು ಮಧ್ಯಾಹ್ನ 1:30 ಪ್ರಚಲಿತ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆ ಕುರಿತು ಡಾಕ್ಟರ್ ಜಿ ಶೈಲಜಾ ಹಾಗೂ ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಒಂದು ಸಣ್ಣ ಬ್ರೇಕಿನ ನಂತರ ಈ ಚಿತ್ರದ ಗೀತೆ. ಈಗ ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ಹಿತನ್ ಹಾಸನ್. ಗೀತರಚನೆ ಅಭಿಲಾಷ್ ಗೌಡ, ಸಂಗೀತ ಹಿತನ್ ಹಾಸನ್.

ಪ್ರಸಾದ್ ಕೆ ಶೆಟ್ಟಿಯವರ ಸಂಗೀತದಲ್ಲಿ ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿರುವ ಗೀತೆ, ಸಾಹಿತ್ಯ ರಚನೆ ಕೇಶವಮೂರ್ತಿ, ಚಿತ್ರ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು.

ಪ್ರೆಸೆಂಟ್ ಪ್ರಪಂಚ 0% ಲವ್ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್. ಸಂಗೀತ ಕೆ ವಿ ರವಿಚಂದ್ರ, ಗೀತೆ ರಚನೆ ವಿ ನಾಗೇಂದ್ರ ಪ್ರಸಾದ್.

ಕ್ಷಮಿಸಿ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲ. ಈ ಚಿತ್ರಕ್ಕಾಗಿ ಹಾಡಿದ್ದಾರೆ ಪ್ರಜ್ವಲ್ ಪೈ ಐಶ್ವರ್ಯ ರಂಗರಾಜನ್, ಗೀತರಚನೆ ವಿಶ್ವಜಿತ್ ರಾವ್, ಸಂಗೀತ ಪ್ರಜ್ವಲ್ ಪೈ.

ಕಾರ್ಯಕ್ರಮದ ಕಡೆಯಲ್ಲಿ ಸೋನು ನಿಗಮ್ ಹಾಗೂ ದಾಮಿನಿ ಭಾಟ್ಲ ಹಾಡಿರುವ ಗೀತೆ, ಸಂಗೀತ ನವನೀತ್ ಚಾರಿ, ಗೀತರಚನೆ ಸಂತೋಷ್ ನಾಯಕ್, ಚಿತ್ರ ರಾಧಾ ಸರ್ಚಿಂಗ್ ರಮಣಾ ಮಿಸ್ಸಿಂಗ್.

ಗಾನಡಂಗೂರ ಕಾರ್ಯಕ್ರಮದಲ್ಲಿ ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಕಾರಣ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2025-26 ಆರ್ಥಿಕ ವರ್ಷದಲ್ಲಿ ರಾಜ್ಯದ ಒಟ್ಟು ರಫ್ತು ಪ್ರಮಾಣ ಶೇಕಡ 9.5% ವೃದ್ಧಿಯಾಗಿದ್ದು ಸುಮಾರು 19.7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಏರಿದೆ. ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು.

0: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದ್ದು ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ರೀಜನಲ್ ಆಫೀಸಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟೆ ಮತ್ತೆ ಯಾದಗಿರಿ ತಾಲೂಕವರು, ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು, ಮತ್ತೆ ಎಂಪ್ಲಾಯರು, ಎಂಪ್ಲಾಯೀಸ್ ಇನ್ ದ ಸೆನ್ಸ್ ಬೆನಿಫಿಷಿಯರಿ ಯಾರಿದ್ದಾರೆ, ಪಿಎಂಇಬಿಆರ್ ಅಲ್ಲಿ ಅವರೆಲ್ಲ ಬರ್ತಾರೆ. ಅದರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ ಎರಡ್ ಇದೆ. ಪಾರ್ಟ್ ಎ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗೆ ಬೆನಿಫಿಟ್ ಇದೆ. ಈಗ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ರೆ ಅವ್ರಿಗೆ ಒನ್ ಟೈಮ್ ಬೆನಿಫಿಟ್ 15,000 ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 ಮಂತ್ಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 ಮಂತ್ಸ್.
0: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 1 ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12-18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5, ಬಿಜೆಪಿ 2 ಮತ್ತು ಜೆಡಿಎಸ್ 1 ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಸಮಯ ಸರಿಯಾಗಿ 12:05:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ.

0: Juanita Vijara. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮಾನವ ಕಳ್ಳಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ.
1: ಕಳ್ಳಸಾಗಾಣಿಕೆ ಎಂದ ತಕ್ಷಣ ನಮಗೆ ನೆನಪಾಗುವುದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವ ಕಾಡಿನ ಮರಮಟ್ಟುಗಳು ಅಥವಾ ದನಗಳ ಕಳ್ಳಸಾಗಾಣಿಕೆ ಇತ್ಯಾದಿ. ಇದೇ ಸಾಲಿಗೆ ಸೇರಿದ ಇನ್ನೊಂದು ವಿಚಾರವೇ ಮಾನವ ಕಳ್ಳಸಾಗಾಣಿಕೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್. ನಾವು ಪತ್ರಿಕೆಗಳಲ್ಲಿ ಓದ್ತೇವೆ ಅಥವಾ ದೂರದರ್ಶನದಲ್ಲಿ ನಾವು ನೋಡ್ತೇವೆ, ಕಾಣೆ

ಆದವರ ನಾಪತ್ತೆಯಾದವರ ಮಾಹಿತಿ. ಪೇಟೆಗೆ ಹೋದ ಮಹಿಳೆ ನಾಪತ್ತೆ, ಕಾಲೇಜಿಗೆ ಹೋದಂತ ಯುವತಿ ಕಣ್ಮರೆ, ಆಟ ಆಡ್ತಾ ಇದ್ದಂತ ಮಗು ಅದೃಶ್ಯ ಆಗಿದೆ, ಅಂತೆಯೇ ಕೆಲಸಕ್ಕೆ ಹೋದಂತಹ ವೃದ್ಧ ನಾಪತ್ತೆ ಇತ್ಯಾದಿ. ಈಗ ನಮ್ಮ ಮುಂದೆ ನಿಲ್ಲುವಂತಹ ಪ್ರಶ್ನೆ, ಮನುಷ್ಯರನ್ನು ಕಳ್ಳ ಸಾಗಾಣಿಕೆ ಮಾಡ್ತಾರೆಯೇ ಅಂತ. ಹೌದು, ಇದು ಅತ್ಯಂತ ಗಂಭೀರವಾದಂಥ ಒಂದು ವಿಷಯ. ಯಾವುದೋ ಊರಿನಲ್ಲಿ ಏನೋ ಆಯಿತು, ನಾಪತ್ತೆಯಾದ್ರು ಕಾಣೆಯಾದ್ರು ನಮಗೇನು ಅದರಿಂದ ಅಂತ ಅಂದ್ಕೊಂಡು ನಾವು ನಿರ್ಲಕ್ಷ್ಯವನ್ನು ತೋರುವಂಥದ್ದಲ್ಲ. ಬದಲಾಗಿ ಈ ವಿಷಯದ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕಾಗಿದೆ. ಮಾನವರನ್ನು ಕದ್ದು ಮಾರಾಟ ಮಾಡ್ತಾರೆ, ಅಂದರೆ ಒಂದು ಊರಿನಲ್ಲಿ ಇರುವವರನ್ನ ಅಪಹರಿಸಿ ಇನ್ನೊಂದು ಊರಿಗೆ ಅಥವಾ ಬಹುದೂರದ ಊರಿಗೆ ತಲುಪಿಸುವಂತಹ ಒಂದು ಅತ್ಯಂತ ಸಮಾಜ ವಿದ್ರೋಹಿ ಘಟನೆ ನಮ್ಮಲ್ಲಿ ನಡೀತಾ ಇದೆ. ಮಾನವ ಕಳ್ಳಸಾಗಾಣಿಕೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು, ಹಾಗೂ ಇಂದು ಇದೊಂದು ದೊಡ್ಡ ದಂಧೆಯಾಗಿ ಬೆಳೆದು ಬಿಟ್ಟಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಈ ಕಳ್ಳಸಾಗಾಣಿಕೆಗೆ ಬಲಿಪಶುಗಳಾಗ್ತಾರೆ. ಸಾಮಾನ್ಯವಾಗಿ ಮಧ್ಯಮ ಮತ್ತು ಕೆಳವರ್ಗದ ಬಡಜನರು ಇದಕ್ಕೆ ಸುಲಭವಾಗಿ ಬಲಿಯಾಗುತ್ತಾರೆ. ಯಾರ ಅರಿವಿಗೂ ಬಾರದಂತೆ ತೆರೆಯ ಮರೆಯಲ್ಲಿ ಕತ್ತಲೆಯಲ್ಲಿ ನಡೆಯುವ ಈ ದಂಧೆ ನಮ್ಮ ಸಮಾಜಕ್ಕೊಂದು ಅಭಿಶಾಪವಾಗಿ, ಮೋಸದ ಮಾಯಾಜಾಲವಾಗಿ ವ್ಯಾಪಿಸಿದೆ. ದಂಧೆಕೋರರು ವ್ಯವಸ್ಥಿತವಾಗಿ ಅವ್ಯಾಹತವಾಗಿ ಈ ದುಷ್ಕೃತ್ಯವನ್ನು ನಡೆಸುತ್ತಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ನಾವಿದನ್ನು ಮಕ್ಕಳ ಕಳ್ಳಸಾಗಾಣಿಕೆ, ಹೆಣ್ಮಕ್ಕಳ ಕಳ್ಳಸಾಗಾಣಿಕೆ, ಯುವಕ ಮತ್ತು ವೃದ್ಧರ ಕಳ್ಳಸಾಗಾಣಿಕೆ ಎಂಬ ಮೂರು ವಿಧಗಳನ್ನಾಗಿ ಮಾಡಿಕೊಳ್ಳೋಣ. ಮೊದಲಾಗಿ ಮಕ್ಕಳ ಕಳ್ಳಸಾಗಾಣಿಕೆ. ಅದಾಗುತ್ತಾನೆ ಹುಟ್ಟಿದಂತಹ ಮಗು ತೊಟ್ಟಿಲಿನಿಂದ ಕಾಣೆ, ಅಮ್ಮನ ಮಡಿಲಿನಿಂದ ಮಗು ನಾಪತ್ತೆ, ಶಾಲೆಗೆ ಹೋಗುವ ಪುಟ್ಟ ಮಕ್ಕಳು ಅದೃಶ್ಯ, ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದೆ, ಹೀಗೆ ಹಲವಾರು ಸುದ್ದಿಗಳನ್ನ ನಾವು ಕೇಳ್ತಾ ಇರ್ತೇವೆ. ಮಕ್ಕಳಿಗೆ ಚಾಕಲೇಟು ಅಥವಾ ತಿಂಡಿಯ ಆಸೆಯನ್ನ ತೋರಿಸಿ ಈ ದಂಧೆಕೋರರು ಅವರನ್ನ ಕೈವಶ ಮಾಡಿಕೊಳ್ತಾರೆ. ಶಾಲೆಗೆ ಅಥವಾ ದಾರಿಯಲ್ಲಿ ಬಂದು ಅಪ್ಪ ಅಥವಾ ಅಮ್ಮ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿ ಅಪಹರಿಸುವವರು ಇದ್ದಾರೆ ಇತ್ಯಾದಿಗಳೆಲ್ಲವೂ ನಿರಂತರವಾಗಿ ನಡೆಯುತ್ತಿರುವಂತ ಈ ಹೊತ್ತಲ್ಲಿ ಯಾವ ಉದ್ದೇಶಕ್ಕಾಗಿ ಮಕ್ಕಳನ್ನು ಅಪಹರಿಸುತ್ತಾರೆ ಎಂದು ಒಂದಷ್ಟು ವಿಚಾರವನ್ನ ವಿಮರ್ಶೆ ಮಾಡೋಣ. ಮೊದಲಾಗಿ ಮಕ್ಕಳಿಲ್ಲದವರಿಗೆ ದತ್ತು ಕೊಡುವುದಕ್ಕಾಗಿ, ಭಿಕ್ಷಾಟನೆಗೆ ತೊಡಗಿಸುವುದಕ್ಕಾಗಿ, ಕೂಲಿ ಕೆಲಸ ಮಾಡಲು ಹಾಗೂ ಚಿಂದಿ ವಸ್ತುಗಳನ್ನ ಆಯುವುದಕ್ಕಾಗಿ, ಅಂಗಾಂಗ ದಾನಕ್ಕಾಗಿ, ಕದ್ದ ಮಕ್ಕಳನ್ನು ಮಕ್ಕಳಿಲ್ಲದವರಿಗೆ ಮಾರಾಟ ಮಾಡಿ ಈ ದಂಧೆಕೋರರು ಸಾವಿರಾರು ರೂಪಾಯಿ ಗಳಿಸುತ್ತಾರೆ. ದೊಡ್ಡ ನಗರಗಳಲ್ಲಿ ಸಾಲಾಗಿ ನಿಂತ ವಾಹನಗಳ ಮಧ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೈಯಲ್ಲಿ ಬಲೂನು, ಪೆನ್ಸಿಲು, ಬೊಂಬಾಯಿ ಮಿಠಾಯಿ ಇತ್ಯಾದಿಗಳನ್ನು ಮಾರಾಟ ಮಾಡುವುದನ್ನು ನಾವು ನೋಡುತ್ತೇವೆ. ಊಟ, ಹಸಿವು ಎಂದು ಹೊಟ್ಟೆಯನ್ನು ಉಜ್ಜುತ್ತಾ ಭಿಕ್ಷೆ ಬೇಡುತ್ತಾರೆ. ಈ ಎಲ್ಲ ಮಕ್ಕಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಯೊಬ್ಬ ದೂರದಲ್ಲಿ ಮರೆಯಲ್ಲಿ ನಿಂತಿರುತ್ತಾನೆ. ಚಿಂದಿ ಬಟ್ಟೆ ಧರಿಸಿದ, ಎಣ್ಣೆ ಕಾಣದ ಕೂದಲಿನ ಈ ಪುಟ್ಟ ಪುಟ್ಟ ಮಕ್ಕಳನ್ನ ಎಲ್ಲಿಂದಲೋ ಕದ್ದು ತಂದು ಭಿಕ್ಷಾಟನೆಗೆ ಹಚ್ಚಿ ಅವರಿಂದ ದುಡ್ಡು ಕಳಿಸುವ ಈ ದುಷ್ಟರು ನಿಜವಾಗ್ಲೂ ಸಮಾಜ ದ್ರೋಹಿಗಳು. ಅಂತೆಯೇ ಈ ಅನಾಥ ಮಕ್ಕಳ ಅಂಗಗಳನ್ನ ಛೇದನ ಮಾಡಿ, ಅಂಗ ಊನ ಮಾಡಿ ಭಿಕ್ಷಾಟನೆಗೆ ಹಚ್ಚುವಂತ ಕ್ರೂರಿಗಳು ಇದ್ದಾರೆ. ಅವರಿಗೆ ದಿನಕ್ಕೆ ಇಷ್ಟು ದುಡ್ಡನ್ನ ಭಿಕ್ಷಾಟನೆ ಮಾಡಿ ತಂದುಕೊಡಬೇಕೆಂದು ತಾಕೀತು ಮಾಡುತ್ತಾರೆ. ತರದಿದ್ದಲ್ಲಿ ಅವರಿಗೆ ಅಂದು ಊಟ ನೀಡದೆ, ತಿಂಡಿ ನೀರನ್ನ ನೀಡದೆ ಸತಾಯಿಸುತ್ತಾರೆ. ಮೈತುಂಬ ಹೊಡೆದು ಬಡೆದು ಸತಾಯಿಸುತ್ತಾರೆ. ಇನ್ನು ಕೆಲವರು ಕದ್ದು ತಂದ ಮಕ್ಕಳನ್ನ ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ, ಹೋಟೆಲ್ಗಳಲ್ಲಿ, ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಕೆಲಸಕ್ಕೆ ಹಚ್ಚುತ್ತಾರೆ. ಈ ಪುಟ್ಟ ಮಕ್ಕಳ ಅಂಗಾಂಗಗಳನ್ನ ದಾನ ಮಾಡ್ತಾರೆ. ಕಣ್ಣು, ಕಿಡ್ನಿ, ಲಿವರ್, ಮೂಳೆ ಇತ್ಯಾದಿ ಅಂಗಗಳನ್ನ ಮಾರಾಟ ಮಾಡಿ ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತಾರೆ. ನಾವಿಲ್ಲಿ ಗಮನಿಸಬೇಕಾದಂಥ ಅಂಶವೆಂದರೆ, ಇಂದು ಮಾನವನ ಚರ್ಮ ಕೂಡ ಅತ್ಯಂತ ಬೇಡಿಕೆಯ ವಸ್ತುವಾಗಿದೆ. ಇಂದು ಹೆಚ್ಚಾಗಿ ನಡೀತಾ ಇರುವಂತಹ ಆಕ್ಸಿಡೆಂಟ್ಗಳು ಅಥವಾ ಬೆಂಕಿಯ ಅವಘಡಗಳ ಸಂದರ್ಭದಲ್ಲಿ ಗಾಯಾಳುವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವುದಕ್ಕಾಗಿ ಕೂಡ ಮನುಷ್ಯನ ಚರ್ಮವನ್ನ ಬಳಸಲಾಗುತ್ತದೆ. ಇನ್ನು ಮುಂದೆ ಹೆಣ್ಣುಮಕ್ಕಳು ಅಥವಾ

ಮಹಿಳೆಯರ ಅಪಹರಣ ಮತ್ತು ಅವರನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನುವ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ ಕೆಲಸ ಮಾಡುವುದಕ್ಕಾಗಿ, ಮನೆ ಕೆಲಸ ಮತ್ತು ಕೂಲಿ ಕೆಲಸ ಮಾಡುವುದಕ್ಕಾಗಿ, ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ವೇಶ್ಯಾವಾಟಿಕೆಗಾಗಿ ದೇಹವನ್ನು ಮಾರಿ ದುಡ್ಡು ಗಿಟ್ಟಿಸುವುದಕ್ಕಾಗಿ, ಮೊದಲಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ, ಅಂದರೆ ಇಂದು ತಂದೆ ಮತ್ತು ತಾಯಿ ಇಬ್ಬರು ದುಡಿಯುವ ಕುಟುಂಬ, ಹಾಗಾಗಿ ಅವರ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಮನೆಯಲ್ಲಿ ಜನ ಬೇಕಾಗ್ತಾರೆ. ಅದಕ್ಕಾಗಿ ಆಯಾಗಳನ್ನು ನೇಮಿಸುವುದಕ್ಕಾಗಿ ಕೆಲವು ಹೆಂಗಸರನ್ನ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕಾಗ್ತದೆ. ಇನ್ನು ಯಾರದೋ ಮನೆಯ ಮನೆ ಕೆಲಸಗಳು ಕೂಲಿ ಕೆಲಸಕ್ಕೆ ಹಚ್ಚುವುದಕ್ಕಾಗಿ ರಸ್ತೆ ಕಾಂಕ್ರೀಟ್ ಕಟ್ಟಡಗಳನ್ನ ನಿರ್ಮಿಸುವಲ್ಲಿ ಮಹಿಳೆಯರನ್ನ ಬಳಸಿಕೊಳ್ತಾರೆ. ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ಅಂದರೆ ಇಂದು ಮಗ ಮತ್ತು ಸೊಸೆ ಅಥವಾ ಮಗಳು ಅಳಿಯ ಇಬ್ಬರು ದುಡಿಯುವಂತಹ ಈ ಕುಟುಂಬದಲ್ಲಿ, ಈ ವ್ಯವಸ್ಥೆಯಲ್ಲಿ ವಯಸ್ಸಾದಂತಹ ವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ ಅವರಿಗೆ ವ್ಯವಧಾನವೂ ಇರುವುದಿಲ್ಲ, ಸಮಯವೂ ಇರುವುದಿಲ್ಲ. ಅದಕ್ಕಾಗಿ ಅವರು ಹೋಮ್ ನರ್ಸ್ ಅಥವಾ ಮನೆಯಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳುವಂತಹ ಮಹಿಳೆಯರನ್ನ ನೇಮಿಸಿಕೊಳ್ತಾರೆ. ಈ ದಂಧೆಕೋರರು ಅಂತಹ ಅವಕಾಶಗಳನ್ನು ಬಳಸಿಕೊಂಡು ಯಾವುದೋ ಊರಿನ ಮಹಿಳೆಯನ್ನ ಎಲ್ಲೋ ತಂದು ನೇಮಿಸ್ತಾರೆ. ಕೆಲವೊಮ್ಮೆ ಆ ಮಹಿಳೆಗೆ ತಾನು ಎಲ್ಲಿದ್ದೇನೆ, ಯಾವ ಊರಲ್ಲಿದ್ದೇನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವುದಿಲ್ಲ. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷ ಅಥವಾ ಉದ್ಯೋಗದ ಆಸೆಯೊಡ್ಡಿ ಅವರನ್ನು ಕೂಡ ಈ ದಂಧೆಕೋರರು ಪಟಾಯಿಸುತ್ತಾರೆ. ಇನ್ನು ಇಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯವೂ ಇದೆ. ಇದು ಭಯಂಕರ ಭಸ್ಮಾಸುರನಿದ್ದಂತೆ. ಕೆಲವೊಮ್ಮೆ ಹೆಣ್ಣು ಮಕ್ಕಳು ತಾವು ಹೋಗುವಂತಹ ದಾರಿಯಲ್ಲಿ ಬಹಳ ದೂರದವರೆಗೆ ಕಿವಿಗೆ ಮೊಬೈಲ್ ಹಚ್ಚಿಕೊಂಡು ಮಾತನಾಡಿಕೊಂಡು ಹೋಗುವುದನ್ನ ನಾವು ನೋಡುತ್ತೇವೆ. ಆ ಹೊತ್ತಲ್ಲಿ ಅವರಿಗೆ ಮೈ ಮೇಲೆ ಅರಿವೇ ಇರುವುದಿಲ್ಲ. ಇದೇ ಸಂದರ್ಭವನ್ನು ಬಳಸಿಕೊಂಡು ದುಷ್ಟರು ಅವರನ್ನು ಅಪಹರಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಮನೆಯಲ್ಲಿ ಬಡತನ, ಬವಣೆ, ಸಂಘರ್ಷಗಳಿದ್ದಲ್ಲಿ ಹೆಣ್ಣು ಮಕ್ಕಳು ಹೊರಗಿನವರನ್ನು ಹೆಚ್ಚು ಅವಲಂಬಿತರಾಗಿ ತನ್ನೆಲ್ಲ ನೋವನ್ನು ಅವರಿಗೆ ಹೇಳಿಬಿಡುತ್ತಾರೆ. ಆಗ ಅತ್ಯಂತ ಆಪ್ತ ಹಿತೈಷಿಯ ಹಾಗೆ ನಟನೆ ಮಾಡುವ ಅವರು ಇವರನ್ನು ಪಟಾಯಿಸಿ ಬಹು ದೂರದ ಊರಿಗೆ ತಲುಪಿಸುತ್ತಾರೆ. ಕೆಲವರು ವಿದೇಶಗಳಲ್ಲಿ ಉದ್ಯೋಗದ ಆಸೆಯನ್ನು ತೋರಿಸಿ ಅಲ್ಲಿಗೆ ಕಳುಹಿಸಿ ಅವರ ಬದುಕನ್ನು ನರಕ ಸದೃಶ ಮಾಡಿಬಿಡುತ್ತಾರೆ. ಇನ್ನು ಪ್ರೇಮಪಾಶಕ್ಕೆ ಸಿಲುಕಿ ಮನೆ ಬಿಟ್ಟು ಬಂದಂತಹ ಪ್ರೇಯಸಿಯನ್ನ ಕೆಲವರು ಮುಂಬಯಿಯ ಕೆಂಪು ದೀಪದ ಪ್ರದೇಶಕ್ಕೆ ಅಥವಾ ವೇಶ್ಯಾವಾಟಿಕೆಗೆ ತಳ್ಳುತ್ತಾರೆ. ಒಮ್ಮೆ ಈ ನರಕಕ್ಕೆ ಇಳಿದಂತಹ ಯುವತಿ ಮಾನಕ್ಕೆ ಅಂಜಿ ಮರ್ಯಾದೆಗೆ ಹೆದರಿ ಮತ್ತೆ ಅವಳು ಊರಿಗೆ ಬರುವುದಿಲ್ಲ. ಕೊನೆಯದಾಗಿ ಆಕೆ ಆತ್ಮಹತ್ಯೆಯ ದಾರಿಯನ್ನ ವಿವಶಳಾಗಿ ನೋಡಿಕೊಳ್ಳುವಂತಹ ಪ್ರಸಂಗ ಕೂಡ ಬರ್ತದೆ. ಇನ್ನು ಹಲವರು ಒಪ್ಪಂದದ ಮೇರೆಗೆ ಕೂಲಿ ಕೆಲಸ ಅಥವಾ ಮನೆ ಕೆಲಸ ಮಾಡಿಸುತ್ತಾರೆ. ಚಿಲ್ಲರೆ ಕಾಸನ್ನು ಅವರ ದುಡಿಮೆಗೆ ನೀಡಿ ಅಮಾಯಕ ಹೆಣ್ಮಕ್ಕಳಿಗೆ ಅದನ್ನು ನೀಡುತ್ತಾ ತಾವು ಸುಖವಾಗಿ ಸಂತೋಷವಾಗಿರುವಂತಹ ದುಷ್ಟರನ್ನು ಕೂಡ ನಾವು ಸಮಾಜದಲ್ಲಿ ಕಾಣುತ್ತೇವೆ. ಇನ್ನು ಅಂಗಾಂಗ ದಾನಕ್ಕಾಗಿ ಕಣ್ಣು, ಚರ್ಮ, ಕಿಡ್ನಿ, ಲಿವರ್ ಇತ್ಯಾದಿಗಳನ್ನು ಮಾರಾಟ ಮಾಡಿ ದುಡ್ಡು ಪಡೆಯುವುದಕ್ಕಾಗಿ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವವರು, ಕದ್ದುಕೊಂಡು ಹೋಗುವವರು ಇದ್ದಾರೆ. ಇನ್ನು ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿಕೊಂಡು ಹೋಗುವಂತಹ ಇನ್ನೂ ಒಂದು ಕಾರಣ ಏನಂತಂದ್ರೆ ಅವರ ಕೂದಲಿಗಾಗಿ. ಅವರ ಕೂದಲನ್ನು ಚೌರಿ ಅಥವಾ ಕೃತಕ ಕೂದಲನ್ನ ಮಾಡುವುದಕ್ಕಾಗಿ ಹಾಗೂ ಕ್ಯಾನ್ಸರ್ ಪೀಡಿತರಾದಂತಹ ರೋಗಿಗಳಿಗೆ ವಿಗ್ ಮಾಡುವುದಕ್ಕಾಗಿ ಬಳಸುತ್ತಾರಂತೆ. ಈ ರೀತಿಯಲ್ಲಿ ದಂಧೆಕೋರರು ಯಾರನ್ನೋ ಎಲ್ಲಿಗೋ ತಗೊಂಡು ಹೋಗಿ ಮಾರಾಟ ಮಾಡಿ ಅಪಾರ ದುಡ್ಡನ್ನು ಗಳಿಸುತ್ತಾರೆ. ಇದು ಅನ್ಯಾಯದ, ಸಮಾಜ ದ್ರೋಹದ ಇನ್ನೊಂದು ಕರಾಳ ಮುಖ. ಇನ್ನು ಯುವಕರು ಮತ್ತು ವೃದ್ಧರನ್ನು ಕಳ್ಳ ಸಾಗಾಣಿಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೂಲಿ ಕೆಲಸ ಹಾಗೂ ಮನೆ ಕೆಲಸಕ್ಕಾಗಿ. ಇನ್ನು ಅಂಗಾಂಗ ದಾನಕ್ಕಾಗಿ. ಈ ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ದೇಶಾದ್ಯಂತ ಹರಡಿರುವಂತಹ ಒಂದು ದೊಡ್ಡ ಮಾಯಾಜಾಲ, ಷಡ್ಯಂತ್ರದ ಮಾಯಾಜಾಲ. ಈ ದಂಧೆಕೋರರು ಎಷ್ಟು ಚಾಣಾಕ್ಷರಿರುತ್ತಾರೆ ಎಂದರೆ ಕದ್ದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಬಹುದೂರದವರೆಗೆ ತಲುಪಿಸುವಂತಹ ಅವರದ್ದೇ ಆದಂತಹ ತಂಡ ಇರುತ್ತದೆ, ಕಾರ್ಯತಂತ್ರವಿರುತ್ತದೆ. ಈ ರೀತಿ ಮನುಷ್ಯರನ್ನ ಕದ್ದು ಸಾಗಾಣಿಕೆ ಮಾಡುವಂತಹವರು ತುಂಬಾ ದಿನಗಳಿಂದ ಅವರು ಅದನ್ನ ಗಮನಿಸ್ತಾ ಇರ್ತಾರೆ. ಗಿಡುಗ ಒಂದು ಹಾರಿ ಬಂದು ಒಂದು ಕೋಳಿ ಮರಿಯನ್ನು ಗಬಕ್ಕಂತೆ ಎತ್ತಿಕೊಂಡು ಹೋಗುವ ಹಾಗೆ ಈ ದಂಧೆಕೋರರು ವ್ಯಕ್ತಿಗಳನ್ನ ಪಟಾಯಿಸುವುದಿಲ್ಲ.

ಬದಲಾಗಿ ಹಲವಾರು ದಿನಗಳಿಂದ ವ್ಯಕ್ತಿಗಳ ಚಲನವಲನವನ್ನು ಸೂಕ್ಷ್ಮವಾಗಿ ಗಮನಿಸುವಂಥದ್ದು, ಅವರ ಸುತ್ತಮುತ್ತ ಯಾರಿರುತ್ತಾರೆ, ಹೇಗಿರುತ್ತಾರೆ ಇತ್ಯಾದಿ ಎಲ್ಲ ವಿಷಯಗಳನ್ನು, ಆ ಪ್ರದೇಶದ ವಿಚಾರಗಳನ್ನು ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾರೆ. ಇದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 30,000ಕ್ಕಿಂತಲೂ ಅಧಿಕ ಜನರು ಈ ರೀತಿ ಕಣ್ಮರೆಯಾಗುತ್ತಾರೆ. ಇನ್ನು ಮಾನವ ಅಪಹರಣಕ್ಕೆ ಬಹಳ ಒತ್ತನ ಕೊಡುವಂತಹ ಅಥವಾ ಈ ದಂಧೆ ಅತ್ಯಧಿಕವಾಗಿ ನಡೆಯುವಂತಹ ಪ್ರದೇಶ ಅಥವಾ ರಾಜ್ಯವೆಂದರೆ ಅಸ್ಸಾಂ, ಹಾಗೂ ಇಲ್ಲಿಯ ರಾಜಧಾನಿ ಗೌಹಟಿ ದೊಡ್ಡ ಹೆಬ್ಬಾಗಿಲಿದ್ದಂತೆ. ಎಲ್ಲಿಂದಲೋ ಕದ್ದು ತಂದಂತಹ ಜನರನ್ನ ವಿಮಾನದ ಮೂಲಕ ತಮಗೆ ಬೇಕಾದ ಊರಿಗೆ ಕಳುಹಿಸಿ ಈ ದಂಧೆಕೋರರು ಹಣವನ್ನು ಪಡೆಯುತ್ತಾರೆ. ಊರಿಗೆ ಬಂದವರು ನೀರಿಗೆ ಬಾರರೆ ಎನ್ನುವಂತಹ ಮತ್ತೊಂದು ನಮ್ಮಲ್ಲಿದೆ. ಖಂಡಿತವಾಗಲೂ ಪಕ್ಕದ ಮನೆಗೆ ಬಂದಂಥವರು ನಮ್ಮ ಮನೆಯ ಬಾಗಿಲನ್ನು ತಟ್ಟಬಹುದು. ಇದು ನಮಗೊಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯ ಸಂದೇಶವಾಗಿದೆ. ಹಾಗಾಗಿ ನಾವು ಯಾರೋ ಎಲ್ಲೋ ಕಾಣೆಯಾದರೂ ಅಥವಾ ಅದೃಶ್ಯರಾದರೂ ಕಣ್ಮರೆಯಾದರೂ ಅನ್ನುವಾಗ ಸುಮ್ಮನೆ ಕೂತುಕೊಳ್ಳುವಂಥದ್ದಲ್ಲ. ಬದಲಾಗಿ ಈ ಎಲ್ಲ ವಿಚಾರಗಳು ಯಾಕೆ ನಡೀತವೆ, ಹೇಗೆ ನಡೀತವೆ, ಇದರ ಉದ್ದೇಶಗಳೇನು, ಪರಿಣಾಮಗಳೇನು, ಇಂತಹ ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ತಡೆಯನ್ನು ಉಂಟು ಮಾಡುವಂತಹ ಬಾಧಕವಾದಂಥ ವಿಚಾರವನ್ನು ಹೇಗೆ ತಡೆಯಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಹಾಗಾಗಿ ನಾವು ಈ ದೃಷ್ಟಿಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನ ಚಿಂತಿಸೋಣ. ಮೊದಲಾಗಿ ನಾವು ಪ್ರಜ್ಞಾವಂತ ನಾಗರಿಕರಾಗಬೇಕು, ಸಮಾಜದ ಆಗುಹೋಗುಗಳನ್ನು ತಿಳಿದುಕೊಳ್ಳಬೇಕು. ಈಗ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನಮ್ಮ ಅಂಗೈಯೊಳಗಿರುವಂತಹ ಮೊಬೈಲಲ್ಲೇ ಸಿಗುತ್ತದೆ, ಅಥವಾ ಪತ್ರಿಕೆಗಳ ಮೂಲಕ ಇರಬಹುದು, ನಮ್ಮ ಮೀಡಿಯಾ ವಾಹಿನಿಗಳ ಮೂಲಕ ಇರಬಹುದು, ದೂರದರ್ಶನ ಇತ್ಯಾದಿಗಳ ಮೂಲಕ ಇರಬಹುದು. ಇಲ್ಲಿ ಸಿಗುವಂತಹ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು, ಪಡ್ಕೊಳ್ಬೇಕು, ಹಾಗೂ ನಮ್ಮ ಜೀವನದ ವಿಕಾಸಕ್ಕೆ ಅದನ್ನು ಬಳಸಿಕೊಳ್ಬೇಕು. ಬಗಲ್ ಮೇ ದುಶ್ಮನ್ ಹೇ, ಅಂದರೆ ನಮ್ಮ ಪಕ್ಕದಲ್ಲೇ ನಮ್ಮ ಶತ್ರು ಇದ್ದಾನೆ, ನಮ್ಮ ಚಲನವಲನಗಳನ್ನು ಬೇರೆಯವರಿಗೆ ತಿಳಿಸುವವರು ಇರಬಹುದು ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಿ ಬರಬೇಕು, ಹಾಗೂ ನಾವು ಜಾಗರೂಕರಾಗಬೇಕು. ಪುಟ್ಟ ಮಕ್ಕಳನ್ನು ಅಪರಿಚಿತರ ಬಳಿಯಲ್ಲಿ ಬಿಡಬಾರದು. ಅಪರಿಚಿತರು ಕೊಡುವಂತಹ ಚಾಕಲೇಟು ಅಥವಾ ಇನ್ಯಾವುದೋ ದುಡ್ಡಿಗೆ ಅಥವಾ ತಿಂಡಿಗೆ ಆಸೆ ಪಡದಂತೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ಅಪರಿಚಿತರು ಬಂದು ನಿಮ್ಮಪ್ಪ ಕರೆತರಲು ಹೇಳಿದ್ದಾರೆ ಎಂದಾಗ ನನ್ನ ಅಪ್ಪನ ಹೆಸರೇನು ಅಥವಾ ತನ್ನ ಮನೆಯ ಮಾಹಿತಿಯನ್ನು ಮಕ್ಕಳು ಅವರಲ್ಲಿ ಕೇಳುವಂತಹ ಒಂದು ಮಾಹಿತಿಯನ್ನು, ಮಾರ್ಗದರ್ಶನವನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು. ಅಥವಾ ಮಕ್ಕಳಿಗೆ ಒಂದು ಕೋಡೆಡ್ ನಂಬರನ್ನು ತಿಳಿಸಿ ಬಂದಂತಹ ಅಪರಿಚಿತನಲ್ಲಿ ಆ ನಂಬರ್ ಏನು ಹೇಳು ಅಂತ ಹೇಳಿಕೊಂಡು ಕೇಳಿದಾಗ ಖಂಡಿತವಾಗ್ಲೂ ಬಂದಂತಹ ಕಳ್ಳ ಅಥವಾ ದಂಧೆಕೋರರು ಯಾರಿದ್ದಾರೆ ಅವರು ಕಸಿವಿಸಿಯಾಗಿ ಕಾಲು ಕೀಳುತ್ತಾರೆ. ಇನ್ನು ಅಪರಿಚಿತರು ಬಂದು ನಿಮ್ಮ ಮನೆಯಲ್ಲಿ ಅಪ್ಪ ಇದ್ದಾರಾ, ಅಮ್ಮ ಇದ್ದಾರಾ ಎಂದು ಕೇಳಿದಾಗ ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಅಪ್ಪ ಇಲ್ಲ, ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಈ ರೀತಿ ಹೇಳ್ತಾರೆ. ಆಗ ಅಪರಿಚಿತರಿಗೆ ಬಹಳ ಸುಲಭದಲ್ಲಿ ಈ ಮಕ್ಕಳನ್ನು ಅಥವಾ ಮನೆಯಲ್ಲಿರೋರನ್ನು ದೋಚುವುದು, ಪಟಾಯಿಸುವಂತಹ ಕಾರ್ಯವನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಯಾರು ಬಂದು ಕೇಳಿದರೂ ಕೂಡ, ಅಪ್ಪ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಮನೆಯೊಳಗಿದ್ದಾರೆ ಅನ್ನುವಂತಹ ಮಾತನ್ನ ಅವರಿಗೆ ಹೇಳಬೇಕೆಂದು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು. ಇನ್ನು ಕೆಲವು ಹೆಣ್ಣು ಮಕ್ಕಳು, ನಾನು ಈಗಾಗಲೇ ಹೇಳಿದ ಹಾಗೆ ದಾರಿಯಲ್ಲಿ ಹೋಗುವಾಗ ಉದ್ದಕ್ಕೆ ಗಂಟೆಗಟ್ಟಲೆ ಮೈ ಮೇಲೆ ಪರಿವೇ ಇಲ್ಲದಂತೆ ಮೊಬೈಲಲ್ಲಿ ಮಾತನಾಡಿಕೊಂಡು ಹೋಗುವುದನ್ನು ನಿಲ್ಲಿಸಬೇಕು. ಆ ರೀತಿ ನಾವು ಮಾಡಬಾರದು, ಯಾಕಂತಂದ್ರೆ ಇದರಿಂದ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಕಂಡ ಕಂಡವರಿಗೆಲ್ಲ ಮೊಬೈಲ್ ನಂಬರನ್ನು ನೀಡಬಾರದು. ಅಪರಿಚಿತರನ್ನು ನಂಬಬಾರದು. ಅವರ ಮಾತಿಗೆ ಮರುಳಾಗಬಾರದು, ಆಮಿಷಕ್ಕೆ ಬಲಿಯಾಗಬಾರದು. ಒಂದೇ ಕಡೆಯಲ್ಲಿ ಒಬ್ಬನೇ ವ್ಯಕ್ತಿಯ ಬಳಿಯಲ್ಲಿ ಮೊಬೈಲ್ ಚಾರ್ಜಿಂಗ್ ಅಥವಾ ಅದನ್ನು ಕರೆನ್ಸಿ ಹಾಕಿಸುವಂತ ಕೆಲಸವನ್ನ ಮಾಡಬಾರದು. ಯಾಕಂತಂದ್ರೆ ನಿಧಾನವಾಗಿ ಅವನು ನಮ್ಮೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇನ್ನು ತಂದೆ ತಾಯಿಗಳ ಜವಾಬ್ದಾರಿ, ತುಂಬಾ ಹೆಚ್ಚಿನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇದೆ. ನಾವು ನಮ್ಮ ಮಕ್ಕಳನ್ನು ಪ್ರೀತಿಯಿಂದ, ವಿಶ್ವಾಸದಿಂದ ಮಾತನಾಡಿಸಬೇಕು, ಹಾಗೂ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಅವರ ಹಿತೈಷಿಗಳಾಗಿ, ಅವರಿಗೆ ಮಾರ್ಗದರ್ಶಕರಾಗಿ ನಾವು ದಾರಿ ತೋರಬೇಕು. ಇಲ್ಲವಾದಲ್ಲಿ ಮಕ್ಕಳು ಹೆತ್ತವರನ್ನು ತೊರೆದು ಅಪರಿಚಿತರೊಂದಿಗೆ ಹೊರಟು ಹೋಗುತ್ತಾರೆ. ಇನ್ನು ಹೆಣ್ಣು ಮಕ್ಕಳು ಯೋಗ

ಯೋಗವನ್ನು ಕಲಿತು ಶಾರೀರಿಕವಾಗಿ ಗಟ್ಟಿಯಾಗಬೇಕು. ಎಲ್ಲಿ ನಾವು ಶಾರೀರಿಕವಾಗಿ ಗಟ್ಟಿಯಾಗಿರ್ತೇವೋ ಅಲ್ಲಿ ನಾವು ಮಾನಸಿಕವಾಗಿಯೂ ಗಟ್ಟಿಯಾಗ್ತೇವೆ. ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ಮಾನಸಿಕ ಶಾರೀರಿಕ ಈ ಎರಡೂ ವಿಚಾರಗಳ ಆರೋಗ್ಯ ವರ್ಧಕ ವಿಚಾರವಾಗಿದೆ. ಹಾಗಾಗಿ ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ನಾವು ಶಾರೀರಿಕವಾಗಿ ಸ್ವಸ್ಥರಾಗಿ ಸದೃಢರಾಗ್ತೇವೆ. ಇನ್ನು ಕರಾಟೆಯನ್ನು ಕಲಿತು ಶಾರೀರಿಕವಾಗಿ ಹಾಗೂ ಮಾನಸಿಕ ಶಕ್ತಿಯನ್ನು ಪಡೆದು ನಾವು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಂದು ನಮ್ಮ ಸರ್ಕಾರ ಶಾಲೆಗಳಲ್ಲಿ ಹೆಣ್ಮಕ್ಕಳಿಗೆ ಕರಾಟೆಯ ಶಿಕ್ಷಣವನ್ನು ಕಡ್ಡಾಯ ಮಾಡಿದೆ. ಎಲ್ಲ ವಿದ್ಯಾರ್ಥಿನಿಯರು ಇದನ್ನು ಕಲಿಯಬೇಕು ಹಾಗೂ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು. ತನ್ಮೂಲಕ ಆತ್ಮವಿಶ್ವಾಸವನ್ನು ಗಳಿಸಬೇಕು. ಎಲ್ಲಿ ಆತ್ಮವಿಶ್ವಾಸ ಇರುತ್ತದೋ ಅಲ್ಲಿ ಖಂಡಿತವಾಗಲೂ ಮಹಿಳೆ ತನ್ನ ಶಕ್ತಿಯನ್ನು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಬಹುದು. ಹೆಡೆ ಎತ್ತಿದ ನಾಗಿಣಿಯಂತೆ ಸೆಟೆದು ನಿಂತ ಹೆಣ್ಮಗಳನ್ನು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇನ್ನು ನಮ್ಮ ಸರ್ಕಾರವೂ ಕೂಡ ಹಲವಾರು ವಿಷಯದಲ್ಲಿ ಜನೋಪಯೋಗಿ ಕಾರ್ಯಗಳನ್ನು ಅಳವಡಿಸಿಕೊಂಡಿದೆ. ಎಷ್ಟೋ ಜನರಿಗೆ ಇದರ ಮಾಹಿತಿಯೇ ಇರುವುದಿಲ್ಲ. ನಮ್ಮ ಸರ್ಕಾರದ ಮಹಿಳಾ ಕಲ್ಯಾಣ ಮಂತ್ರಾಲಯದಲ್ಲಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯು ಈ ನಿಟ್ಟಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಚೈಲ್ಡ್ ಲೈನ್ ಅನ್ನುವಂತಹ ಒಂದು ಹೆಲ್ಪ್ ಲೈನ್ ಅನ್ನ ಇದರ ಮೂಲಕ ಕಾರ್ಯಾಚರಿಸ್ತಾ ಇದೆ. 1098 1098 ಇದು ಈ ಚೈಲ್ಡ್ ಹೆಲ್ಪ್ ಲೈನ್ನ ಸಂಪರ್ಕ ಸಂಖ್ಯೆ. ಇದು ಟೋಲ್ ಫ್ರೀ ಆಗಿರುವಂತಹ ಒಂದು ನಂಬರ್ ಆಗಿದೆ. ಇದಕ್ಕೆ ನಾವು ಯಾವಾಗ ಬೇಕಾದರೂ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು. ಇದು ವರ್ಷ ಇಡೀ 24 ಗಂಟೆನೂ ಕಾರ್ಯಾಚರಿಸ್ತಾ ಇರುವಂತಹ ಒಂದು ಅಭಿವೃದ್ಧಿ ಸಮಿತಿ, ಜನೋಪಯೋಗಿ ಒಂದು ಇಲಾಖೆ. ಹಾಗಾಗಿ ಈ ನಂಬರಿಗೆ ನಾವು ಸಂಪರ್ಕವನ್ನ ಮಾಡಿದರೆ ಅವರು ಖಂಡಿತವಾಗ್ಲೂ ತಕ್ಷಣ ಅದಕ್ಕೆ ತಮ್ಮ ಸ್ಪಂದನೆಯನ್ನ ಪ್ರತಿಸ್ಪಂದನೆಯನ್ನ ತೋರಿಸ್ತಾರೆ. ನಾವೇ ಸಂಕಷ್ಟಕ್ಕೊಳಗಾದಾಗ ಅಥವಾ ಸಂಕಷ್ಟಕ್ಕೆ ಒಳಗಾದಂತಹ ಸಂತ್ರಸ್ತ ಮಗುವನ್ನ ಕಂಡಾಗ ನಾವು ಈ ನಂಬರಿಗೆ 1098 ಚೈಲ್ಡ್ ಲೈನ್ ನಂಬರ್ ಅನ್ನ ಉಪಯೋಗಿಸಬಹುದು. ಇನ್ನು ಮಹಿಳೆಯರು ಸಂಕಷ್ಟಕ್ಕೆ ಒಳಗಾದಂತಹ ಮಹಿಳೆಯರನ್ನ ಕಂಡಾಗ ಅವರಿಗೂ ಕೂಡ ಹೆಲ್ಪ್ ಲೈನ್ ಇದೆ. ಇದರ ಸಂಖ್ಯೆ 1091 1091. ಈ ಸಂಪರ್ಕ ಸಂಖ್ಯೆಯನ್ನು ಬಳಸಿಕೊಂಡು ನಾವು ನಮಗಾದಂತಹ ಕಷ್ಟ ನಷ್ಟ ಅಥವಾ ಸಂತ್ರಸ್ತ ಮಹಿಳೆಯನ್ನ ಬೇರೆಲ್ಲೋ ಕಂಡಾಗ ಅವರ ಪರವಾಗಿ ಕೂಡ ನಾವು ಈ ಸಂಖ್ಯೆಗೆ ಕರೆ ಮಾಡಿ ಅವರ ಸಹಾಯವನ್ನ ಪಡ್ಕೊಳ್ಬಹುದು. ಈ ಚೈಲ್ಡ್ ಲೈನ್ ಅಥವಾ ಈ ಹೆಲ್ಪ್ ಲೈನ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಸಂತ್ರಸ್ತರಿಗೆ ಆ ಸಮಯದಲ್ಲಿ ಅಗತ್ಯವಾಗಿ ಬೇಕಾದಂತಹ ವೈದ್ಯಕೀಯ ಸಹಾಯ ಹಾಗೂ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೊಡಬೇಕಾದಂತಹ ಸಪೋರ್ಟ್, ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೂಡ ಅವರು ನೀಡುತ್ತಾರೆ. ಈ ಎಲ್ಲವನ್ನ ನಾವು ಅರಿತುಕೊಳ್ಬೇಕು ಹಾಗೂ ಬಳಸಿಕೊಳ್ಬೇಕು. ಇನ್ನು ಜನರನ್ನು ಕಾಪಾಡುವುದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ. ಮಹಿಳಾ ಪೊಲೀಸ್ ಠಾಣೆಗಳು ಇರ್ತವೆ. ಆದರೆ ಇದರ ಬಳಕೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಗುವುದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಇದರ ಜೊತೆಯಲ್ಲಿ ಒಂದು ಗ್ರಾಮದ, ಒಂದು ಪ್ರದೇಶದ, ಒಂದು ದೇಶದ ಜನರಿಗೂ ಕೂಡ ಜವಾಬ್ದಾರಿ ಇದೆ. ಊರಿಗೆ ಬಂದಂತಹ ಅಲ್ಲಿಲ್ಲಿ ಓಡಾಡುವಂತಹ ಅಪರಿಚಿತರನ್ನ ಎಲ್ಲಾದರೂ ಕಂಡಲ್ಲಿ ಅವರ ಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ಜನರೇ ಎಚ್ಚೆತ್ತುಕೊಂಡು ಅವರಿಗೆ ಒಂದು ಪಾಠವನ್ನ ಕಲಿಸುವಂತಹ ಅಥವಾ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ನಾವು ಮಾಡಬಹುದು. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸವನ್ನ ಮಾಡಿದ್ರೆ ಇಂತಹ ಸಮಸ್ಯೆಗಳನ್ನ ಬಹಳ ಸುಲಭದಲ್ಲಿ ಪರಿಹರಿಸಿಕೊಳ್ಳಬಹುದು. ಹಾಗೇನೆ ಇಂತಹ ಸಮಾಜ ದ್ರೋಹಿ ಕೆಲಸ ಮಾಡುವಂತಹವರಿಗೆ ಕಠಿಣ ಶಿಕ್ಷೆಯನ್ನು ನೀಡುವಂತಹ ಕಾನೂನುಗಳು ನಮ್ಮಲ್ಲಿ ಜಾರಿಯಾಗಬೇಕು. ಒಮ್ಮೆ ತಪ್ಪು ಮಾಡಿದಂಥವರು ಪುನಃ ಆ ತಪ್ಪನ್ನು ಮಾಡದಂತೆ ಅಥವಾ ಬೇರೆಯವರಿಗೆ ಅದೊಂದು ಪಾಠವನ್ನು ಕಲಿಸುವ ರೀತಿಯಲ್ಲಿ ಕಠಿಣವಾದಂತಹ ಶಿಕ್ಷೆಯನ್ನು ನೀಡುವಂತಹ ವ್ಯವಸ್ಥೆಯು ಜಾರಿಗೆ ಬರಬೇಕು. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರೂ ಇರುತ್ತಾರೆ ಎನ್ನುವ ಮಾತೊಂದಿದೆ. ಹಾಗೆಯೇ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಅಂದರೆ ಕಾಯಿಲೆ ಬರೋದಕ್ಕೆ ಮುಂಚೆನೆ ಮುಂಜಾಗ್ರತೆ ವಹಿಸುವುದು ಕ್ಷೇಮ ಎನ್ನುವಂತೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ಈ ಸಾಮಾಜಿಕ ಪಿಡುಗಿನ ಬಗ್ಗೆ ಅರಿತುಕೊಂಡು ನಾವು ತಿಳಿದುಕೊಳ್ಳೋಣ, ಇತರರಿಗೆ ತಿಳಿಸೋಣ. ಆ ಮೂಲಕ ಸ್ವಸ್ಥ ಸದೃಢ ಸಮಾಜದ ನಿರ್ಮಾಣಕ್ಕೆ ನಮ್ಮ

0: ಉಡುಗೆಯನ್ನು ನೀಡೋಣ.
1: ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಇವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಬಿ ಕೆ ಸುಮಿತ್ರಾ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆ.

0: ಇದುವರೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:34.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಇದೊಂದು ಪ್ರಕಟಣೆ. ಜುಲೈ ತಿಂಗಳ ತಾರೀಕು 11 ರಾಜ್ಯದಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು, ಸದರಿ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿಂದ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳಿಂದ ಇತ್ಯರ್ಥ ಪಡಿಸಿಕೊಳ್ಳಲು ಬಯಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಗಳಿಂದ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಬಹುದು. ನ್ಯಾಯಾಲಯದಲ್ಲಿ

0: ಬಾಕಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಪ್ರಕರಣ ನಡೀತಾ ಇರುವ ನ್ಯಾಯಾಲಯಕ್ಕೆ ಪ್ರಕರಣ ರಾಜಿ ಮಾಡಿಕೊಳ್ಳುವ ಕುರಿತು ತಿಳಿಸುವ ಮೂಲಕ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಪ್ರಕಟಣೆ.
1: ಮಲ್ಲವ್ವ, ಎಷ್ಟು ಸತ್ ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
2: ಇಲ್ ಬೇಡ, ನಾ ಎಲ್ಲಿ ಹಾಕಿ? ನಾ ಹಾಕಿಲ್ ಬಿಡು,
1: ನನ್ನ ಕಣ್ಣು ಸುಂಡ ಹೇಳ್ತಾವನು ಮತ್ತೆ.
2: ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ? ಅದೇನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆ ಒಂದಿಟ್ ತರಕಾರಿ ಕಟ್ ಮಾಡಿದ್ನ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರ ಕಾಗದ ಚೂರು ಹಾಕಿದೆ
1: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯ, ಇಂತಾವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ. ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು ಆಗ್ಬೋದು.
2: ಅದೇನು ಕೊಳತ್ ಹೋಗುತ್ತಲ್ಲ, ಅದೇನಾಗಂಗಿಲ್ಲ.
1: ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ. ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರಾತಪ್ಪ.
2: ಈಗ ಎಲ್ಲಿ ಹಾಕ್ಬೇಕ್ ನಾ ಕಸನ?
1: ಗಾಡಿ ಬರ್ತೈತಿ ಅವಾಗ ಹಾಕು.
2: ಹಂಗ ಮಾಡ್ತಾನೆ ಹಂಗಾರ, ಅವ್ರಿವ್ರ ಮನೆ ಮುಂದ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
1: ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೆ, ಈ ಮಧ್ಯಾಹ್ನ 1:30 ಪ್ರಚಲಿತ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆ ಕುರಿತು ಡಾಕ್ಟರ್ ಜಿ ಶೈಲಜಾ ಹಾಗೂ ಡಾಕ್ಟರ್ ಪಿ ಜಿ ಅರುಣ್ ಅವರೊಂದಿಗೆ ಸಂದರ್ಶನವಿದೆ. ಇಂದು ಸಂಜೆ 5:00 ಸೇನಾ ಸ್ಮರಣೆ, ಕಟ್ಟೆಮಾಡು ಗ್ರಾಮದ ಕಟ್ಟೆಮನೆ ಹನಿ ಸೋಮಯ್ಯ ಅವರ ಸೇವಾ ಅನುಭವವನ್ನು ಕೇಳಲಿದ್ದೀರಿ. ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 2285558, ಎಸ್ಟಿಡಿ ಕೋಡ್ ಸಂಖ್ಯೆ 08272. ಆಕಾಶವಾಣಿ ಮಡಿಕೇರಿ, ಸಮಯ 12:35 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 12:35. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ. ಅಷ್ಟೇ ವೇಗವಾಗಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮನ್ನು ಅಧಿಕ ಒತ್ತಡದೆಡೆಗೆ ಕೊಂಡೊಯ್ತಾ ಇವೆ. ಡಯಾಬಿಟಿಸ್ ಮತ್ತು ಬೊಜ್ಜು ಈಗೆಲ್ಲ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖನೇ ಅಂತ ಹೇಳಬಹುದು. ಮನುಷ್ಯ ಕುಳಿತಲ್ಲಿಯೇ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದಾನೆ. ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ ಪಿಸಿಒಡಿ, ಪಿಸಿಒಎಸ್, ಪಿಎಂಒಎಸ್ ನಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಬಾರಿ ಅನೇಕ ಸಮಸ್ಯೆಗಳ ಆಗರ ಈ ಪಿಎಂಒಎಸ್. ಋತುಚಕ್ರದಿಂದ ಆರಂಭವಾಗುವ ಈ ಸಮಸ್ಯೆಗೆ ತುರ್ತು ಪರಿಹಾರ ಈಗ ಬಹಳ ಅಗತ್ಯ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾ ಹರಿಚರಣ್ ಟಿಕೆ ಅವರು ಸ್ತ್ರೀಯರು ಎದುರಿಸುತ್ತಿರುವ ಈ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಸಮಸ್ಯೆ ಕುರಿತಾಗಿ ಮಾಹಿತಿ ನೀಡುತ್ತಾರೆ. ನಂತರ ಡಾಕ್ಟರ್ ಗಾನವಿ ವೈಪಿ ಅವರು ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ವಿಷಯವಾಗಿಯೂ ಕೂಡ ಮಾಹಿತಿ ಒದಗಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಈ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ಇವುಗಳ ನಡುವಣ ವ್ಯತ್ಯಾಸ ಏನು ಅಂತ ಅರಿಯೋಣ. ಬನ್ನಿ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗಿನ ಸಂದರ್ಶನದಲ್ಲಿ.
2: ಸರ್ ನಮಸ್ಕಾರ.
3: ನಮಸ್ಕಾರ.
2: ಅಂದ್ರೆ ರೆಗ್ಯುಲರ್ ಆಗಿ ಅವರಿಗೆ ಪೀರಿಯಡ್ಸ್ ಆಗ್ತಿರಂಗಿಲ್ಲ, ಋತುಚಕ್ರದಲ್ಲಿ ಬದಲಾವಣೆ ಆಗ್ತದೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾವು ವ್ಯಾಖ್ಯಾನಿಸ್ತೀರಿ, ಏನು ಸರ್ ಈ ಸಮಸ್ಯೆಗೆ ಮುಖ್ಯ ಕಾರಣ?
3: ಈ ಸಮಸ್ಯೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಇವಾಗ ಇರುವಂತ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ, ಇವುಗಳು ಸುಮಾರು ಪೀಡಿಕೆಗಳಿಂದನೇ ಮಾರ್ಪಡೆ ಆಗಿ ಅದು ಇವಾಗ ಇಂಟರ್ ಜನರೇಷನಲ್ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಗೆ ಇನ್ನೂ ಬೇಗ ಬೇಗ ತೊಂದರೆಗಳು ಬರೋ ಪರಿಸ್ಥಿತಿನಲ್ಲಿ ಇವಾಗ ಬಂದ್ಬಿಟ್ಟಿದೆ. ಸೊ ಇದು ಸುಮಾರು ಆಲ್ಮೋಸ್ಟ್ ಹೇಳಬೇಕಂದ್ರೆ 30-40% ಮಕ್ಕಳಲ್ಲೇನೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಹೆಣ್ಮಕ್ಳು, ಅವರಿಗೆ ಮೆನ್ಸಸ್ ಸ್ಟಾರ್ಟ್ ಆಗಿ 1 ವರ್ಷ ಆಗ್ಬಿಟ್ಟಿರುತ್ತೆ, ಕೆಲವು ತಿಂಗಳು ಸರಿಯಾಗಿ ಬಂದಿರುತ್ತೆ, ಮತ್ತೆ ಸರಿಯಾಗಿ ಬರದೆ ಲೇಟ್ ಲೇಟ್ ಆಗಿ ಬರುವಂತದ್ದು, ಬಂದ್ರೆ ಜಾಸ್ತಿ ಪೀರಿಯಡ್ ಕಂಟಿನ್ಯೂಸ್ ಆಗಿ ಹೋಗುವಂತದ್ದು ರಕ್ತ, ಆತರ ಪ್ರಾಬ್ಲಮ್ಗಳು ಬಂದು ಅದ್ರ ಜೊತೆಗೆ ಅವರಿಗೆ ಅವ್ರದ್ದೇ

0: ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಕೊರತೆಯಿಂದ ಸೈಕಲಾಜಿಕಲಿ ಸ್ವಲ್ಪ ಲೋ ಆಗಿ ಫೀಲ್ ಆಗಿ ಅದು ಅದೇ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗಳು ಪರೀಕ್ಷೆಗಳು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ ತರ ಯಂಗ್ ಟೈಮಲ್ಲಿ ಇರ್ತಾರೆ ಅವರು. ಆವಾಗ ಅದು ಅವರಿಗೆ ಅಡಿಷನಲ್ ಆಗಿ ಅವರಿಗೆ ನಾನ್ ಕಾಂಪಿಟೇಟಿವ್ ಆಗಿ ಮಾಡಿಬಿಡುತ್ತೆ ಅವ್ರನ್ನ. ಸೊ ಇಂಥ ಸೀರಿಯಸ್ ಪ್ರಾಬ್ಲಮ್ ಇದು ಪಿ ಸಿ ಒ ಎಸ್ ಅಂತ. ಇವಾಗ ಅದನ್ನ ಪಿ ಎಂ ಒ ಎಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಪಿ ಸಿ ಒ ಡಿ ಅಂತ ಇದ್ರು, ಒಂದೇ ರೋಗ ಅನ್ಕೊಂಡಿದ್ರು ಮುಂಚೆ. ಇವಾಗ ಅದನ್ನ ಪಿ ಸಿ ಒ ಎಸ್ ಅಂತ ಮಾಡಿ ಆಮೇಲೆ ಇವಾಗ ಪಿ ಎಂ ಒ ಎಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಪಿ ಸಿ ಒ ಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಡಿಸೀಸ್ ನ ತೆಗೆದು ಸಿಂಡ್ರೋಮ್ ಅಂತ ಹೇಳಿದ ಏನಕ್ಕೆ ಅಂತಂದ್ರೆ ಅದು ಒಂದು ರೋಗ ಅಲ್ಲ, ಸುಮಾರು ರೋಗಗಳ ಸಮೂಹ ಅಂತ. ನೆಕ್ಸ್ಟ್ ಇವಾಗ ಬಂದು ಅದನ್ನ ಪಿ ಎಂ ಒ ಎಸ್ ಅಂತ ಮಾಡಿದ್ದಾರೆ. ಯಾಕಂದ್ರೆ ಅದು ಪಾಲಿಸಿಸ್ಟಿಕ್ ಅನ್ನೋ ಅಂತ ಸಿಸ್ಟ್ ಅಂತ ಅಂತ ಅಂಶ ಯಾವುದು ಇಲ್ಲ ಆಕ್ಚುಲಿ ಅದರಲ್ಲಿ. ಇವಾಗ ಗೊತ್ತಾಗಿರೋದೇನಂತಂದ್ರೆ ಅದು ಪಾಲಿಎಂಡೋಕ್ರೈನ್, ಪಿ ಅಂದ್ರೆ ಪಾಲಿಎಂಡೋಕ್ರೈನ್, ಎಂ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಓವರಿ ನೋಡೋದಕ್ಕೆ ನಾರ್ಮಲ್ ಓವರಿ ತರ ಕಾಣಿಸೋದಿಲ್ಲ, ಅದರಲ್ಲಿ ಮೋರ್ ದೆನ್ 10-12 ಫಾಲಿಕಲ್ಸ್ ಒಂದೊಂದ್ ಕಡೆನು ಇದ್ದಾಗ ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತೀವಿ. ಅಂದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಅದರದ್ದು ವಾಲ್ಯೂಮ್ ಅಂದ್ರೆ ಗಾತ್ರ ಜಾಸ್ತಿ ಇರೋದು, ಇಲ್ಲ ಅದರಲ್ಲಿ ಮೊಟ್ಟೆಗಳು ಜಾಸ್ತಿ ಇರೋಂಥದ್ದು. ಆ ಮೊಟ್ಟೆಗಳನ್ನ ಮುಂಚೆ ಸಿಸ್ಟ್ ಅಂತ ಕರಿತಾ ಇದ್ರು, ಅದು ಸಿಸ್ಟ್ ಅಲ್ಲ, ಅದು ಮೊಟ್ಟೆ ಅದು. ಸೊ ಅದಕ್ಕೆ ಇವಾಗ ಸಿಸ್ಟ್ ನ ತೆಗೆದ್ಬಿಟ್ರು ಅದರಲ್ಲಿ. ಇವಾಗ ಪಾಲಿ ಎಂಡೋಕ್ರೈನ್, ಎಂಡೋಕ್ರೈನ್ ಅಂದ್ರೆ ಇವಾಗ ಏನ್ ಗೊತ್ತಾಗಿದೆ ಅಂತಂದ್ರೆ ಅದರಲ್ಲಿ ಬರೀ ಅಂಡಾಶಯದ ಪ್ರಾಬ್ಲಮ್ ಅಲ್ಲ, ಅದು ಇಡೀ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಹಾರ್ಮೋನ್ಸ್, ಇನ್ಸುಲಿನ್ ಆಗ್ಲಿ ಮತ್ತೆ ಎಲ್ ಎಚ್ ಎಫ್ ಎಸ್ ಎಚ್ ಆಗ್ಲಿ, ಇವೆಲ್ಲಾನು ಅಬ್ನಾರ್ಮಲ್ ಆಗಿರುತ್ತೆ ಇವಾಗ ಪಿ ಎಂ ಒ ಎಸ್ ಅಲ್ಲಿ.
1: ಸರ್, ಇದು ಬಹಳಷ್ಟು ಒಂಥರ ಗೊಂದಲದ ವಿಚಾರ ಆದಂಗೆ ಆಯ್ತು, ಮತ್ತೆ ಅತಿ ದೊಡ್ಡ ಸಮಸ್ಯೆ ಇದು ಅಂತ ಅನ್ಸುತ್ತೆ. ಈಗ ತಾವು ಹೇಳ್ತಾ ಇದ್ರಬೇಕಾದ್ರೆ ಇದ್ರ ಬಗ್ಗೆ ನಿರ್ಧಾರಗಳನ್ನ ತಡವಾಗಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ವೈದ್ಯಕೀಯ ಜಗತ್ತು, ಅಂದ್ರೆ ಇನ್ನು ಏನ್ ಮಾರ್ಪಾಟ ಆಗತ್ತೋ ಗೊತ್ತಿಲ್ಲ, ಆ ರೀತಿ ಅನಿಸ್ತಾ ಇದೆ ಇದು ಅಲ್ವಾ? ಈಗ ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಬರುತ್ತೆ?
0: ಈ ಕಾರಣ ಮೇನ್ಲಿ ಜೀವನ ಶೈಲಿನಲ್ಲಿ ಮಾರ್ಪಡೆ ಆಗಿರೋದ್ರಿಂದ. ಮನುಷ್ಯರು ಸುಮಾರು ಸಾವಿರಾರು ವರ್ಷದಿಂದ ಏನು ಆಹಾರ ತಗೊಂತಾ ಇದ್ರು, ಯಾವ ಥರ ಜೀವನ ಶೈಲಿ ಇತ್ತು ಅವ್ರದ್ದು, ಅದು ಸಡನ್ ಆಗಿ ಇವಾಗ ಮಾರ್ಪಡೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇರಲಿ, ಅದರಿಂದ ಉತ್ಪತ್ತಿ ಆಗಿರುವಂಥ ಆಹಾರ ಸೇವನೆ ನಾವು ಮಾಡೋದಿರಲಿ, ಅದರಲ್ಲಿ ನಾವು ನಮ್ಮ ದೇಹನ ಯೂಸ್ ಮಾಡೋ ಬಳಕೆ ಮಾಡೋ ಪ್ರಕ್ರಿಯೆ ಇರಲಿ, ಅದೆಲ್ಲ ಮಾರ್ಪಡೆ ಆಗಿಬಿಟ್ಟಿದೆ. ಕಷ್ಟಪಟ್ಟು ನಾವು ಕೆಲಸ ಮಾಡೋದು ನಿಂತೋಯ್ತೀವಿ. ಮತ್ತೆ ಆಹಾರ ಸೇವನೆ ಮಾಡಬೇಕಾದ್ರೂ ನಮಗೆ ಪ್ರಾಸೆಸ್ಡ್ ಫುಡ್ ಅಂದರೆ ಅದೇ ಆಹಾರ ನಮ್ಮ ಪ್ಲೇಟಲ್ಲಿ ಬಂದಾಗ ಅದು ಪ್ರಾಸೆಸ್ಡ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದ್ರೆ ಶುಗರ್ ಅಂಶ ಜಾಸ್ತಿ ಇರುವಂತ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದು ತಿಂದಿದ ತಕ್ಷಣ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ.
1: ಅಂದ್ರೆ ಆಹಾರದ ಶೈಲಿ, ಅದೇ ರೀತಿ ಜೀವನ ಶೈಲಿ, ಮತ್ತೆ ಕಾಲಕಾಲಕ್ಕೆ ಪಾಲಿಸದೆ ಇರುವಂತ ಆರೋಗ್ಯದ ನಿಯಮಗಳು, ಇವೆಲ್ಲವೂ ಕಾರಣ ಆಗ್ತಾ ಇದಾವೆ. ಮತ್ತೆ ಆತಂಕಗಳು, ತಾವು ಹೇಳ್ತಾ ಇದ್ರಲ್ಲ, ಹೆಣ್ಮಕ್ಳಲ್ಲಿ ಪರೀಕ್ಷೆ ಇತ್ಯಾದಿ ಬಂದಾಗ ಅದು ಆ ಸಮಸ್ಯೆ, ತಮಗಿರುವಂತಹ ಅನಾರೋಗ್ಯದ ಸಮಸ್ಯೆ, ಅದು ಇನ್ನೊಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ. ಅತಿ ದೊಡ್ಡ ಸಮಸ್ಯೆ ಅದೇ ಅಂತ ಅನ್ಸ್ಬಿಡತ್ತವಾಗ. ಈಗ ಪಿ ಎಂ ಒ ಎಸ್ ಈ ಸಮಸ್ಯೆಗೆ ಚಿಕಿತ್ಸೆ ಕೊಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂತ ಅನ್ನೋದು ಗೊತ್ತಾಗ್ಬೇಕು ನಮ್ಗೆ.
0: ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮೇನ್ ಸಮಸ್ಯೆ ಏನು ಅಂತಂದ್ರೆ, ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸುಮಾರು ಜನ ಇದನ್ನ ಏನೋ ಉಷ್ಣ ಇರ್ಬೋದು, ಅದರಿಂದ ಮೆನ್ಸಸ್ ಸರಿಯಾಗಿ ಬರ್ತಾ ಇಲ್ಲ ಅಂತ, ಇಲ್ಲ ಅಂದ್ರೆ ಅದು ನಮ್ಮ ತಾಯಿಗೂ ಇತ್ತು, ಇನ್ನೊಬ್ರಿಗೂ ಇತ್ತು, ಯಾರಿಗೂ ಎಲ್ಲರಿಗೂ ಇದೆ, ಅದರಿಂದ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡೋ ಅಂತದ್ದು ಪರಿಸ್ಥಿತಿ. ಮತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ಪರಿಸ್ಥಿತಿ. ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ಮಿನಿಮಮ್ ಲೆವೆಲ್ ಎಜುಕೇಶನ್ ಅಥವಾ ತಮ್ಮದೇ ಆದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾಲೆಜ್ ಬೇಕಾಗ್ಬರುತ್ತೆ. ಅದು ಸುಮಾರು ಜನದಲ್ಲಿ ಇರೋದಿಲ್ಲ. ಆದ್ರಿಂದ ಅವರಿಗೆ ಏನು ಒಂದು ಸುಮಾರು ತುಂಬಾ ದೊಡ್ಡ ತೊಂದರೆ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಕೊಂಡ್ಬಿಡೋದು, ಇಲ್ಲ ಅದನ್ನ ಉದಾಸೀನ ಮಾಡ್ಬಿಟ್ಟು ಅದಕ್ಕೆ ಏನು ಮಾಡದೇ ಇರುವಂತದ್ದು, ಈ ಎರಡೂ ಪರಿಸ್ಥಿತಿಗಳು ಸುಮಾರು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೈದ್ಯರ ಹೋಗಿ ಅದನ್ನ ತಪಾಸಣೆ ಮಾಡಿಸಿ ಅದು ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿದು, ಮತ್ತೆ ಅದಕ್ಕೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್, ಬರೀ ಜೀವನ ಶೈಲಿನ ಮಾರ್ಪಡೆ ಹೆಂಗ್ ಮಾಡ್ಬೇಕು, ಯಾವ್ದ್ರಿಂದ ಇದು ತೊಂದರೆ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ಪಾಲಿಸಿದ್ರೆ ಅಷ್ಟರಲ್ಲೇ ಎಷ್ಟೊಂದಲ್ಲ, ಆಲ್ಮೋಸ್ಟ್ ನಿಮ್ಗೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗ
1: ಸಾಲ್ವ್ ಆಗತ್ತಲ್ಲ ಸರ್. ಈಗ ಮುಖ್ಯವಾಗಿ ಆತಂಕಗಳು ಏನಂತಂದ್ರೆ, ಮದುವೆ ಆದ ನಂತರ ಮುಂದೆ ನಮಗೆ ಏನೋ ಸಮಸ್ಯೆ ಆಗಬಾರದು, ಇದು ಈ ಸಮಸ್ಯೆ ಬಹುಶಃ ಅಲ್ಲಿ ಸರಿ ಆಗತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ.
0: ಹೌದು, ಅದು ತಪ್ಪಾದ ಭಾವನೆ. ಆಕ್ಚುಲಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೇಹದಲ್ಲಿ ಪಾಲಿ ಎಂಡೋಕ್ರೈನ್ ಅಂದ್ರೆ ಸುಮಾರು ಬೇರೆ ಬೇರೆ ಹಾರ್ಮೋನ್ಸ್ ಯಾಕೆ ಅಬ್ನಾರ್ಮಲ್ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಹಾರದಲ್ಲಿ ಏನ್ ತಪ್ಪಾಗಿ ತಿಂತಾ ಇದ್ದನ್ನ ನಾವು ಇವಾಗ ಏನ್ ಸರಿ ಮಾಡ್ಕೋಬೇಕು, ಅದನ್ನ ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅರ್ಥ ಮಾಡಿಕೊಂಡು ಮೋಟಿವೇಟ್ ಆಗಿದ್ದು ಅದನ್ನ ಪಾಲಿಸ್ಬೇಕು. ಅದನ್ನ ಒಂಥರ ಭಾರ ಅಂತ ತಮ್ಮ

0: ಮೇಲೆ ಒಂದೇನೋ ಹೇರ್ತಾ ಇದ್ದಾರೆ ಭಾರ, ಅದನ್ನ ಒತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಅದನ್ನ ಮಾಡಕ್ ಹೋದ್ರೆ ಅದೊಂಥರ ಕೆಲವು ದಿನ ಆದ್ಮೇಲೆ ಅದನ್ನ ಪಾಲಿಸದೆ ಇರೋಂತ ಪರಿಸ್ಥಿತಿ ಬರುತ್ತೆ. ಅದು ಆಮೇಲೆ ಹೋಗಿ ಸುತ್ತಿ ಬಳಸಿ ಬಂದು ಅದೇ ಮುಂಚೆ ಇದ್ದಿದ್ದ ಆಹಾರ ಪದ್ಧತಿ ಇಲ್ಲ ಜೀವನ ಶೈಲಿ ಪ್ರಕ್ರಿಯೆಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ತಮ್ಮ ದೇಹದ ಬಗ್ಗೆ ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಇದು ಸುಮಾರು ವರ್ಷಗಳಿಂದ ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಸಮಾಜದಲ್ಲೇ ಯಾರೂ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಇಷ್ಟು ಎಕ್ಸಸೈಸ್ ಮಿನಿಮಮ್ ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿನಲ್ಲಿ 1.5 ಕಿಲೋಮೀಟರ್ ಓಡಿದ್ರೇನು ಒಳ್ಳೇದು ಅಂತ ಇವಾಗ ಎವಿಡೆನ್ಸ್ ಬಂದಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಹಳ್ಳಿನಲ್ಲಿರೋರು ಇದನ್ನ ಸೊ ಆ ಪ್ರಾಬ್ಲಮ್ ಇರೋದ್ರಿಂದ
1: ತಿಳುವಳಿಕೆಯಲ್ಲಿ ಅನೇಕ ಸಮಸ್ಯೆಗಳಿವೆ. ಅಥವಾ ತಪ್ಪಾಗಿ ತಿಳುವಳಿಕೆ ತಾವು ಹೇಳದಂಗೆ ಏನೇನೋ ಆಗತ್ತೆ. ಇವಾಗ ಮೊಬೈಲ್ ಒಂದು ಇರೋದ್ರಿಂದ ಅಲ್ಲಿ ಸರ್ಚ್ ಮಾಡಿ ಮಾಡಿ ಮಾಡಿ ಏನೇನೋ ಅನ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ. ಸರ್, ಇದಕ್ಕೆ ಈಗ ಇಂಥದ್ದೇ ಒಂದು ಸಮಸ್ಯೆ ಇದೆ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತೀರಿ, ತುಂಬಾ ಸುಲಭವಾದಂತಹ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿ ಈ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ಹೇಳ್ತೀರಾ ತಾವು?
0: ಸಿಂಪಲ್ ಆಗಿ ನೀವು ಯಾರಾದ್ರೂ ಓಬಿಜಿ ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವರು ತಪಾಸಣೆ ಮಾಡಿನೇ ಎಷ್ಟೊಂದು ಸಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಕ್ಲಿನಿಕಲ್ ಕ್ರೈಟೀರಿಯಾ ಏನಿದೆ ಫುಲ್ಫಿಲ್ ಮಾಡಿದ್ರೆ ಅವರು, ಅಂದ್ರೆ ಅವ್ರ ಸ್ಕಿನ್ ಅಲ್ಲಿರೋಂಥ ಪ್ರಾಬ್ಲಮ್ಮು, ಫೇಸ್ ಅಲ್ಲಿರೋ ಪಿಂಪಲ್ಸು, ಇಲ್ಲ ಫೇಶಿಯಲ್ ಹೇರು, ಇಲ್ಲ ಮೇಲ್ ಪಾಟರ್ನ್ ಬಾಲ್ಡ್ನೆಸ್ಸು, ಇಲ್ಲ ದೇಹದ ಗಾತ್ರ ಅಂದ್ರೆ BMI ಜಾಸ್ತಿ ಇರೋದು, BP ಜಾಸ್ತಿ ಇರೋದು, ಇಲ್ಲ ಶುಗರೇ ಇರೋದು, ಇವೆಲ್ಲಾನು ಇದರಲ್ಲಿ ಸೇರಿರೋದು. ಯಾಕಂದ್ರೆ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಸೊ ಎಷ್ಟೊಂದೆಲ್ಲ ಸೇರಿರ್ಬೋದು. ಸೊ ಕೆಲವು ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ಅವರಿಗೆ ನಾವು ಇದಿದೆ ಅಂತ ಖಚಿತವಾಗಿ ಹೇಳಿ, ಆಮೇಲೆ ಅದಕ್ಕೆ ಬೇಕಾಗಿರುವಂತ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಬ್ಲಡ್ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನ ಅದಿದೆ ಅಂತ, ಮತ್ತೆ ಅವರಿಗೆ ಡಯಟ್ ಎಕ್ಸಸೈಸ್ ಎಲ್ಲ ಹೇಳಿ ಅವರಿಗೆ ನಾವು ಸುಮಾರು ದೇಹದಲ್ಲಿ ಏನೇನು ಡ್ಯಾಮೇಜ್, ಇವಾಗ ಮದುವೆ ಆಗ್ಲಿ ಆಗದೆ ಇರಲಿ, ಮಗು ಆಗೋಕೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಅಟ್ ಲೀಸ್ಟ್ ಅವ್ರ ದೇಹದಲ್ಲಿ ಆಗ್ತಾ ಇರೋಂಥ ಡ್ಯಾಮೇಜ್ನ ನಿಲ್ಸೋದಕ್ಕಾದ್ರೂ ಅವರು ಈ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ.
1: ಸರ್, ಏನೋ ಒಂದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, PCOS PMOS ಸಮಸ್ಯೆ ಏನೋ ಇದೆ ಅಂತ ಗೊತ್ತಾಗ್ತದೆ, ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಮದುವೆ ಆಗುತ್ತೆ, ಮುಂದೆ ಹೆಂಗೆ ಸರ್ ಮಕ್ಕಳು ಆಗೋದು ಆ ವಿಚಾರಗಳು ಏನ್ ಸಮಸ್ಯೆ ಇರತ್ತಾ?
0: ಆಲ್ರೆಡಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಂಡ್ರಾಗ್ಲೇ 50% ಸಾಲ್ವ್ ಆದಂಗೆ ಪ್ರಾಬ್ಲಮ್. ಪ್ರಾಬ್ಲಮ್ ಏನು ಅಂತ ಗೊತ್ತಾದ್ಮೇಲೆ 50% ಪ್ರಾಬ್ಲಮ್ ಹೋದಂಗೆನೆ. ಇನ್ 50% ಅಲ್ಲಿ ಇನ್ 25% ನಿಮ್ ಮೋಟಿವೇಶನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಡಯಟ್ ಎಕ್ಸಸೈಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ. ಅದು ಆ ಡಯಟ್ ಎಕ್ಸಸೈಸ್ ಅಲ್ಲೇ ದಟ್ ಇಸ್ ನೋನ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದೀಸ್.
1: ಆಯ್ತು, ಡಯಟ್ ಆಯ್ತು, ಎಲ್ಲ ಆಯ್ತು, ಆ ಹಂತದಲ್ಲಿ ಮದುವೆ ಒಂದು ಬರ್ತದೆ, PCOS ಸಮಸ್ಯೆ ಇರುತ್ತೆ, ಮದುವೆ ಆಗ್ತಾರೆ, ಅವಾಗ ಅವರಿಗೆ ಒಂದು ಆತಂಕ, ನಮಗೆ ನಮ್ಮ ವೈವಾಹಿಕ ಜೀವನವನ್ನು ಚೆನ್ನಾಗಿರಬೇಕು ಮತ್ತೆ ಮಕ್ಕಳಾಗಬೇಕು ಅಂತ. ಯಾಕಂದ್ರೆ ಈ ಋತುಚಕ್ರದ ಇದಕ್ಕೂ ಮಕ್ಕಳಾಗೋಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆಯಲ್ಲ.
0: ಅದರಲ್ಲಿ ಅವರಿಗೆ ತಪಾಸಣೆ ಮಾಡಿ ಅಕಸ್ಮಾತ್ ಆಗಿ ಮಕ್ಕಳು ಆಗದೆ ಇರೋದಕ್ಕೆ ಬೇರೆ ಕಾರಣಗಳು ಏನಾದರೂ ಅದ್ರ ಜೊತೆ ಸೇರ್ಕೊಂಡಿದ್ರೆ ಆವಾಗ ಅದಕ್ಕೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದರೂ,
1: ಅದಕ್ಕೆ ಮತ್ತೆ ಬಂಜೆತ್ತಿನ ಸಮಸ್ಯೆ ಇತ್ಯಾದಿ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ PCOS ಸಮಸ್ಯೆಯಿಂದ ಮಕ್ಕಳಾಗಲ್ವಾ?
0: ಇಲ್ಲ ಇಲ್ಲ, ಹಂಗಂತ ಏನಿಲ್ಲ. PCOS ಇರೋರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ಹೊರತು ಮಕ್ಕಳೇ ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ.
1: ಅಂದ್ರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರೆ ಜೀವನ ಶೈಲಿನಲ್ಲಿ ಖಡಾಖಂಡಿತವಾಗಿ ಬದಲಾವಣೆ ಆಗಬೇಕಾಗತ್ತೆ. ಯಾಕಂದ್ರೆ ಬರೀ ಗುಳಿಗೆ ನುಂಗಿದ್ರೆ ನಾನು ಆರಾಮಾಗ್ಬಿಡ್ತೀನಿ ಅಂತ ಅನ್ನೋಂಗಿಲ್ಲ, ಜೀವನ ಶೈಲಿನಲ್ಲಿ ಮತ್ತೆ ಇನ್ನಿತರ ಕೆಲವು ಸಲಹೆಗಳನ್ನು ತಾವು ಕೊಡ್ತೀರಿ.
0: ಹೌದು,
1: ಅದರ ಪ್ರಕಾರ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಒಳ್ಳೆ ಬಾಳನ್ನ ನಡೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ. ಸರ್, ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ನಮಸ್ಕಾರ.
2: ಇದುವರೆಗೆ PCOD PCOS ಅಥವಾ PMOS ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ TK ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತಾರೆ ಡಾಕ್ಟರ್ ಗಾನವಿ YP ಅವರು.
3: ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ YP ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಈಗ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ.
4: ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಇದು ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚುತ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತುಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ.

0: ನಮಗೆಲ್ಲ ಸಿಗ್ತಾ ಇರೋಂಥ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವೇಟ್ ಮತ್ತೆ ಒಬಿಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ಗಳು ಆ ತರ ಸ್ಟೇಟಿಗೆ ಅಡಾಪ್ಟ್ ಆಗಿತ್ತು, ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲಾ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ.
1: ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂತದ್ದು, ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕೂತ್ಕೊಳ್ಳೋ ತರ ನಡೀತಾ ಇದೆ. ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂತಹ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ, ಹಣ ಓಡಾಡ್ತಾ ಇದೆ, ಎಲ್ಲಾ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದ್ರಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗತ್ತೋ
0: ಏನಂತ ಅಂದ್ರೆ, ಇದು ನಾವೇನ್ ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದ್ರೆ ಎರಡು ಕಾರಣಗಳಿದೆ, ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ.
1: ಆದ್ರೆ ಮಕ್ಕಳಿಗೆ ಏನಾದ್ರೂ ಬೇರೆ ಸಮಸ್ಯೆ ಬರುತ್ತಂತೀರಾ, ಈಗ ಬೊಜ್ಜಿನಿಂದ ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ ಏನಾದ್ರು ಸಮಸ್ಯೆ?
0: ಡೆಫಿನೆಟ್ಲಿ ಡೆಫಿನೆಟ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು, ಇನ್ನೊಂದು ಡಿಸ್ಲಿಪಿಡೆಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕು ಕೂಡ ಈವನ್ 20 ಇಯರ್ಸ್ 30 ಇಯರ್ಸ್ ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ 20 ಇಯರ್ಸ್ 30 ಇಯರ್ಸ್ ಅವರಲ್ಲೂ ಕೂಡ ಇದೆಲ್ಲ ಕಂಡು ಬರ್ತಾ ಇದೆ. ಫ್ಯಾಟಿ ಲಿವರ್ ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಬಂದಿದೆ.
1: ಜೀನ್ಸ್ ಕೂಡ ತುಂಬಾ ಪ್ರಭಾವಿ ಇರುತ್ತೆ ಇದರಲ್ಲಿ,
0: ತುಂಬಾ ಇಂಪಾರ್ಟೆಂಟ್.
1: ಈಗ ಉದಾಹರಣೆ, ಜೀನ್ಸ್ ಇಂದನೇ ಅವಾಗ ತಾತ ಮುತ್ತಾತ ಇದ್ದಂತಹ ಸಮಸ್ಯೆ ಇವರಿಗೆ ಬಂದಿರಬಹುದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತಿರಲ್ಲ. ಈ ಡಯಾಬಿಟಿಸ್ ಆಗಿರ್ಬೋದು ಇತ್ಯಾದಿ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರ ಏನಾರಿತ್ತ ಅಂತ ತಾವು ಕೇಳ್ತೀರಿ. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರ ಬಂದ್ರಂದ್ರೆ ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ?
0: ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡಾಪ್ಟೆಡ್ ಟು ಸ್ಟೋರ್ ವಾಟ್ ಎವರ್ ಏನೇನ್ ನಮ್ಮ ಫುಡ್ ಸಿಗುತ್ತೋ, ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದ್ನ ನಾವೆಲ್ಲ ಅದನ್ನ ಎಕ್ಟೋಪಿಕ್ ಫ್ಯಾಟ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಲೊಕೇಶನ್ ಇಲ್ಲದೆ ಬೇರೆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ಲೈಕ್ ಲಿವರ್ ಅಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋ ಜಾಗದಲ್ಲಿ ಅಲ್ಲೆಲ್ಲ, ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ ಶುರುವಾಗುತ್ತೆ. ಸೊ ಈ ಎಕ್ಟೋಪಿಕ್ ಫ್ಯಾಟ್ ನ ನಾವು ಇನ್ಫ್ಲಮೇಷನ್ ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕು ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವ್ ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ, ಬಟ್ ಆಕ್ಟ್ ಮಾಡಕ್ ಆಗಲ್ಲ. ಅದರಿಂದ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ,
1: ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ ಅಂತ ಹೇಳೋದು. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ, ಅದನ್ನ ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲ್ಗೆ ತಂದು ಚಿಕಿತ್ಸೆ ಕೊಟ್ಟು ಅದನ್ನ ಕಡಿಮೆ ಮಾಡಬಹುದಾ?
0: ಡೆಫಿನೆಟ್ಲಿ. ಅಂದ್ರೆ ಕಂಪ್ಲೀಟ್ಲಿ ದಾಟಬಹುದು ಅಂತ ನಾವ್ ಹೇಳಕ್ಕಾಗಲ್ಲ, ಬಟ್ ಡಯೆಟ್ ಕರೆಕ್ಟ್ ಆಗಿರ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಎಷ್ಟೋ ಮಟ್ಟಿಗೆ ತಡಿಬಹುದು.
1: ಈಗ ಎಲ್ರು ಹೇಳೋದು ಏನಂದ್ರೆ, ಈ ಜಂಕ್ ಫುಡ್, ಫಾಸ್ಟ್ ಫುಡ್ಗಳನ್ನೆಲ್ಲ, ಬೇಕರಿ ಫುಡ್ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನ ಹೊರತಾಗಿ ಈ ಅಡೋಲೆಸೆನ್ಸ್, ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಯುವಕರು ಆಗ್ಲಿ, ಅದೇ ಹೇರಿಯ ಎಲ್ಲ ಯುವಕರಿಗೆ ಇದೊಂದು ತಿನ್ನೋ ಚಪಲ ಜಾಸ್ತಿ.
0: ಹೌದು.
1: ಅವರು ಹಿಂಗ್ ತಿಂತಾ ತಿಂತಾನೆ ಜಾಸ್ತಿ ಈ ತರ ಆರೋಗ್ಯಕ್ಕೆ ಒಗ್ಗಿಬಿಟ್ಟು ಒಬೆಸಿಟಿ ಅಂತ 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು, ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ ಹೇಗೆ ಅಂತ?
0: ಅದೇ ಏನಂತ ಅಂದ್ರೆ, ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿರ್ತಾರೆ, ಅಂದ್ರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ ನಮ್ಮಲ್ಲಿ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ, ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ತರ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ತಿಂದಾಗ ಅದ್ ಲೈಟ್ ಅಪ್ ಆಗುತ್ತೆ. ಇದೆ ಲೈಕ್ ಮಾರ್ಫಿನ್ ಅಥವಾ ಕೊಕೇನ್ ಆತರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ತರ ಈ ಏರಿಯಾಸ್ ಕೂಡ ಹೈಪೋಥಾಲಮಸ್ ಕೂಡ ಲೈಟ್ ಅಪ್ ಆಗುತ್ತೆ. ಸೊ ಹೀಗಾಗಿ ಜಂಕ್ ಫುಡ್ ಅಡಿಕ್ಷನ್ ಅಥವಾ ಆಹಾರ ವ್ಯಸನದ ಚಕ್ರ ಅಂತ ನಾವ್ ಹೇಳ್ಬೋದು. ಸೊ ಇದು ಕೂಡ ಉಂಟಾಗುತ್ತೆ.
1: ಮೆದುಳು ನಮಗೆ ಪ್ರಚೋದನೆ ಮಾಡುತ್ತೆ, ಸತತವಾಗಿ ತಿನ್ಬೇಕು, ಆ ಕಡೆ ಹೋಗ್ಬೇಕು, ಅದೇ ಬಹಳ ಬೆಸ್ಟ್ ಫುಡ್ ನನಗೆ ಅಂತ. ಅದನ್ನ ತಿಂದ್ಬಿಟ್ಟು ಸಂಜೆ ಹೊತ್ತು ನೋಡ್ತೀವಿ ನಾವು ಬಂಡಿಗಳ ಮುಂದೆ ಆರಾಮಾಗಿ ನಿಂತ್ಕೊಂಡು ತಿಂತಾ ಇರ್ತಾರೆ. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಹೋಟ್ಲಿಗೆ ಹೋದಾಗ ಕೂತ್ಕೊಂಡು ತಿನ್ಬೇಕು ಅಂತ ಮಾತಾಡ್ತೀವಿ, ಆದ್ರೆ ಇದು ನಿಂತ್ಕೊಂಡು ತಿನ್ನೋದು, ಅದರಿಂದನೂ ಸ್ವಲ್ಪ ಇನ್ನೇನಾರ ಇನ್ನೊಂದು ಸಮಸ್ಯೆ ಆಗತ್ತೇನೋ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು.

0: ಏನೇ ತಿಂದ್ರು ಕೂಡ ಅಂತ ಹೇಳ್ತೀವಿ ನಾವು.
1: ಹೌದು ಹೌದು, ಏನೇ ತಿಂದ್ರು ಕೂಡ ನಿಧಾನವಾಗಿ
0: ನಿಧಾನವಾಗಿ,
1: ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದನೂ ಕೂಡ ಇದು ಈ ಪ್ರಮಾಣ ಹೆಚ್ಚುತ್ತೆ.
0: ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ ಈ ಬೊಜ್ಜು ಅಥವಾ ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ತಿಂದು ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಏನಾರ ಬರ್ತಾ?
1: ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ತರ ತೊಂದರೆ ಬಂದಿದೆ ಅಂತ ತುಂಬಾ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನಾವು ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ.
0: ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡಬೇಕಾಗುತ್ತೆ?
1: ಆಹಾರದ ಪದ್ಧತಿಯಲ್ಲಿ ಬದಲಾವಣೆ, ಪ್ಲಸ್ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ ಗಳು ಕೂಡ ಇದಕ್ಕೆ ಬಂದಿದೆ. ಇದಕ್ಕೆ ನಾವು GLP-1 ಅನಲಾಗ್ಸ್ ಅಂತ ನಾವು ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ. ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ರಿಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ, ಪ್ಲಸ್ ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ತೀವಲ್ಲ ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿ ಅಲ್ದೇನೆ ಡಯಾಬಿಟೀಸ್ಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೋಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡು ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ.
0: ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೆ ಕಾಣಿಸಿರಬಹುದು, ಅದನ್ನ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಒಂಥರ ಅವನು ದೈಹಿಕವಾಗಿ ಅಟ್ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡಬಹುದಾ?
1: ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೆಯ್ಟ್ ಕಮ್ಮಿ ಆಗೋದ್ರಿಂದ ನಮ್ದು ಲೈಕ್ ಡೆಫಿನೆಟ್ಲಿ ಕಾಸ್ಮೆಟಿಕಲಿ ಆಲ್ಸೋ ಪೀಪಲ್ ವಿಲ್ ಫೀಲ್ ಬೆಟರ್. ಬಟ್ ಅದಲ್ದೇನೆ ಈ ಮೆಡಿಸಿನ್ಸ್ ಅಲ್ಲಿ ಬೇರೆ ಬೆನಿಫಿಟ್ಸ್ ಇದೆ. ಲೈಕ್ ವೆಯ್ಟ್ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ಫ್ಯಾಟ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಮತ್ತೆ ಪ್ಯಾನ್ಕ್ರಿಯಸ್ ಅಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ.
0: ಈಗ ಈ ಜಿಮ್ ಗಳಿಗೆ ಹೋಗ್ತಾರೆ ಸಾಕಷ್ಟು, ಸ್ವಲ್ಪ ಜಾಸ್ತಿ ದೇವರು ಹೊರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆ ಮಾತಾಡ್ತೀವಿ ನಾವು, ಇದು ಹೇಗೆ ಒಬೆಸಿಟಿಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ?
1: ಸೊ ಏನಂತಂದ್ರೆ ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಆಗ್ತೀವಿ ಅಟ್ ಲೀಸ್ಟ್ ಪರ್ ಡೇ 45-60 minutes ಮಾಡಿದ್ರೆ ಒಳ್ಳೇದು. ಏರೋಬಿಕ್ ಎಕ್ಸಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್.
0: ಎರಡು ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ ನೋಡ್ಲಿಕ್ಕೆ ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದನೇ ದೂರ ಇರಬಹುದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರಬಹುದು ಅಂತ ಹೇಳಿ ಜನನು ಕೂಡ.
1: ಫಸ್ಟ್ ಆಫ್ ಆಲ್, ಒಬೆಸಿಟಿ ಇದ್ದಾಗ ನಾವ್ ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವ್ ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಶುಗರು, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, BP ಇದೆಯಾ ಇಲ್ವಾ, ಇವೆಲ್ಲ ನಾವ್ ನೋಡೋದು ತುಂಬಾ ಮುಖ್ಯ.
0: ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ?
1: ಹಾ, ಒಬೆಸಿಟಿಯಿಂದಾನೆ ಡಯಾಬಿಟಿಸ್
0: ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿಗೆ ಏನಾರ ಮತ್ತೆ ತೊಂದರೆ ಕೊಡತ್ತಾ, ಹಂಗ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ?
1: ಲೈಕ್ ಒಬೆಸಿಟಿಯಿಂದ ಡಯಾಬಿಟಿಸ್ ಆಗ್ಬಹುದು,
0: ಆದ್ರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ.
1: ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೆಯ್ಟ್ ಲಾಸ್ ಆಗುತ್ತೆ, ಡಯಾಬಿಟಿಸ್ ಇಂದ ಒಬೆಸಿಟಿ ಬರಲ್ಲ.
0: ಎಕ್ಸರ್ಸೈಸ್ ಮಾಡಬೇಕು, ತುಂಬಾ ವ್ಯಾಯಾಮ ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ತೊಡಗಿರಬೇಕು, ಕೂತ್ ಕಡೆ ಕೂತಿರಬಾರದು ಇತ್ಯಾದಿಗಳೆಲ್ಲ ಇವೆ. ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೆ ನಮ್ಗೆ ಸಾಕು, ಇದ್ರೊಳಗನೆ ಮಾಡಕ್ ಸಾಧ್ಯ, ನಮಗೆ ಎಕ್ಸರ್ಸೈಸ್ ಸಪರೇಟ್ ಆಗಿ ಸಮಯ ನಿಗದಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ.
1: ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲದೆ ಇಲ್ಲ ಅಂದಾಗ ಸ್ವಲ್ಪ, ಇವಾಗ ಲೈಕ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದು 2-3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು, ಆಮೇಲೆ ಆಫೀಸ್ ಟೈಮ್ ಅಲ್ಲೇ ಲಂಚ್ ಬ್ರೇಕ್ ಅಲ್ಲಿ ಬೇಗ ಊಟ ಮಾಡ್ಬಿಟ್ಟು ಇನ್ನೊಂದೇನ್ ಟೈಮ್ ಇರುತ್ತೋ ಆಫೀಸ್ ಅವರ್ಸ್ ಅಲ್ಲೇ ವಾಕ್ ಮಾಡೋದು, ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ ಲೀಸ್ಟ್ 1/2 hour ಒಂದ್ಸತಿ ಎದ್ ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನೂ ಕೂಡ ಹೆಲ್ಪ್ ಆಗುತ್ತೆ.
0: ಈ ಸೋಶಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾನೇ ಕೊಡುಗೆ ಕೊಟ್ಟಿದೆ. ಇದರಿಂದ ನಾ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಅದೇ ಜಮಾನ ಇವಾಗ ಸಾಮಾಜಿಕ ಮಾಧ್ಯಮಗಳ ಭರಾಟೆನಲ್ಲಿ ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ ಗಳನ್ನ ತಗೊಳಕ್ ಸಾಧ್ಯ?
1: ಯಾರು ಕೊಡ್ತಾ ಇದಾರೆ ಆ ಹಿಂಟ್ಸ್ನ?

0: ನೋಡೋದು ಅದು ತುಂಬಾ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದ್ದಾರೋ ಅವ್ರ ಹತ್ರ ಈ ತರ ಸಲಹೆ ತಗೊಳ್ಳೋದು ಇನ್ನ ಮುಖ್ಯ. ಎಕ್ಸಸೈಸ್ ನ ಕಂಟಿನ್ಯೂಸ್ ನಮ್ ಡೈಲಿ ಆಕ್ಟಿವಿಟೀಸ್, ಹೇಗೆ ನಾವು ಬ್ರಷ್ ಮಾಡ್ತೀವೋ ಹೇಗೆ ಸ್ನಾನ ಮಾಡ್ತೀವೋ ಅದೇ ತರ ಅಳವಡಿಸ್ಕೊಂಡ್ರೆ ಒಳ್ಳೇದು.
1: ಒಟ್ಟಾರೆ ಒಂದು ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡದೇನೆ ಒಬೆಸಿಟಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆ ಜೊತೆಗೆ ಎಕ್ಸಸೈಸ್ಗಳು ಮಾಡ್ತಾ ಇರಬೇಕು, ಅದು ಡಾಕ್ಟರ್ಸ್ ಏನ್ ಕೊಟ್ಟಿರ್ತಾರೆ ಅದು ಎರಡೂ ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದೊಂದು ದೊಡ್ಡ ರೋಗ ಅಂತೇಳಿ ಆ ಭಾವನೆ ಇಟ್ಕೋಬಾರ್ದು. ಯಾಕಂದ್ರೆ ಈ ಡಯಾಬಿಟಿಸ್ ಆಗ್ಲಿ ಒಬೆಸಿಟಿ ಆಗ್ಲಿ ಬೊಜ್ಜುತನ ಆಗ್ಲಿ ಇವು ಯಾವ ರೋಗಗಳಲ್ಲ.

0: ನಿಯಂತ್ರಣ ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆ ಜೊತೆಗೆ ಎಕ್ಸರ್ಸೈಸ್ ಗಳು ಮಾಡ್ತಾ ಇರಬೇಕು, ಡಾಕ್ಟರ್ಸ್ ಏನ್ ಕೊಟ್ಟಿರ್ತಾರೆ ಅದು ಎರಡೂ ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದು ಒಂದು ದೊಡ್ಡ ರೋಗ ಅಂತ ಹೇಳಿ ಆ ಭಾವನೆ ಇಟ್ಕೋಬಾರ್ದು. ಯಾಕಂದ್ರೆ ಈ ಡಯಾಬಿಟಿಸ್ ಆಗ್ಲಿ, ಒಬೆಸಿಟಿ ಆಗ್ಲಿ, ಬೊಜ್ಜುತನ ಆಗ್ಲಿ, ಇವು ಯಾವ ರೋಗಗಳಲ್ಲ, ನೀವೇ ಹೇಳ್ತೀರಿ ಡಾಕ್ಟರ್ಸ್ ಗಳೆಲ್ಲ ತುಂಬಾ ಒಂದು ಆತ್ಮಸ್ಥೈರ್ಯ ತುಂಬತೀರಿ, ನೀವು ಬಂದಾಗ ಹಾಗೇನು ಸಮಸ್ಯೆ ಅಲ್ಲ ಇದು, ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು. ಈ ದೇಶದಲ್ಲಿ ತಾವು ತುಂಬಾ ಅನೇಕ ಸಲಹೆಗಳನ್ನು ನೀಡಿದಿರಿ. ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು.
2: ಸಾಧನೆ ಎಂಬ ವಿಷಯಕ್ಕೆ ಬಂದ್ರೆ ಅಲ್ಲಿ ಅಸಾಧ್ಯ ಎಂಬ ಪದ ಇರಬಾರದು ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಿಗೆ ಎದುರಾಗುವ ಕೆಲವು ಅನಾರೋಗ್ಯದ ಸ್ಥಿತಿಗತಿಗಳನ್ನು ಕೂಡ ಸೂಕ್ತ

0: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿ ಶ್ರೀ ಶರತ್ಚಂದ್ರ ರಾನಡೆ ಅವರು.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ನಾವು PMEGP ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂದ್ರೇನು ಮತ್ತು ಅದರ ಮುಖ್ಯಾಂಶಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇಶದಲ್ಲಿ ನಿರುದ್ಯೋಗಗಳ ಪ್ರಮಾಣ 6.6% ಇದರಲ್ಲಿ ಗ್ರಾಮೀಣ ನಿರುದ್ಯೋಗ ಪ್ರಮಾಣ 4.6% ಈ ನಿರುದ್ಯೋಗಿಗಳಲ್ಲಿ 80% ಜನ ಯುವಕರಾಗಿದ್ದು 67% ಯುವಕರು ಪದವೀಧರ ನಿರುದ್ಯೋಗಿಗಳಾಗಿದೆ. ಇಂದಿನ ಯುವಕರು ಸ್ವಂತದ್ದೊಂದು ಉದ್ಯಮ ಅಥವಾ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಸಿದ್ಧರಾಗಿದ್ದಾರೆ, ಆದರೆ ಅವರಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯ ಅವಶ್ಯಕತೆ. ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಕೃಷಿ ಮತ್ತು ಆಹಾರ ಆಧಾರಿತ ವಲಯದ ಅರ್ಹ ಫಲಾನುಭವಿಗಳು, ಸಾಂಪ್ರದಾಯಿಕ ಕುಶಲಕರ್ಮಿಗಳು, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಸೂಕ್ಷ್ಮ ಉದ್ಯಮ ಸ್ಥಾಪಕರಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರವೇ ಕೇಂದ್ರ ಸರ್ಕಾರ ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯನ್ನು ಜಾರಿಗೆನಿದೆ. ಈ ಯೋಜನೆ PMEGP ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ಭಾರತ ಸರ್ಕಾರದ MSME ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದಿಂದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು August 2008 ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವನ್ನು KVIC ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, KVIBS ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು, DIC ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ತೆಂಗು ಮಂಡಳಿ ಮತ್ತು ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗ್ತಾ ಇದೆ. ದೇಶಾದ್ಯಂತ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸಲು 2021-22 2022-26 5 ವರ್ಷಗಳ ಅವಧಿಗೆ ಜಾರಿಗೊಳಿಸಲಾಗಿದ್ದಂತಹ ಈ ಯೋಜನೆಯನ್ನು 2026-27 ಅವಧಿಗೆ ಈಗ ವಿಸ್ತರಿಸಲಾಗಿದೆ. ಯೋಜನೆಯ ಒಟ್ಟು ವೆಚ್ಚ 13,554.42 crore ಯೋಜನೆಯ ಉದ್ದೇಶ ಏನು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಹೊಸ ಸ್ವ ಉದ್ಯೋಗ ಉದ್ಯಮಗಳ ಯೋಜನೆಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶವನ್ನು ಹೆಚ್ಚಿಸತಕ್ಕಂಥದ್ದು ಮತ್ತು ಸೃಷ್ಟಿ ಮಾಡತಕ್ಕಂಥದ್ದು. ಎರಡನೇದಾಗಿ, ವ್ಯಾಪಕವಾಗಿ ಹರಡಿರತಕ್ಕಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸ್ಥಳದಲ್ಲಿ ಸ್ವ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸತಕ್ಕಂಥದ್ದು. ಮೂರನೇದಾಗಿ, ಗ್ರಾಮೀಣ ಯುವಕರು

ನಗರ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ತಡೆಯಲು ದೇಶದ ಸಾಂಪ್ರದಾಯಿಕ ಮತ್ತು ಭವಿಷ್ಯದ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿ ಯುವಕರ ದೊಡ್ಡ ಭಾಗಕ್ಕೆ ನಿರಂತರ ಹಾಗೂ ಸುಸ್ಥಿರ ಉದ್ಯೋಗವನ್ನು ಒದಗಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಕುಶಲಕರ್ಮಿಗಳ ವೇತನ ಗಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಐದನೇದಾಗಿ ಗ್ರಾಮೀಣ ಮತ್ತು ನಗರ ಉದ್ಯೋಗದ ಬೆಳವಣಿಗೆಯ ದರದಲ್ಲಿ ಹೆಚ್ಚಳ ಆಗಲಿಕ್ಕೆ ಕೊಡುಗೆಯನ್ನು ನೀಡತಕ್ಕಂಥದ್ದು. ಆರನೇದಾಗಿ ಗ್ರಾಮೀಣ ಹಾಗೂ ನಗರ ಯುವ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯನ್ನು ನೀಡತಕ್ಕಂಥದ್ದು. ಇನ್ನು ಏಳನೇದಾಗಿ ದೇಶದಲ್ಲಿ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಯನ್ನು ಬೆಂಬಲಿಸತಕ್ಕಂಥದ್ದು. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಯೋಜನೆಯಡಿ ಯೋಜನೆ ಮತ್ತು ಫಲಾನುಭವಿಯ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ ಶೇಕಡ 15% ರಿಂದ ಶೇಕಡ 35% ಸಹಾಯಧನವನ್ನು ಒದಗಿಸಲಾಗ್ತದೆ. ಈ ಸಹಾಯಧನವನ್ನು ಮಾರ್ಜಿನ್ ಮನಿ ಅಂತೇಳಿ ಕರೀತೇವೆ. ಇದು ಫಲಾನುಭವಿಗಳಿಗೆ ನೀಡಲಾಗ್ತಕ್ಕಂತಹ ಸಾಲದ ಮೊತ್ತದ ಭಾಗವಾಗಿದ್ದು ಇದನ್ನು ಸರ್ಕಾರವು ನೇರವಾಗಿ ಬ್ಯಾಂಕಿಗೆ ಪಾವತಿ ಮಾಡುತ್ತದೆ. ಇನ್ನು ಎರಡನೇದಾಗಿ ವಿಶೇಷ ವರ್ಗಗಳಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ, ಪಂಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಮುಂತಾದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಅಂತಕ್ಕಂಥದ್ದು ಈ ಯೋಜನೆ ಅಡಿ ದೊರಕುತ್ತೆ. ಈ ವರ್ಗ ಗ್ರಾಮೀಣ ಫಲಾನುಭವಿಗಳಿಗೆ ಶೇಕಡ 35% ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಮೂರನೇದಾಗಿ ಉತ್ಪಾದನಾ ವಲಯವು 50 ಲಕ್ಷ ರೂಪಾಯಿ ಮತ್ತು ಸೇವಾ ವಲಯವು 20 ಲಕ್ಷ ರೂಪಾಯಿಗಳವರೆಗೆ ಈ ಯೋಜನೆಯಡಿ ಸಾಲವನ್ನು ಪಡೆಯುವಂತಹ ಅರ್ಹತೆಯನ್ನು ಹೊಂದಿವೆ. ಇನ್ನು ನಾಲ್ಕನೆಯದಾಗಿ ಈ ಯೋಜನೆಯಡಿ 10 ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಮೇಲಾಧಾರ ಅಂತಕ್ಕಂಥದ್ದು ಅಗತ್ಯವಿರುವುದಿಲ್ಲ, ಅಂದರೆ ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕಾಗಿಲ್ಲ. ಇನ್ನು ಐದನೇದಾಗಿ ಈ ಯೋಜನೆಯಡಿ ಅರ್ಹ ಅರ್ಜಿದಾರರು ತಮ್ಮ ವರ್ಗ ಮತ್ತು ಸ್ಥಳವನ್ನು ಆಧರಿಸಿ ಶೇಕಡ 15% ರಿಂದ 35% ಸಹಾಯಧನದೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ಇನ್ನು ಆರನೇದಾಗಿ ಇನ್ನೆಯಡಿ ದುರ್ಬಲ ವರ್ಗದವರಿಗೆ ಯೋಜನಾ ವೆಚ್ಚದ ಶೇಕಡ 95% ಮತ್ತು ಸಾಮಾನ್ಯ ವರ್ಗದವರಿಗೆ ಶೇಕಡ 90% ಸಾಲ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಇನ್ನು ಏಳನೇದಾಗಿ ಫಲಾನುಭವಿ ಶೇಕಡ 5% ರಿಂದ ಶೇಕಡ 10% ಸ್ವಂತ ಕೊಡುಗೆಯನ್ನು ನೀಡಬೇಕಾಗ್ತದೆ. ಇನ್ನು ಈ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಡಿ ಹೇಗೆ ವರ್ಗೀಕರಿಸಿದ್ದಾರೆ ಅಂತ ನಾವು ನೋಡೋಣ. ಈ ಯೋಜನೆಯಡಿ ಫಲಾನುಭವಿಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ನಗರ ಪ್ರದೇಶದ ಸಾಮಾನ್ಯ ವರ್ಗದವರು ತಮ್ಮ ಸ್ವಂತ ಪಾಲು ಶೇಕಡ 10% ನೀಡಬೇಕು. ಸರ್ಕಾರ ಶೇಕಡ 15% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 90% ಸಾಲವನ್ನು ನೀಡುತ್ತವೆ. ಇನ್ನು ಎರಡನೇ ವರ್ಗದ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದವರು ಶೇಕಡ 10% ತಮ್ಮ ಸ್ವಂತ ಕೊಡುಗೆಯನ್ನು ನೀಡಬೇಕು. ಸರ್ಕಾರ ಅಂತಕ್ಕಂಥದ್ದು ಶೇಕಡ 25% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 90% ಸಾಲವನ್ನು ನೀಡುತ್ತವೆ. ಇನ್ನು ಗ್ರಾಮೀಣ ಪ್ರದೇಶದ ವಿಶೇಷ ವರ್ಗದವರು ಶೇಕಡ 5% ಮತ್ತು ಸ್ವಂತ ಪಾಲನ್ನು ಆ ಒಂದು ಪ್ರಮಾಣದಲ್ಲಿ ನೀಡಿದರೆ ಸಾಕು, ಸರ್ಕಾರವು ಶೇಕಡ 35% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 95% ಸಾಲವನ್ನು ಒದಗಿಸುತ್ತದೆ. ಇನ್ನು ಈ PMEGP ಅಂತಕ್ಕಂಥ ಒಂದು ಕಾರ್ಯಕ್ರಮ ಯಾವ ಯಾವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ನೋಡೋಣ. ಈ PMEGP 4 ವರ್ಗದ ಉದ್ಯಮಗಳನ್ನು ಬೆಂಬಲಿಸಿದೆ. ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಉದ್ಯಮಗಳು, ಎರಡನೇದು ಸೇವಾ ವಲಯದ ಉದ್ಯಮಗಳು, ಮೂರನೇದಾಗಿ ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ಉದ್ಯಮಗಳು, ನಾಲ್ಕನೇದಾಗಿ ಇತರ ಉದ್ಯಮಗಳು. ಈ PMEGP ಯೋಜನೆಯಡಿ ಸಹಾಯಧನಕ್ಕೆ ಅರ್ಹವಾಗಿರ್ತಕ್ಕಂತಹ ಆಹಾರ ಮತ್ತು ಕೃಷಿ ಉದ್ಯಮಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಎರಡನೇದಾಗಿ ಜಾಮ್ ಜೆಲ್ಲಿ ತಯಾರಿಕೆ, ಮೂರನೇದಾಗಿ ಉಪ್ಪಿನಕಾಯಿ ತಯಾರಿಕೆ, ನಾಲ್ಕು ಮಸಾಲಾ ತಯಾರಿಕಾ ಘಟಕಗಳು, ಇನ್ನು ಎರಡನೇದಾಗಿ ಸೇವಾ ವಲಯ ಉದ್ಯಮಗಳು ಯಾವ್ಯಾವು ಮತ್ತು ಯಾವುದಕ್ಕೆ ಈ ಬೆಂಬಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇನ್ನು ಈ ಒಂದು ಉದ್ದಿಮೆ ಬೆಂಬಲಿಸತಕ್ಕಂತಹ ರಾಸಾಯನಿಕ ಮತ್ತು ಪಾಲಿಮಾರ್ ಆಧಾರಿತ ಉದ್ಯಮಗಳು ಯಾವ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ರಬ್ಬರ್ ಫೋಲ್ಡಿಂಗ್, ಎರಡು ಅಂಟಿಕೊಳ್ಳುವ ಟೇಪ್ಗಳು, ಮೂರನೇದಾಗಿ ಸಿಮೆಂಟ್ ಮತ್ತು ಪ್ರೈ ಆಶ್ ಇಟ್ಟಿಗೆಗಳು. ಇತರ ಉದ್ಯಮಗಳಿಗೂ ಕೂಡ ಈ ಯೋಜನೆ ಬೆಂಬಲ ನೀಡುತ್ತದೆ. ಅವುಗಳಲ್ಲಿ ಮೊದಲನೇದಾಗಿ ನಮಗೆಲ್ಲ ಬಹಳ ಮುಖ್ಯವಾಗಿರತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಯ ಘಟಕಗಳು, ಎರಡನೇದಾಗಿ ಶೀತಲ ಗೃಹಗಳ ನಿರ್ಮಾಣ. ಇದಕ್ಕೆ ನಾವು ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ 18 ವರ್ಷಕ್ಕೆ ಮೇಲ್ಪಟ್ಟ ಭಾರತೀಯ ನಾಗರಿಕನಾಗಿರಬೇಕು. ಈ ಯೋಜನೆಯಡಿ ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ
ಮುಖ್ಯವಾಗಿ ಅರ್ಜಿದಾರರು kvicanline.gov.in PMEGPಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಲು ಅಥವಾ ಹಿಂಬಾಲಿಸಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ PMEGP ಐಡಿ ರಚನೆಯಾಗುತ್ತೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ, ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ, KVIC

0: ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿದಾರರು ಇಚ್ಛಿಸಿದ ಬ್ಯಾಂಕಿಗೆ ರವಾನಿಸುತ್ತವೆ. ಸಾಲ ಅನುಮೋದನೆಯೊಡನೆ ಸಹಾಯಧನದ ಮೊತ್ತ ಶೇಕಡ 15-30% ತಲುಪಲಿಕ್ಕೆ ಸಹಾಯ ಆಗ್ತಕ್ಕಂತಹದ್ದನ್ನು ನೋಡಬಹುದು. ಆದ್ದರಿಂದ ಈ ಯೋಜನೆಯ ಒಂದು ಪ್ರಯೋಜನ ಪಡೆದುಕೊಳ್ಳಲಿಕ್ಕೆ ಯುವಕರು ಮುಂದೆ ಬಂದರೆ ಅವರಿಗೂ ಅನುಕೂಲ, ದೇಶಕ್ಕೂ ಅನುಕೂಲ ಅನ್ನುವ ಮಾತನ್ನು ಹೇಳುತ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಜಿ7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 154,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ ಶೇಕಡಾ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ ಶೇಕಡಾ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ 2ನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500

0: ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12 ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8 ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟಗಳ ಹಂಚಿಕೆಯ ಬದ್ದತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10 ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾಪೋಲ್ ಡಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2 ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ದ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14, 15 ಹಾಗೂ 16 ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ದ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ

ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ದ 3-1 ಗೋಲುಗಳಿಂದ ಜಯ ಸಾಧಿಸಿತು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿ7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆ.

ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 1:20:20. ಪ್ರೀತಿಯ ಶ್ರೋತೃಗಳೇ, ಈ ಮುಂದೆ 1:30 ಪ್ರಚಲಿತ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆ ಕುರಿತು ಡಾಕ್ಟರ್ ಜಿ ಶೈಲಜಾ ಹಾಗೂ ಡಾಕ್ಟರ್ ಪಿ ಜಿ ಅರುಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ವೃಂದಗಾನದಲ್ಲಿ ಮೊದಲಿಗೆ ಸಾಶಿ ಮರಳಯ್ಯ ಅವರ ರಚನೆ ಭಾರತ ಇದು ಭಾರತ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದೊಂದು ಸೇವಾ ಮಾಹಿತಿ. ಗುಡ್ಡೆಹೊಸೂರು ಬಾಳುಗೋಡು ಗ್ರಾಮದ ಮರದಾಳು ಗೋಪಾಲ ಅವರು ಇಂದು ನಿಧನರಾಗಿದ್ದಾರೆ. 74 ವರ್ಷ ಪ್ರಾಯದ ಮರದಾಳು ಗೋಪಾಲ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಬಾಳುಗೋಡುವಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸಮಯ ಸರಿಯಾಗಿ 1:30. ಆಕಾಶವಾಣಿ ಮಡಿಕೇರಿ. ಈಗ ಪ್ರಚಲಿತ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆಯ ಕುರಿತು ಡಾಕ್ಟರ್ ಶೈಲಜಾ ಹಾಗೂ ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನ ಅಥವಾ ವಿಶ್ವ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21 ವಿಶ್ವದಾದ್ಯಂತ ಆಚರಿಸಲಾಗುತ್ತೆ. ಈ ಯೋಗ ದಿನವನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೇಗೆ ಆಚರಿಸಲಾಗುತ್ತೆ, ಇದರ ಅಂಗವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು, ಮುಂದೆ ನಡೆಯುವಂಥ ಕಾರ್ಯಕ್ರಮಗಳು, ಮತ್ತು ಜೂನ್ 21 ನಡೆಯುವಂತಹ ವಿಶೇಷವಾದ ಕಾರ್ಯಕ್ರಮ ಜಿಲ್ಲಾ ಮಟ್ಟದ್ದು, ಹಾಗೆಯೇ ಈ ಯೋಗ ದಿನದ ಆಚರಣೆ ನಂತರ ಇನ್ನೂ ಆ ಯೋಗದ ಮುಂದುವರಿಕೆಗಾಗಿ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿಗಳಾದಂಥ ಡಾಕ್ಟರ್ ಜಿ ಶೈಲಜಾ ಅವರು. ನಮಸ್ಕಾರ ಡಾಕ್ಟರ್ ಶೈಲಜಾ ಅವರು.
2: ನಮಸ್ತೆ.
1: ಹಾಗೆಯೇ ನಮ್ಮ ಜೊತೆಯಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಪಿ ಜಿ ಅರುಣ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಅರುಣ್ ಅವರು.
3: ನಮಸ್ಕಾರ ಸರ್.
1: ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲಿಗೆ ಡಾಕ್ಟರ್ ಅರುಣ್ ಅವರೇ, ಯೋಗ ಅಂದ್ರೇನು, ಮತ್ತು ಈ ವರ್ಷದ ಅಂದರೆ 2026 ಈ ವಿಶ್ವ ಯೋಗ ದಿನದ ಘೋಷವಾಕ್ಯ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡ್ತೇನೆ.
3: ಓಕೆ. ಯೋಗ ಅಂತ ಹೇಳುವಂಥದ್ದು ಸಂಸ್ಕೃತದಲ್ಲಿ ಯುಜ್ ಅಂತ ಹೇಳುವಂಥ ಒಂದು ಪದದಿಂದ ಬಂದಿರುತ್ತೆ. ಸೊ ಅದು ಅದರ ಅರ್ಥ ಒಗ್ಗೂಡಿಸುವಂಥದ್ದು ಅಂತ. ಅಂತಂದರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ, ಅದೇ ರೀತಿಯಾಗಿ ಇಂಡಿವಿಜುವಲ್ ಸೋಲನ್ನು ಸುಪ್ರೀಂ ಸೋಲೊಟ್ಟಿಗೆ, ಅಂತಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಸಣ್ಣ ಒಂದು ಇದನ್ನು ಅಂಶವನ್ನು ದೊಡ್ಡ ಅಂಶದೊಟ್ಟಿಗೆ ಸೇರಿಸುವಂಥ ಒಂದು ಪ್ರಕ್ರಿಯೆಯನ್ನು ಯೋಗ ಅಂತ ಹೇಳುವಂಥದ್ದು ಸಂಸ್ಕೃತದಲ್ಲಿ ಬಂದಂಥ ಒಂದು ವರ್ಡ್. ಸೊ ಅದೇ ರೀತಿಯಾಗಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಧ್ಯೇಯವಾಕ್ಯ ಏನು ಅಂತಂದರೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೇಳ್ತಾರೆ. ಸೊ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂದರೆ ಏನಕ್ಕೆ ಅಂತಂದರೆ ಈಗಿನ ಒಂದು ಒತ್ತಡದ ಜೀವನ ಶೈಲಿ, ಅದೇ ರೀತಿಯಾಗಿ ಅನ್ಹೆಲ್ದಿ ಡಯಟ್ ಹ್ಯಾಬಿಟ್ಸ್ಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಈಗದ ಒಂದು ಯೂತ್ತಲ್ಲಿ ಆರೋಗ್ಯ ಅಂತ ಹೇಳುವಂಥದ್ದು ಸ್ವಲ್ಪ ದೂರ ಆಗಿ ಹೋಗಿದೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗದ ಒಂದು ಯಂಗ್ ಜನ್ರೇಷನ್ ಯಾವ ಥರ ನಮ್ಮ ವೃದ್ಧಾಪ್ಯವನ್ನು ಹೆಲ್ದಿಯಾಗಿ ತಗೊಂಡು ಹೋಗಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗೆ ಈ ಸತ್ಯ ಯೋಗ ದಿನಾಚರಣೆ ಒಂದು ಧ್ಯೇಯವಾಕ್ಯ ಅಂತ ಹೇಳುವಂಥದ್ದು ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಉತ್ತಮ ಯೋಗಾಭ್ಯಾಸ ಅಂತ ಹೇಳುವಂಥ ಒಂದು ಧ್ಯೇಯವಾಕ್ಯವನ್ನು ಈ ಸತ್ಯ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇಟ್ಕೊಂಡಿದ್ದಾರೆ.
1: ಅಂದರೆ ಆರೋಗ್ಯಕ್ಕಾಗಿ ನಾವು ವಯಸ್ಸಾದ ಮೇಲೆ ಒಂದು ಯೋಜನೆಯನ್ನು ಮಾಡ್ಕೊಳ್ಳೋದಕ್ಕಿಂತನೂ ನಾವು ಯುವಕರಾಗಿದ್ದಾಗ ಆರೋಗ್ಯವಂತರಾಗಿದ್ದಾಗಲೇ ಒಂದು ಯೋಜನೆ ಮಾಡ್ಕೊಳ್ಳೋದು ಮುಖ್ಯ ಅಂತೀರ?
3: ಹೌದು. ಯಾಕೆಂತಂದ್ರೆ ಈಗ 60 ಕಳೆದ ಮೇಲೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಯಾವ ತರ ಬೆಂಡ್ ಆಗಬೇಕು ಅಂತ ಹೇಳುವಂಥದ್ದು ಬೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಈಗ ಒಂದು ವರ್ಡ್ ಇದೆ. ಸೊ ಅಂದ್ರೆ ಈಗದ ಒಂದು ಜನರೇಷನ್ಗೆ ಯಾವ ತರ ಒಂದು ಆರೋಗ್ಯ ಬೇಕು ಅಂತ ಹೇಳಿದ್ರೆ ಹೆಚ್ಚು ವಿಶ್ರಾಂತಿಗಿಂತ ಅವರಿಗೆ ಮಸಲ್ ಸ್ಟ್ರೆಂತ್ ಅಥವಾ ಮಸಲ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳುವಂಥದ್ದು ಅವರಿಗೆ ತುಂಬ ಅಗತ್ಯ ಇದೆ ಅಂತ ಹೇಳುವಂಥದ್ದು ಈಗದ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ

0: ನಾವು ಏನು ಮಾಡ್ತೀವಿ ಅಂತಂದರೆ ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿಯಾಗಿ ಯೋಗವನ್ನು ದಿನಾಲೂ ಅಭ್ಯಾಸವನ್ನು ಮಾಡುವುದರಿಂದ ಅವರಿಗೆ ಆರೋಗ್ಯಕರವಾಗಿ ವೃದ್ಧಾಪ್ಯವನ್ನು ಕಾಣಬಹುದು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸತ್ಯ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಯೋಗಾಭ್ಯಾಸವನ್ನು ನಾವು ಕೊಡಗು ಜಿಲ್ಲೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ.
1: ಈಗ ಡಾಕ್ಟರ್ ಶೈಲಜಾ ಅವರೇ, ಮುಖ್ಯವಾಗಿ ವಿಶ್ವ ಯೋಗ ದಿನಕ್ಕೆ ಮುನ್ನುಡಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ?
2: ನಮ್ಮಲ್ಲಿ ಎಲ್ಲ GAD ಅಂದರೆ ಆಯುಷ್ ಆರೋಗ್ಯ ಮಂದಿರ ಅಂತ ಹೇಳಿ 7 ಕಡೆ ಆಯುಷ್ ಆರೋಗ್ಯ ಮಂದಿರ ಇದೆ. ಮಡಿಕೇರಿ ತಾಲೂಕಲ್ಲಿ 3 ಕಡೆ ಇದೆ, ಅರಪ್ಪಟ್ಟು, ಪಾರಾಣೆ ಮತ್ತು ಕರಿಕೆ. ಎಲ್ಲ ಕಡೆಯೂ ನಮ್ಮಲ್ಲಿ ಯೋಗ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳಿ 2 ಯೋಗ ಇನ್ಸ್ಟ್ರಕ್ಟರ್ಸ್ನ ಗೌರ್ಮೆಂಟ್ ನಮಗೆ ಕೊಟ್ಟಿದ್ದಾರೆ. ಅದೇ ಥರ ಶ್ರೀಮಂಗಲ ಅಂತ ವಿರಾಜಪೇಟೆ ತಾಲೂಕಲ್ಲಿದೆ, ಹಾಗೆ ಸೋಮಾರ್ಪೇಟೆಯಲ್ಲಿ ತೊರೆನೂರು ಮತ್ತು ಬೆಸೂರು ಅಂತ ಹೇಳುವಲ್ಲಿ. ಸೊ ಎಲ್ಲ ಕಡೆ 2 ಯೋಗ ಇನ್ಸ್ಟ್ರಕ್ಟರ್ಸ್ ಇಟ್ಕೊಂಡು ಅವ್ರುಗಳು ಏನು ಮಾಡಬೇಕು ಅಂದರೆ ಎಲ್ಲ ಸ್ಕೂಲ್ಸ್ಗಳಿಗೆ, ಕಾಲೇಜಸ್, ಆಮೇಲೆ ಹಾಸ್ಟೆಲ್ಸ್ ಇಂಥ ಕಡೆಗೆ ಹೋಗಿ ಯೋಗಾಭ್ಯಾಸ ಮಾಡಬೇಕು. ಅದು ಹೇಗೆ ಅಂದರೆ ವೈಬ್ರೇಕ್ ಅಂತ ಹೇಳುವಂಥ ಒಂದು 15 ನಿಮಿಷದ ಯೋಗ. ಯಾಕದು ಮಾಡಬೇಕು ಅಂತಂದರೆ ಕೆಲಸ ಮಾಡ್ಕೊಂಡು ದಣದಿರ್ತಾರೆ, ಅವರಿಗೆ ಪೀಸ್ ಇರೋದಿಲ್ಲ, ಅಂದರೆ ಬರೀ ಕೆಲಸದ ಒತ್ತಡನೇ ಜಾಸ್ತಿ ಇರುತ್ತೆ. ಅದರಿಂದಾಗಿ ಈಗ BP, ಶುಗರ್ ಎಲ್ಲವೂ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಅವರ ಕೆಲಸದ ರೊಟೀನ್ನ ಮಧ್ಯ ಒಂದು 15 ಮಿನಿಟ್ಸ್ ಬ್ರೇಕ್, ಅದಕ್ಕೆ ಯೋಗ ಬ್ರೇಕ್ ಅಂತ ಹೇಳಿ ಹೇಳ್ತೀವಿ ನಾವು. ಅದನ್ನು ಮಾಡಿಸಿ ಅಲ್ಲಿರುವಂಥ ವೈದ್ಯಾಧಿಕಾರಿಗಳು ಅಲ್ಲಿಗೆ ಹೋಗ್ತಾರೆ, ಒಂದು ಆರೋಗ್ಯದ ಬಗ್ಗೆ ಒಂದು ಹೆಲ್ತ್ ಟಾಕು ಕೊಡ್ತಾರೆ ಅವರಿಗೆ. ಅಂದರೆ ಅದು ಯಾಕೆ ಮಾಡಬೇಕು, ಯೋಗ ಅಂದರೆ ಏನು, ಆಯುರ್ವೇದದ ಬಗ್ಗೆನೂ ಟಾಕ್ ಕೊಡ್ತಾರೆ. ಸೊ ಇದೆಲ್ಲವನ್ನು ಸೇರಿ ನಾವು ಈ ವೈಬ್ರೇಕ್ ಅಂತ ಹೇಳಿ ಇಷ್ಟು ದಿನಗಳು ನಾವು ಮಾಡ್ತೀವಿ. ಆಮೇಲೆ ಅದಲ್ಲದೆ ಹ್ಯಾಬಿಟ್ ಯೋಗ ಅಂತ ಹೇಳಿ ಒಂದು ಲಿಂಕ್ ಕಳಿಸಿದ್ದಾರೆ ನಮ್ಮಲ್ಲಿ, ಸೆಂಟ್ರಲ್ನಿಂದನೇ ಬಂದಂಥ ಒಂದು ಲಿಂಕ್ ಅದು, ಹ್ಯಾಬಿಟ್ ಯೋಗ ಅಂತ. ಅದು ಎಲ್ಲ ಪೇಪರ್ಗಳಲ್ಲಿಯೂ ಕೊಟ್ಟಿದ್ದೇವೆ ನಾವು ಆ ಲಿಂಕನ್ನು. ಅದನ್ನು ಸೆಂಟ್ರಲ್ನಿಂದನೇ ಒಂದಿಷ್ಟು ಟೈಮಿಂಗ್ಸ್, 6-7, 7-8, 8-9, ಹಾಗೆ 3 ಸೆಷನ್ಸ್ ಮಾರ್ನಿಂಗ್, ಈವ್ನಿಂಗು 3 ಸೆಷನ್ಸ್ ಮಾಡಿಬಿಟ್ಟು ಅದಕ್ಕೊಂದು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ಪ್ರತಿದಿನ ಈಸಿಯಾಗಿ ಯಾವ ರೀತಿ ನಾವು ಯೋಗ ಮಾಡ್ಬೋದು, ಒಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಣಾಯಾಮ ಹೇಗೆ ಮಾಡೋದು, ಪ್ರತಿಯೊಂದು ಅದರಲ್ಲಿ ಹೇಳ್ಕೊಡ್ತಾ ಇದ್ದಾರೆ. 1 ಅವರ್ದು ಡೈಲಿ ಸೆಷನ್, ಅದು 14 ಡೇಸ್ ಆನ್ಲೈನ್ ಸೆಷನ್ ಆಗ್ತಾ ಇದೆ, ಈಗಲೂ ನಡೀತಾ ಇದೆ. ಅದು 21ನೇ ತಾರೀಕುವರೆಗೆ ನಾವು ಈ ಹ್ಯಾಬಿಟ್ ಯೋಗ ಮಾಡ್ತೀವಿ. ಅದಲ್ಲದೆ ನಮ್ಮಲ್ಲಿಂದ ಈ ಯೋಗ ಇನ್ಸ್ಟ್ರಕ್ಟರ್ಸ್ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಹೇಳಿದೆ ನಾನು, ಪೊಲೀಸ್ ಸ್ಟೇಷನ್, ಬ್ಯಾಂಕ್ ಎಲ್ಲ ಕಡೆ ಹೋಗಿ ಪಂಚಾಯತ್ ಲೆವೆಲಲ್ಲಿ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು 15 ಮಿನಿಟ್ಸ್ ಯೋಗ ಮಾಡಿ ಬರ್ತೀವಿ. ಇದಿಷ್ಟು ನಾವು ಹಮ್ಮಿಕೊಂಡಿರುವಂಥ ಪ್ರೋಗ್ರಾಮ್ಸ್.
1: ಅಂದರೆ 15 ನಿಮಿಷದಲ್ಲಿ ಏನೇನು ಅವರಿಗೆ,
2: ಅಂದರೆ ಸಿಂಪಲ್ ಆಗಿ ಕೂತಲ್ಲಿಗೆ ನಾವು ಯಾವ ರೀತಿ ಎಕ್ಸಸೈಸ್ ಯೋಗ ಮಾಡಬಹುದು ಅನ್ನೋದನ್ನು ಹೇಳಿಕೊಡುವಂಥದ್ದು ವೈಬ್ರೇಕ್ ಅಂತ ಹೇಳೋದು.
1: ಅದನ್ನ ಯೋಗದ ಬೋಧಕರು ಮಾಡ್ತಾರೆ?
2: ಖಂಡಿತ.
1: ತಾವು 7 ಕೇಂದ್ರಗಳಿದ್ದಾವೆ ಅಂತ ಹೇಳಿದ್ರು, ಆ ಕೇಂದ್ರಗಳ ಬೋಧಕರು?
2: ಹೌದು. ಅದಲ್ಲದೆ ನಮ್ಮಲ್ಲಿ ಬೇರೆ ಕಡೆಯಿಂದವೂ, ಈಗ ತಾಲೂಕು ಹಾಸ್ಪಿಟಲ್ಸ್ 4 ಕಡೆ ಈ ಆಯುಷ್ ಆರೋಗ್ಯ ಮಂದಿರ ಇಲ್ಲ, ಅಲ್ಲಿದು ಡಾಕ್ಟರ್ಸು ಹಾಸ್ಟೆಲ್ಸಿಗೆ ಹೋಗಿ ಅವರು ಕೂಡ ಈ ರೀತಿ ಕ್ಲಾಸಸ್ ತೆಕ್ಕೊಂಡು, ಟ್ಯೂಟರ್ಸ್ ಇರ್ತಾರೆ ಬೇರೆ ಕಡೆಯಿಂದ, ಅವರನ್ನು ಪ್ರೈವೇಟ್ ಆಗಿ ಕರೆದು ಅವ್ರ ಹತ್ರ ಮಾಡಿಸ್ತಾ ಇದ್ದಾರೆ ಈಗ ಮಕ್ಕಳಿಗೆ. ಸೊ ಇದಿಷ್ಟು ನಾವು ಕೊಡಗು ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇರುವಂತ ಕಾರ್ಯಕ್ರಮಗಳು.
1: ಇದು ನಡೀತಾ ಇದೆ?
2: ನಡೀತಾ ಇದೆ. ಈಗ
1: ಇದಲ್ದಲ್ಲಿ ಇನ್ನೇನೇನು ಮಾಡ್ತೀರಾ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸೋದಕ್ಕೆ, ಮಾಡಿದ್ದೀರಾ, ಮಾಡಬೇಕು ಅಂದ್ಕೊಂಡಿದ್ದೀರ
0: ಸಾರ್ವಜನಿಕರಲ್ಲಿ? ಈಗಾಗಲೇ ಏನಂತಂದರೆ ವೈ ಬ್ರೇಕ್ ಅಂತ ಹೇಳುವಂಥದ್ದು ಅದರ ಬಗ್ಗೆ ಹೇಳಿದ್ವಿ. ಅದೇ ರೀತಿಯಾಗಿ ಆನ್ಲೈನ್ ಯೋಗ ಅಂತ ಹೇಳುವಂಥದ್ದು. ಸೊ ಅಂತಂದರೆ ಈಗ ಪರ್ಟಿಕ್ಯುಲರ್ ಆಗಿ ಒಂದು ನಾವೊಂದು ಹ್ಯಾಬಿಟ್ ಬಿಲ್ಡ್ ಅಂತ ಹೇಳುವಂಥ ಒಂದು ಸಂಸ್ಥೆಯವರು ನಮಗೆ ಆನ್ಲೈನ್ ಮುಖಾಂತರ ಯೋಗವನ್ನು ಕಲಿಸ್ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊಡಗು ಜಿಲ್ಲೆಯಲ್ಲಿ ನಾವೀಗ ಆಲ್ರೆಡಿ 4,500 ತನಕ ಜನ ಮಕ್ಕಳು ಮತ್ತು ಹಿರಿಯರು ಎಲ್ಲರನ್ನು ಕೂಡ ರೀಚ್ ಆಗಬೇಕು ಅಂತ ಹೇಳುವಂಥ ಪ್ಲ್ಯಾನನ್ನು ಮಾಡಿಕೊಂಡು ಯೋಗ ಇನ್ಸ್ಟ್ರಕ್ಟರ್ಗಳ ಮುಖಾಂತರ ಅವರಿಗೆ ಪ್ರತಿದಿನ, ಅಂದರೆ ಈಗ ಪರ್ಟಿಕ್ಯುಲರ್ ಆಗಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರಿಗೆ ಹೋಗಿ ಒಂದು 15 ನಿಮಿಷದ ಯೋಗ ಕ್ಲಾಸನ್ನು ಕೊಡುವಂಥದ್ದು, 15 ರಿಂದ 3/4 ಗಂಟೆ ಅಷ್ಟು. ಅದರೊಟ್ಟಿಗೆ ಅವರಿಗೆ ಹೆಲ್ತ್ ಟಾಕನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ತಾಲೂಕು ಹಾಸ್ಪಿಟಲ್ಗಳ ವೈದ್ಯಾಧಿಕಾರಿಗಳ ಮುಖಾಂತರ ಆರೋಗ್ಯದ ಬಗ್ಗೆ ಅರಿವು ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಹೋಗಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೆಳಿಗ್ಗೆ ಯೋಗ ಜಾಥಾವನ್ನು ಮಾಡಿದ್ವಿ, ಯೋಗದ ಬಗ್ಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನ
1: ಮಡಿಕೇರಿಯಲ್ಲಿ ಮಂಗಳವಾರ ಬೆಳಗ್ಗೆ ಮಾಡಿದ್ರಿ?
0: ಹೌದು, ಮಂಗಳವಾರ ಬೆಳಿಗ್ಗೆ ಆರೋಗ್ಯಕ್ಕಾಗಿ ಯೋಗ ಜಾಥಾ ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಯೋಗವನ್ನು ಮನೆ ಮನೆಗೆ ತಲುಪಿಸುವಂಥ ಪ್ರಯತ್ನವನ್ನು ಕೂಡ ಜಿಲ್ಲಾ

0: ಆಯುಷ್ ಇಲಾಖೆ ಮುಖಾಂತರ ಮಾಡ್ತಾ ಇದ್ವಿ.
1: ಯಾರ್ಯಾರು ಭಾಗವಹಿಸಿದ್ರು ಅದರಲ್ಲಿ?
0: 300-400 ಮಕ್ಕಳ ತನಕ ಅಂತ ಇಟ್ಟಿದ್ವಿ. 400 ಮಕ್ಕಳ ತನಕನು ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಹಿರಿಯರು ಎಲ್ಲರೂ ಸೇರಿ ಭಾಗವಹಿಸಿದ್ರು. ಸಾರ್ವಜನಿಕರು ಭಾಗವಹಿಸಿದ್ರು.
1: ಎಲ್ಲಿಂದ ಎಲ್ಲಿವರೆಗೂ ನಡೀತದೆ
0: ಕಾರ್ಯಕ್ರಮ? ಸ್ಟಾರ್ಟ್ ಆಗಿರುವಂಥದ್ದು ಗಾಂಧಿ ಮೈದಾನದಿಂದ ಪ್ರಾರಂಭ ಆಗಿ ಹಳೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ಪುನಃ ಗಾಂಧಿ ಮೈದಾನಕ್ಕೆ ವಾಪಸ್ ಬಂದೆವು. ಸೊ ಒಂದು 3/4 ಗಂಟೆಯಷ್ಟು ಜಾಥಾವನ್ನು ನಾವು ಇವತ್ತು ಬೆಳಗಿನ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೆವು.
1: ಇನ್ನು ಡಾಕ್ಟರ್ ಶೈಲಜಾ ಅವರೇ, ಅವತ್ತು ಅಂದರೆ ಜೂನ್ 21 ಭಾನುವಾರ ಬಂದಿದೆ ಸರಿ, ಅವತ್ತು ಏನೆಲ್ಲ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ?
2: 21 ನಾವು ನಮ್ಮ ಮೇನ್ ವೆನ್ಯೂ ಎಲ್ಲಿ ಅಂದರೆ ಕಾವೇರಿ ಹಾಲ್ ರೇಸ್ ಕೋರ್ಸ್ ರೋಡಲ್ಲಿ ಇದೆ, ಅಲ್ಲಿ ನಮ್ಮ ಮೇನ್ ಪ್ರೋಗ್ರಾಮ್ ಇರೋದು. 6 ಎಲ್ಲ ಅಸೆಂಬಲ್ ಆಗುವಂಥದ್ದು, 6:30 ಉದ್ಘಾಟನೆ ಮಾಡಬೇಕು ಅಂತ, 7:00 to 7:30 ಪ್ರಾತ್ಯಕ್ಷತೆ ಮಾಡ್ತೀವಿ ಯೋಗ ಮಾಡುವಂಥದ್ದು, ಯೋಗ ಇನ್ಸ್ಟ್ರಕ್ಟರ್ಸ್ ಇಟ್ಕೊಂಡು ಯೋಗ ಮಾಡಿಸ್ತೀವಿ. 7:30 ನಂತರ ಒಂದು ಸಭಾ ಕಾರ್ಯಕ್ರಮ, ಒಂದು ಶಾರ್ಟಾಗಿ ಸಭಾ ಕಾರ್ಯಕ್ರಮ ಮಾಡೋಣ ಅಂತ ಈಗ ಡಿಸೈಡ್ ಮಾಡ್ಕೊಂಡಿದ್ದೀವಿ ನಾವು.
1: ಮತ್ತೆ ಆಯುಷ್ ವಿಭಾಗಗಳು ಮತ್ತೆ ಆಸ್ಪತ್ರೆಗಳೆಲ್ಲ ಇದಾವೆ ಈಗ ತಾಲೂಕು ಮಟ್ಟದಲ್ಲೂ, ಅಲ್ಲೂ ಏನೇನಾದರೂ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದಾವೆ
0: ಆಯುಷ್ ವಿಭಾಗ ಮತ್ತು ಆಯುಷ್ ಆಸ್ಪತ್ರೆಗಳಲ್ಲಿ? ಈಗ ನಾನು ಹೇಳಿದಾಗೆ ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಅಂತಂದರೆ, ವೈದ್ಯಾಧಿಕಾರಿಗಳಿಗೆ ನಾವು ಪ್ರತಿಯೊಬ್ಬ ವೈದ್ಯಾಧಿಕಾರಿಗಳು ಇಷ್ಟು ಜನರನ್ನು ರೀಚ್ ಆಗಬೇಕು ಅಂತ ಹೇಳುವಂಥ ಒಂದು ಗೋಲನ್ನು ಕೊಟ್ಟಿದ್ದೀವಿ. ಯೋಗ ಇನ್ಸ್ಟ್ರಕ್ಟರ್ಗಳು ಮಿನಿಮಮ್ ಟು ಒಬ್ಬ ಯೋಗ ಇನ್ಸ್ಟ್ರಕ್ಟರ್ 700 ವಿದ್ಯಾರ್ಥಿಗಳು ಹಿರಿಯರು ಮತ್ತು ಎಲ್ಲರನ್ನ ಮೀಟ್ ಆಗಿ ಅವರ ಒಂದು ಆರೋಗ್ಯದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸುವಂಥದ್ದು, ಅದೇ ರೀತಿಯಾಗಿ ಅವರ ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿ ಮುಂದೆ ಆಯುಷ್ ಇದನ್ನು ಪದ್ಧತಿಯನ್ನು ಉಪಯೋಗಿಸೋದಕ್ಕೆ ಅವರಿಗೆ ಉತ್ತೇಜನವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತಿದ್ದೇವೆ. ಅದರೊಟ್ಟಿಗೆ ಅವರಿಗೆ ಯೋಗವನ್ನು ಅಭ್ಯಾಸ ಮಾಡುವಂಥದ್ದು ಕೂಡ ಅವರಿಗೆ ಪ್ರತಿನಿತ್ಯದಲ್ಲಿ ಹೇಳ್ಕೊಡ್ತಾ ಇದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ಆಯುಷ್ ಇಲಾಖೆ ಕೊಡ್ತಾ ಇದೆ.
1: ಈಗ ಜೂನ್ 21 ಡಾಕ್ಟರ್ ಶೈಲಜಾ ಅವರೇ, ಅಲ್ಲಿ ಯೋಗ ಪ್ರದರ್ಶನ ಇದೆಲ್ಲ ಇರುತ್ತೆ, ಸಾಮೂಹಿಕ ಯೋಗ ಇದೆಲ್ಲ ಆದರೂ
2: ಯೋಗ ಇನ್ಸ್ಟ್ರಕ್ಟರ್ಸ್ ಮೂಲಕ ನಾವು ಯೋಗ ಮಾಡಿಸ್ತೇವೆ. ಬಂದವರು ಮಾಡ್ತಾರೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವರು, ಸ್ಕೂಲ್ DDPI ಅವರನ್ನು ಮೀಟ್ ಆಗಿದ್ವಿ, ಅವರು ನಾವು ಮಕ್ಕಳನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್, ಸಾಧಾರಣ 1,000 ಜನದ ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಇದೆ ಈಗ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಷ್ಟು ಜನ ಸೇರಿ ಒಗ್ಗೂಡಿ ಎಲ್ಲ ಸಂಘ ಸಂಸ್ಥೆಗಳು, ಜಿಲ್ಲಾಡಳಿತ ಎಲ್ಲ ಸೇರಿ ನಾವು ಮಾಡುವಂಥ ಈ ಕಾರ್ಯಕ್ರಮ. ಆಯುಷ್ ಇಲಾಖೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಸಂಘ ಸಂಸ್ಥೆಗಳು, ಜಿಲ್ಲಾಡಳಿತ ಸೇರಿದ್ರೆ ಮಾತ್ರ ನಮ್ಮ ಪ್ರೋಗ್ರಾಂ ಇನ್ನೂ ಚೆನ್ನಾಗಾಗತ್ತೆ ಅನ್ನೋದು ನಮ್ಮ ನಂಬಿಕೆ. ಅದಕ್ಕೋಸ್ಕರ ನಾವು ಪ್ರಿಲಿಮಿನರಿ ಆಗಿ ಹೋಗಿ DC ಹತ್ರ ಮಾತಾಡಿ ಅವ್ರ ಜೊತೆ ಒಂದು ಮೀಟಿಂಗು ಮಾಡಿದ್ದೀವಿ, ಅವರು ಇದು ಮಾಡಲಿಕ್ಕೆ ನಮಗೆ ಇದು ಕೊಟ್ಟಿದ್ದಾರೆ.
1: ಈಗ ಡಾಕ್ಟರ್ ಅರುಣ್ ಅವರೇ, ಈ ಆಯುಷ್ ಇಲಾಖೆ ಜೊತೆಗೆ ಇನ್ಯಾವ ಇಲಾಖೆಗಳು ಈ ಒಂದು ಕಾರ್ಯಕ್ರಮ ಒಂದು ಯಶಸ್ಸಾಗೋದಕ್ಕೆ ಕೈ ಜೋಡಿಸಿದ್ದಾರೆ?
0: ಸೊ ಆಯುಷ್ ಇಲಾಖೆಯೊಂದಿಗೆ ಇವತ್ತಿನ ಯೋಗ ಜಾಥಾದಲ್ಲಿ ನಾವು ಹೇಳಬೇಕಾದ್ರೆ ಯೋಗ ಶಾಲಾ ಶಿಕ್ಷಣ ಇಲಾಖೆ, ಪ್ರಮುಖವಾಗಿ ಶಾಲಾ ಶಿಕ್ಷಣ ಇಲಾಖೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಇದು ಜೋಡಿಸಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೊಡಗು ಜಿಲ್ಲೆಯವರು ತುಂಬ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ, ಅದೇ ರೀತಿಯಾಗಿ NSS, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮತ್ತು ಯೋಗ ಒಕ್ಕೂಟ ಮಡಿಕೇರಿ, ಅದೇ ರೀತಿಯಾಗಿ ರೆಡ್ ಕ್ರಾಸ್ ಸಂಸ್ಥೆಯವರು ಕೂಡ ಹಾಗೂ ಬೇರೆ ಬೇರೆ ವಿವಿಧ ಸಂಘ ಸಂಸ್ಥೆಗಳು, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿ, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಾ
1: ಇದ್ದಾರೆ. ನಗರಸಭೆಯವರು
0: ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ.
1: ಅಂದ್ರೆ ವಿವಿಧ ವಯೋಮಾನದವರನ್ನು ಕೂಡ ಇದರಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ.
0: ಹೌದು.
1: ಮಕ್ಕಳು,
0: ಯುವಕರು, ಅಂದ್ರೆ ನಮ್ಮಲ್ಲಿ ಹೇಗಂತಂದ್ರೆ ಈಗ ಒಂದು 5 ಮಗುವಿನಿಂದ 90 ಒಂದು ವೃದ್ಧಾಪ್ಯದವರಿಗೆ ಕೂಡ ಯೋಗವನ್ನು ಮಾಡಬಹುದು. ಅವರ ಏಜಿಗೆ ಅನುಗುಣವಾಗಿ, ಅವರ ಒಂದು ವಯಸ್ಸಿಗೆ ಅನುಗುಣವಾದ ಯೋಗವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾವು ಅವರಿಗೆ ಕಿವಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ.
1: ಮಹಿಳೆಯರನ್ನು ಕೂಡ ತೊಡಗಿಸಿಕೊಳ್ತಾ
0: ಹೌದು, ಮಹಿಳೆಯರನ್ನು ಕೂಡ ತೊಡಗಿಸಿಕೊಳ್ತಾ
1: ಇದ್ದಾರೆ. ಒಂದ್ಸರಿ ನಾವು ವಿಶ್ವ ಯೋಗ ದಿನದಂತೂ ಈ ಯೋಗದ ಕಾರ್ಯಕ್ರಮವನ್ನು ಮಾಡಿದಾದ್ಮೇಲೆ ಮತ್ತೇನಾದ್ರು ಮುಂದುವರಿಸುವಂತ ಒಂದು ಏನಾದರೂ ಕಾರ್ಯಕ್ರಮ ಇದೆಯಾ?
0: ಯೋಗದ ಕಾರ್ಯಕ್ರಮ ಮುಂದಿನ ಭಾಗವಾಗಿ ನಿತ್ಯ ಯೋಗ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಗೌರ್ಮೆಂಟ್ ಆಫ್ ಕರ್ನಾಟಕದವರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಇದರಲ್ಲಿ ಹೇಗೆಂದರೆ 365 ಸೊ ಯೋಗವನ್ನು ಜೂನ್ 21 ಮಾತ್ರ ಸೀಮಿತಗೊಳಿಸದೆ ಮುಂದಿನ 365 ಕೂಡ ಯೋಗವನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗೆ ಜೂನ್ 22, 2026 ಜೂನ್ 21, 2027 365 ಕೂಡ ಯೋಗವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು, ಯೋಗವನ್ನು ಪ್ರತಿಯೊಬ್ಬರೂ ಮಾಡಬೇಕು, ಅದರಿಂದ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಹಿಡ್ಕೊಂಡು ಈ ಒಂದು ನಿತ್ಯ ಯೋಗ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇದು ಬೆಳಿಗ್ಗೆ 5:30 to 6:30 ತನಕ ಯೋಗ ತರಗತಿ ಇರುತ್ತೆ. ಸೊ ಇದರಲ್ಲಿ ಮೊದಲನೇ 45 ಯೋಗ ಅಭ್ಯಾಸ ಮತ್ತು ಕೊನೆಯ

0: 15 ನಿಮಿಷಗಳು ಆರೋಗ್ಯದ ಬಗ್ಗೆ ಸಲಹೆಯನ್ನು ಕೊಡ್ತಾರೆ ಇದರಲ್ಲಿ.
1: ಅಂದರೆ ಈಗ ಇಡೀ ವರ್ಷ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದಾರೆ, ಯಾರ್ಯಾರು ಇದಕ್ಕೆ ಸಹಾಯ ಮಾಡ್ತಾರೆ ನಮ್ಮ ಸಾರ್ವಜನಿಕರಿಗೆ ಜನರಿಗೆ?
0: ಸೊ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೇಗೆ ಅಂತಂದರೆ, ಇದನ್ನು ಜನರಿಗೆ ಮುಟ್ಟಿಸುವಂಥ ಉದ್ದೇಶದಲ್ಲಿ ಯೋಗ ತರಬೇತುದಾರರು ಅಂತ ಇದ್ದಾರೆ ನಮ್ಮಲ್ಲಿ, ಅವರ ಮುಖಾಂತರ ನಾವು ಜನರಿಗೆ ಇದರ ಬಗ್ಗೆ ಅರಿವನ್ನು ಮತ್ತು ಇದನ್ನು ಮೂಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ವಾರ್ತಾ ಇಲಾಖೆ, ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವರು ಇದರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಸೊ ಅವರೆಲ್ಲರ ಮುಖಾಂತರ ನಾವೊಂದು ಜನರಿಗೆ ರೀಚ್ ಆಗುವಂಥ ಪ್ರಯತ್ನವನ್ನು ಮಾಡಿ ಆ ಒಂದು ನಿತ್ಯಯೋಗ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಏನು ಕೊಟ್ಟಿದ್ದಾರೆ ಆ ಕಾನ್ಸೆಪ್ಟನ್ನು ಕೊಡಗು ಜಿಲ್ಲೆಯಲ್ಲಿ ಕೂಡ ಸಕ್ಸಸ್ಫುಲ್ ಮಾಡಬೇಕು ಅಂತ ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
1: ಅಂದ್ರೆ ಈ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತವೆ ಅಂತೇಳಿ?
0: ಅಂದ್ರೆ ಆನ್ಲೈನ್ ಮುಖಾಂತರ ನಡೆಯುವಂಥದ್ದು. ಸೊ ಇದರಲ್ಲಿ ಆನ್ಲೈನ್ ಲಿಂಕ್ ಬರುತ್ತೆ, ನಾವು ಅವರ ಒಂದು ಯಾರು ಈ ಒಂದು ಯೋಗಕ್ಕೆ ನಿತ್ಯ ಯೋಗಕ್ಕೆ ಜಾಯ್ನ್ ಆಗ್ಲಿಕ್ಕೆ ಇಚ್ಛಿಸ್ತಾರೆ ಅವರಿಗೆ ಆನ್ಲೈನ್ ಲಿಂಕ್ ಅನ್ನು ಕಳಿಸ್ಕೊಡ್ತೀವಿ.
1: ಅವರ ಒಂದು ಗುಂಪು ಏನಾದರೂ ಮಾಡಿರ್ತೀರಾ?
0: ಹೌದು, ಅದು ವಾಟ್ಸಪ್ ಗುಂಪು ಅಥವಾ ಆ ಥರ ಮಾಡಿಕೊಂಡು ಅವರಿಗೆ ಆನ್ಲೈನ್ ಲಿಂಕ್ ಅನ್ನು ಕಳಿಸಿ ಆ ಆನ್ಲೈನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ಒಂದು ಯೋಗಕ್ಕೆ ಜಾಯ್ನ್ ಆಗುವ ಪ್ರಯತ್ನವನ್ನು ಮಾಡಬಹುದು ಅವರು.
1: ಭೌತಿಕವಾಗಿ ಯಾರಾದರೂ ಒಂದು ಗುಂಪು ಮಾಡಿಕೊಂಡು ನಮ್ಗೇನಾದ್ರು ಹೇಳ್ಕೊಡ್ತೀರಾ ಅಂತ ಅಂದ್ರೂ ಅದಕ್ಕೂ ಏನು ವ್ಯವಸ್ಥೆ
0: ಅದಕ್ಕೂ ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆಲ್ರೆಡಿ ಜಿಲ್ಲಾ ಆಯುಷ್ ಅಧಿಕಾರಿಗಳ ಒಂದು ಮೇಲುಸ್ತುವಾರಿಯಲ್ಲಿ ಈಗ ಜಿಲ್ಲಾ ಆಯುರ್ವೇದ ಆಸ್ಪತ್ರೆ ಮಡಿಕೇರಿಯಲ್ಲಿ ಕೂಡ ಯೋಗ ಹಾಲ್ ಇದೆ. ಆಸಕ್ತರು ಬಂದಲ್ಲಿ ನಾವು ಯೋಗಾಭ್ಯಾಸವನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಈಗ ಆಲ್ರೆಡಿ ಸೋಮವಾರಪೇಟೆ ಆಯುರ್ವೇದ ಮತ್ತು ಹೋಮಿಯೋಪತಿ ಆಸ್ಪತ್ರೆಯಲ್ಲಿ ದಿನಾಲು ಬೆಳಿಗ್ಗೆ 11 ರಿಂದ 12 ಗಂಟೆ ತನಕ ಯೋಗಾಭ್ಯಾಸವನ್ನು ನಾವೀಗ ಆಲ್ರೆಡಿ ಪ್ರಾರಂಭಿಸಿದ್ದೇವೆ. ಸೊ ಆಸಕ್ತರು ಅಂದರೆ ಒಂದು 7 ರಿಂದ 8 ಜನ ಈಗ ಬರ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಹೆಚ್ಚಾದಲ್ಲಿ ನಾವು ಇನ್ನೂ ಕೂಡ ಜಾಸ್ತಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡುವ ಪ್ರಯತ್ನವನ್ನು ಮಾಡುತ್ತೇವೆ.
1: ಅಂದ್ರೆ ಈಗ ಡಾಕ್ಟರ್ ಶೈಲಜ್ ಅವರು, ಈ ಸಂಖ್ಯೆ ಜಾಸ್ತಿ ಆದ್ರೆ ಇನ್ನೂ ಹೆಚ್ಚಿನ ಒಂದು ಬ್ಯಾಚ್ ಗಳನ್ನು ಮಾಡೋ ಸಾಧ್ಯತೆ ಇದೆಯಾ?
2: ಖಂಡಿತ ಮಾಡ್ತೇವೆ, ಜನ ಸೇರಿ ಪ್ರತಿದಿನ ಅವ್ರು ಮಾಡ್ತಾರೆ ಅಂತಂದ್ರೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ.
1: ಅಂದ್ರೆ ಒಟ್ಟಾರೆ ಇದು ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು, ಇಡೀ ವರ್ಷದ ಒಂದು ಕಾರ್ಯಕ್ರಮ
0: ಆಗ್ಬೇಕು ಅಂತ ಹೇಳುವಂತ ಒಂದು ಆಶಯ.
1: ಇದ ಕೊನೆಯದಾಗಿ ಡಾಕ್ಟರ್ ಅರುಣ್ ಅವರೇ, ಯೋಗ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಾಗ್ತವೆ ವಿವಿಧ ವಯೋಮಾನದವರಿಗೆ?
0: ಈಗ ಸಣ್ಣ ಮಕ್ಕಳಲ್ಲಿ ಹೇಳೋದಿದ್ರೆ ಅವರಿಗೆ ನೆನಪಿನ ಶಕ್ತಿ ಅಂತ ಹೇಳುವಂಥದ್ದು ಚೆನ್ನಾಗಾಗಲಿಕ್ಕೆ ಯೋಗ ಅಂತ ಸಹಕಾರಿ. ಅದೇ ರೀತಿಯಾಗಿ ಯುವಕರಲ್ಲಿ ಹೇಳೋದಿದ್ರೆ ಕಾನ್ಸಂಟ್ರೇಷನ್ ಪವರ್, ಈಗದ ಒಂದು ಯುವಕರಲ್ಲಿ ಚಾಂಚಲ್ಯ ಮನೋಭಾವ ಸ್ವಲ್ಪ ಜಾಸ್ತಿ, ಸೊ ಮೊಬೈಲ್ ಅಡಿಕ್ಷನ್ ಅಂತ ಹೇಳುವಂಥದ್ದು ತುಂಬ ಇದೆ. ಸೊ ಅದನ್ನು ಬದಿಗಿಟ್ಟು ಯಾವ ಥರ ಒಂದು ನನ್ನ ಒಂದು ಇಟ್ಟಂಥ ಗೋಲನ್ನು ಯಾವ ಥರ ರೀಚ್ ಆಗಬೇಕು, ಸೊ ಅದಕ್ಕೆ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಹೇಳುವಂಥದ್ದು ಒಂದು ನಮ್ಮಲ್ಲಿ ಬಿಲ್ಡ್ ಆಗಬೇಕಾಗತ್ತೆ. ಸೊ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಯಾವ ಥರ ಬಿಲ್ಡ್ ಮಾಡಬೇಕು ಅದನ್ನು ಕೂಡ ಯೋಗದಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟು ಹೇಳ್ಕೊಡ್ತೀವಿ. ಅದೇ ರೀತಿಯಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಸೊ ಈಗ ದೈಹಿಕ ಆರೋಗ್ಯ ಅಂತ ಹೇಳಿದ್ರೆ ಶಾರೀರಿಕವಾಗಿ ನೋಡುವಂಥ ಆರೋಗ್ಯ, ಅದೇ ರೀತಿಯಾಗಿ ಮಾನಸಿಕವಾಗಿ ಯಾವ ಥರ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅದರ ಬಗ್ಗೆ ಕೂಡ ಯೋಗದಲ್ಲಿ ಅರಿವು ಇರುತ್ತೆ. ಸೊ ಹಾಗಾಗಿ ಯುವಕರಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಅತ್ಯಂತ ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ ವೃದ್ಧಾಪ್ಯದಲ್ಲಿ ಹೇಗೆ ಅಂತಂದರೆ ಈಗ ಯಾವುದೇ ರೀತಿಯ ಫ್ಲೆಕ್ಸಿಬಿಲಿಟಿ ಅಥವಾ ಮಸಲ್ ಸ್ಟ್ರೆಂತ್ ಅಂತ ಇಂಥ ಕಂಡೀಷನ್ಗಳಲ್ಲಿ ಯೋಗ ತುಂಬ ಸಹಕಾರಿಯಾಗುತ್ತೆ. ಈಗ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದರೆ ಅವರಿಗೆ ಆ ಒಂದು ವೃದ್ಧಾಪ್ಯದ ಜೀವನದಲ್ಲಿ ಅವರಿಗೆ ಅವರ ಕೆಲಸಗಳನ್ನು ತನ್ನಿಂದ ತಾನಾಗೆ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ. ಅದೇ ರೀತಿಯಾಗಿ ಮಸಲ್ ಸ್ಟ್ರೆಂತ್, ಸೊ ಈಗ ಬೆನ್ನೋವು ಬರುವಂಥದ್ದು, ಕಾಲುನೋವು ಬರುವಂಥದ್ದು, ಮಂಡಿ ನೋವು ಬರುವಂಥದ್ದು ಇಂಥದ್ದು ಸರ್ವೇ ಸಾಮಾನ್ಯ ಇರುತ್ತೆ. ಸೊ ಅಂಥ ಕಂಡೀಷನ್ಗಳಿಗೆ ಕೂಡ ಯೋಗ ತುಂಬ ಸಹಕಾರಿಯಾಗುತ್ತೆ. ಸೊ ಹೀಗಾಗಿ ಯೋಗವನ್ನು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದ ತನಕ ಎಲ್ಲರೂ ಮಾಡಬಹುದು ಅಂತ ಹೇಳುವಂಥದ್ದು ಒಂದು ಈ ಒಂದು ಸಂದರ್ಭದಲ್ಲಿ ಕಿವಿ ಮಾತು.
1: ಮತ್ತೆ ಪ್ರಾಣಾಯಾಮನೂ ಕೂಡ ಬಹಳ ಮುಖ್ಯವಾಗಿ ವಯಸ್ಸಾದವರು ಮಾಡಬಹುದು ಅಂತ.
0: ಈಗ ಬ್ರೀದಿಂಗ್ ಎಕ್ಸಸೈಸ್ ಇದೆ, ಬ್ರೀದಿಂಗ್ ಪರ್ಟಿಕ್ಯುಲರ್ ಆಗಿ ಪ್ರಾಣಾಯಾಮಗಳ ಅಭ್ಯಾಸ ಇದೆ. ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ರೀತಿಯ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬಹುದು. ಸೊ ಅಂಥ ಅಭ್ಯಾಸಗಳನ್ನು ಕೂತಲ್ಲೇ ಮಾಡುವಂಥ ಅಭ್ಯಾಸಗಳನ್ನು ಕೂಡ ಮಾಡಬಹುದು. ಸೊ ವೃದ್ಧಾಪ್ಯದಲ್ಲಿ ಈಗ ನಿಂತು ಮಾಡಲಿಕ್ಕಾಗುವುದಿಲ್ಲ, ಕೆಳಗೆ ಕೂತು ಮಾಡಲಿಕ್ಕಾಗುವುದಿಲ್ಲ, ಅಂಥವರಿಗೆ ಚೇರ್ ಯೋಗ ಅಂತ ಇದೆ. ಸೊ ಚೇರಲ್ಲಿ ಕೂತು ಅವರಿಗೆ ಅದೇ ಆಸನಗಳನ್ನು ಚೇರಲ್ಲಿ ಕೂತು ಸುಲಭವಾಗಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು. ಸೊ ಇಂಥದೆಲ್ಲ ಅಭ್ಯಾಸಗಳನ್ನು ನಾವು ಅವರಿಗೆ ಹೇಳ್ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ.
1: ಮತ್ತೆ ನಮ್ಮ ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಜಿಲ್ಲಾ ಆಸ್ಪತ್ರೆ ಇದೆ, ಮತ್ತೆ ಇಲ್ಲಿ ವಿಶ್ವ ಮಹಾವಿದ್ಯಾಲಯ ಕೂಡ ಇದೆ, ಅದರ ಅಂಗವಾಗೂ ಕೂಡ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತೀರಾ?
0: ಸೊ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಅದರ ಅಂಡರಲ್ಲಿ MBBS ಮಕ್ಕಳಿಗೆ, ಅದೇ ರೀತಿಯಾಗಿ ನರ್ಸಿಂಗ್ ಮಕ್ಕಳಿಗೆ ಅವರಿಗೆ ಒಂದು ಯೋಗವನ್ನು ಕಲಿಸ್ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಈ ಸತಿ ಮಾಡ್ತಾ ಇದ್ದೇವೆ. ಸೊ ಅದು ಕೂಡ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಸರ್.
1: ಈ ಸಂದರ್ಭದಲ್ಲಿ ಡಾಕ್ಟರ್ ಶೈಲಜ್ ಅವರೇ, ಏನು ಹೇಳೋದಕ್ಕೆ ಬಯಸ್ತೀರಾ ನಮ್ಮ ಸಾರ್ವಜನಿಕರಿಗೆ ಕೇಳುಗರಿಗೆ?
2: ಪ್ರತಿಯೊಬ್ಬರು ಯೋಗ ಮಾಡಿ ಒಳ್ಳೆ ಆರೋಗ್ಯಕರವಾಗಿ ಇದ್ದು, ಅದೇ ಹೆಲ್ದಿ ಏಜಿಂಗ್ ಅಂತ ಏನು ಘೋಷವಾಕ್ಯ ಇದೆ ಅದನ್ನು ಮುಪ್ಪನ್ನ ಚೆನ್ನಾಗಿ ಹೆಲ್ದಿಯಾಗಿ ಪಡೆಯೋಕ್ಕೋಸ್ಕರ ಪ್ರತಿದಿನ ಯೋಗ ಮಾಡಿ, ಹೆಚ್ಚಿನವ್ರಿಗೂ

0: ಕಮ್ಮಿ ಇರುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ಹೋಗಲಾಡ್ಸೋಕ್ಕೆ ಯೋಗ ಮಾಡಿ. ಪ್ರತಿಯೊಬ್ಬರು 21ನೇ ತಾರೀಕು ಆದಿತ್ಯವಾರ ಬಂದಿದೆ ಆದರೂ ಕೂಡ ರಜೆ ಅಲ್ವಾ ಅಂತ ಹೇಳಿ ಇದು ಮಾಡ್ಕೊಳ್ಳದೆ ಖಂಡಿತವಾಗಿಯೂ ಕಾವೇರಿ ಹಾಲಿಗೆ ಬನ್ನಿ. ಮಡಿಕೇರಿಯಲ್ಲೇ ಇರೋರು ಖಂಡಿತವಾಗಿ ಬಂದು ಭಾಗವಹಿಸಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಎಲ್ಲರೂ ನಮ್ಮ ಕಾರ್ಯಕ್ರಮನ ಯಶಸ್ಸುಗೊಳಿಸೋಕ್ಕೆ ಸಹಕಾರ ಕೊಡಿ.
1: ಈ ಒಂದು ಸಂದರ್ಭದಲ್ಲಿ ಎಲ್ಲ ಕೊಡಗು ಜಿಲ್ಲೆಯವರಿಗೆ, ಅದೇ ರೀತಿಯಾಗಿ ಕೊಡಗು ಜಿಲ್ಲೆಯಲ್ಲಿರುವಂಥ ವಾಸಿಸಿರುವಂಥ ಪ್ರತಿಯೊಬ್ಬರಿಗೂ ಜಿಲ್ಲಾ ಆಯುಷ್ ಇಲಾಖೆ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಜೂನ್ 21ರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ಏನೇ ರೀತಿಯ ಕಾಯಿಲೆಗಳು ಅಥವಾ ಸಂದರ್ಭಗಳು ಬಂದಲ್ಲಿ ಆಯುಷ್ ಇಲಾಖೆಯಲ್ಲಿರುವಂಥ ಬೇರೆ ಬೇರೆ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಬೇಕು ಅಂತ ಜಿಲ್ಲಾ ಆಯುಷ್ ಇಲಾಖೆ ಅಥವಾ ಜಿಲ್ಲಾ ಆಯುಷ್ ಅಧಿಕಾರಿಗಳ ಮುಖಾಂತರ ಈ ಒಂದು ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
2: ಕೊಡಗು ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲೂ ಈ ವಿಭಾಗ ಇದೆ.
1: ಹೌದು,
2: ಅದು ಬಹಳ ಜನರಿಗೆ ಗೊತ್ತಿದೆ ಇಲ್ಲೋ
1: ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಉಪಯೋಗವನ್ನು ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ.
2: ತುಂಬ ಸಂತೋಷ ಡಾಕ್ಟರ್ ಶೈಲೇಜಾ ಅವರೇ, ಡಾಕ್ಟರ್ ಅರುಣ್ ಅವರೇ, ತಾವು ಇದುವರೆಗೂ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದಿದ್ದಾವೆ ಮತ್ತು ಒಂದು ಯೋಜನೆಗಳನ್ನು ಹಾಕ್ಕೊಳ್ಳಲಾಗಿದೆ ನಡೆಯುತ್ತೆ ಮುಂದೆ ಅನ್ನೋದ್ರ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಹಾಗೆಯೇ ಯೋಗದ ಪ್ರಾಮುಖ್ಯತೆ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಿದ್ದಾರೆ. ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ. ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನದ ಆಚರಣೆ ಕುರಿತು ಡಾಕ್ಟರ್ ಜಿ ಶೈಲಜಾ ಹಾಗೂ ಡಾಕ್ಟರ್ ಪಿ ಜಿ ಅರುಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಪಿ ಎಂ ಜಗದೀಶ್. ಇದು ಇಂದಿನ ಪ್ರಚಲಿತ ಕಾರ್ಯಕ್ರಮ. ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 1:50:45. ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಗಾಳಿ ಮಾತು ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರ ಗೀತೆ, ಸಂಗೀತ ರಾಜನ್ ನಾಗೇಂದ್ರ, ಗಾಯಕಿ ಎಸ್ ಜಾನಕಿ.

ಎಸ್ ಜಾನಕಿಯವರು ಹಾಡಿರುವ ಮತ್ತೊಂದು ಗೀತೆ. ಗಂಧರ್ವಗಿರಿ ಚಿತ್ರಕ್ಕಾಗಿ ಸಾಹಿತ್ಯ ರಚನೆ ವಿಜಯ ನಾರಸಿಂಹ, ಸಂಗೀತ ಉಪೇಂದ್ರ ಕುಮಾರ್.

0: अनुमान जताया है। अंत में मुख्य समाचार एक बार फिर। G7 नेताओं ने वैश्विक स्थिरता, सुरक्षा सहयोग और अंतर्राष्ट्रीय संगठित अपराध का मुकाबला करने के प्रयासों पर केंद्रित कई घोषणाओं को अपनाया। प्रधानमंत्री नरेंद्र मोदी आज फ्रांस के एविया में G7 शिखर सम्मेलन के दौरान अमेरिका के राष्ट्रपति डोनाल्ड ट्रंप से मुलाकात करेंगे। श्री मोदी आज शाम पेरिस पहुंचेंगे। रक्षा मंत्री राजनाथ सिंह ने सर्जिकल स्ट्राइक बालाकोट और ऑपरेशन सिंदूर का उदाहरण देते हुए कहा कि भारत की संप्रभुता से कोई समझौता नहीं किया जा सकता। वित्त वर्ष 2025-26 में भारत का रक्षा उत्पादन रिकॉर्ड 1,78,000 करोड़ रुपए पहुंचा। सुरक्षा बलों ने मणिपुर में प्रवर्तन और आतंकवाद रोधी अभियान तेज किया। 3 आतंकवादी गिरफ्तार, 26 अवैध बंकर नष्ट और भारत और अफगानिस्तान के बीच दूसरा एक दिवसीय अंतर्राष्ट्रीय क्रिकेट मैच जारी। इसके साथ ही दोपहर समाचार का ये अंक समाप्त हुआ। नमस्कार।
1: ಸಮಯ 2:30. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿನ್ನೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿದ್ದು, ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾದ ಬಳಿಕವೂ ಅವರ ಮನಸ್ಥಿತಿ ಬದಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ತಾವು 100 ಎಕರೆ ಭೂಮಿ ಹೊಂದಿದ್ದೇವೆ ಎಂದು ಪೋಸ್ಟರ್ಗಳನ್ನು ಹಾಕಲಾಗಿದೆ. 40 ವರ್ಷಗಳ ಹಿಂದೆ ಕಠಿಣ ಪರಿಶ್ರಮದಿಂದ 46 ಎಕರೆ ಭೂಮಿ ಸಂಪಾದಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪರಿಷತ್ ಚುನಾವಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಭೇಟಿಯಾಗಿದ್ದಾರೆ. ಹಾಲಿನ ಡೈರಿ, ರೈತರ ಹೊಲ ಹಾಗೂ ರೇಷ್ಮೆ ಕೃಷಿ ರೈತರ ತೋಟಕ್ಕೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಎಂದು ಆರೋಪಿಸಿದ್ದಾರೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಟೌನ್ಶಿಪ್ಗಾಗಿ ಭೂಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ

0: ಡಾಕ್ಟರ್ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 1,38,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು 2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 1,44,000 ಮಂದಿ ಸಾವನ್ನಪ್ಪಿದ್ದು, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಚನೆ ಇದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು, ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಮರಣ ನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲ್ಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದ್ದು, ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲ್ಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ

ರೈತರಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಬ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ದ ಅಪಪ್ರಚಾರ. ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಸಮಯ 2:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ತೆ ಬಚ್ಚೋ, ಯಹ ಆಪ್ ಕೌನ್ಸಿ ಪುಸ್ತಕ ದೇಖ್ ರಹೇ ಹೈ ವೈಷ್ಣವಿ?
3: ಮ್ಯಾಮ್, ಯೇ ಏಕ್ ಅಟ್ಲಾಸ್ ಹೈ, ಮೈ ವಿಶ್ವ ಕೆ ಮಾನಚಿತ್ರ ಪರ್ ಭಾರತ್ ಧೂನ್ ರಹೀ ಹೂ.
2: ಒಳ್ಳೆಯದಾಯಿತು, ಈ ದಿನ ನಾನು ನಿಮಗೆ ಭಾರತದ ಬಗ್ಗೆ ಹೇಳುತ್ತೇನೆ.
4: ಭಾರತ ನಮ್ಮ ಮಾತೃಭೂಮಿ, ಇದರ ಬಗ್ಗೆ ನಮಗೆ ಹೇಳಿದರೆ ಬಹಳ ಸಹಾಯವಾಗುತ್ತದೆ.
2: ಚಲೋ, ಪೆಹ್ಲೆ ಮೈ ಆಪ್ಕೋ ಇಸ್ ದೇಶ್ ಕಿ ಸ್ಥಿತಿ ಕಾ ಪರಿಚಯ ದೇತಿ ಹೂ.
3: ಪರಿಚಯ ಎಂಬುದರ ಅರ್ಥವೇನು?
2: ಪರಿಚಯ ಕಾ ಅರ್ಥ ಹೈ ಪಹಚಾನ್ ದೇನಾ ಯಾ ಜಾನ್ಕಾರಿ ದೇನಾ. ಭಾರತ್ ಉತ್ತರಿ ಗೋಲಾರ್ಧ ಮೇ ಸ್ಥಿತ ಹೈ.
4: ಗೋಲಾರ್ಧ ಎಂಬುದರ ಅರ್ಥವೇನು?
2: ಪೃಥ್ವಿ ಕೆ ದೋ ಆಧೆ ಭಾಗ ಹೈ, ಗೋಲಾಕಾರ ಭಾಗ, ಉಪರಿ ಭಾಗ ಉತ್ತರಿ ಗೋಲಾರ್ಧ ಔರ್ ದಕ್ಷಿಣಿ ಭಾಗ ದಕ್ಷಿಣಿ ಗೋಲಾರ್ಧ, ಔರ್ ಭಾರತ್ ಜೋ ಹೈ ವೋ ಉತ್ತರಿ ಗೋಲಾರ್ಧ ಮೇ ಹೈ. ಭಾರತ್ ಏಕ್ ಅನೋಖಾ ದೇಶ ಹೈ. ಇಸ್ಕೆ ಉತ್ತರ ಮೇ ಹಿಮಾಲಯ ಪರ್ವತ ಹೈ, ಪೂರ್ವ ಮೇ ಬಂಗಾಲ್ ಕಿ ಖಾಡಿ ಹೈ, ಪಶ್ಚಿಮ ಮೇ ಅರಬ್ ಸಾಗರ್ ಹೈ ಔರ್ ದಕ್ಷಿಣ ಮೇ ಹಿಂದ್ ಮಹಾಸಾಗರ್ ಹೈ.
4: ನೀವು ಹಿಂದಿನ ಪಾಠಗಳಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳ ಬಗ್ಗೆ ಹೇಳಿದ್ದೀರಾ.
2: ಬಡಿ ಅಚ್ಚಿ ಬಾತ್ ಹೈ ಕಿ ಆಪ್ನೆ ಇನ್ ವಿಷಯಕ್ಕೂ ಯಾದ ರಖಾ. ಭಾರತ್ ಏಕ್ ಬಹುತ್ ಬಡಾ ದೇಶ ಹೈ ಔರ್ ಇಸ್ಕಾ ಕುಲ್ ಕ್ಷೇತ್ರಫಲ್ ಲಗ್ಭಗ್ 3.28 ಅರಬ್ ಕಿಲೋಮೀಟರ್ ಹೈ. ವಿಶ್ವ ಕಾ ಸಾತ್ವಾ ಬಡಾ ದೇಶ ಹೈ.
3: ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಯಾವುದು?
2: ವಿಶ್ವ ಕಾ ಸಬ್ಸೆ ಬಡಾ ದೇಶ ರೂಸ್ ಹೈ.
4: ಯಾವ ದೇಶ ಎರಡನೆಯ ಮತ್ತು ಮೂರನೆಯ ದೊಡ್ಡ ದೇಶ?
2: ದೂಸರೆ ಸ್ಥಾನ ಪರ್ ಹೈ ಚೀನ್ ಔರ್ ತೀಸರೆ ಸ್ಥಾನ ಪರ್ ಹೈ ಕೆನಡಾ. ಅಚ್ಚಾ, ಅಬ್ ಹಮ್ ಆಗೇ ಪಡೆಂಗೆ. ಭಾರತ 23 degrees ಉತ್ತರ ತಥಾ 8 degrees ಉತ್ತರ ಅಕ್ಷಾಂಶ ಔರ್ 68 ಪೂರ್ವಿ ತಥಾ 97 ಪೂರ್ವಿ ದೇಶಾಂತರ ರೇಖಾಂಕೆ ಬೀಚ್ ಮೇ ಸ್ಥಿತ ಹೈ. ಕರ್ಕ್ ವೃತ್ 23.5 degrees ಉತ್ತರಿ ಅಕ್ಷಾಂಶ ರೇಖಾ ಜೊ ಹೈ ವೋ ಭಾರತ್ ಕೆ ಲಗ್ಭಗ್ ಮಧ್ಯ ಸೆ ಗುಜರ್ತಿ ಹೈ. ಅಚ್ಚಾ ಪ್ರಿಯಾಂಕಾ, ಆಪ್ ಮುಜೆ ಕನ್ನಡ ಮೇ ಯಹ ಬತಾಯೆ ಕಿ ಅಕ್ಷಾಂಶ ಔರ್ ದೇಶಾಂತರ ರೇಖಾಯ ಕ್ಯಾ ಹೈ.
4: ಕಳೆದ ವರ್ಷ ನೀವು ನಮಗೆ ಅಕ್ಷಾಂಶ ಮತ್ತು ರೇಖಾಂಕಗಳ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುವ ಸಮಾಂತರ ರೇಖೆಗಳನ್ನು ಅಕ್ಷಾಂಶ ಎಂದು ಹಾಗೂ ಉತ್ತರ

0: ದಿಂದ ದಕ್ಷಿಣಕ್ಕೆ ಹಾದು ಹೋಗುವ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ.
1: ಹಾ, ಬಿಲ್ಕುಲ್ ಸಹಿ. ಇನ್ ರೇಖಾಓಂ ಕಿ ಸಹಾಯತಾ ಸೇ ಹಮ್ ದೇಶೋಂ ಕಿ ಸ್ಥಿತಿ ಕಾ ಪತಾ ಲಗಾ ಸಕ್ತೇ ಹೈ.
0: ಭಾರತ ದೇಶ ಯಾವ ಖಂಡದಲ್ಲಿದೆ?
1: ಹಾ, ಯೇ ತೋ ಮೈ ಆಪ್ಕೋ ಬತಾನಾ ಭೂಲ್ ಹಿ ಗಯಿ. ಭಾರತ ಏಷ್ಯಾ ಮಹಾದ್ವೀಪ್ ಮೇ ಸ್ಥಿತ ಹೈ. ಆಪ್ ಅಪ್ನೆ ಅಟ್ಲಸ್ ಮೇ ದೇಖಿಯೇ ತೋ ಸಹಿ, ಔರ್ ಫಿರ್ ಮಾನಚಿತ್ರ ಮೇ ಯೇ ಭಿ ದೇಖ್ ಕರ್ ಬತಾಯಿಯೇ ಕಿ ಹಮಾರೆ ಪಡೋಸಿ ದೇಶ್ ಕೌನ್ ಸೇ ಹೈ, ಆಪ್ ಬತಾಯಿಯೇ.
2: ನಮ್ಮ ನೆರೆ ಹೊರೆಯ ದೇಶಗಳೇನೆಂದರೆ ನೇಪಾಳ, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ ಹಾಗೂ ಬಾಂಗ್ಲಾದೇಶ.
1: ಬಹತ್ ಖೂಬ್. ದೇಖಾ ಮಾನಚಿತ್ರ ಹಮಾರೇ ಲಿಯೇ ಕಿಸ್ ಪ್ರಕಾರ ಲಾಭಕಾರಿ ಹೈ. ಇನ್ನೇ ದೇಖಕರ್ ಹಮ್ ಬಹುತ್ ಕುಚ್ ಸೀಖ ಸಕ್ತೇ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಆಪ್ ಬತಾವ್ ಕಿ ಹಮಾರೇ ದೇಶ್ ಮೇ ಕಿತ್ನೇ ರಾಜ್ಯ ಹೈ?
0: ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ.
1: ಹಾ, ಲೇಕಿನ್ ಅಭಿ ತೋ ಔರೇಕ್ ರಾಜ್ಯ ಜುಡ್ ಗಯಾ ಹೈ. ಕ್ಯಾ ಆಪ್ ಬತಾ ಸಕ್ತೇ ಹೈ ವೋ ಕೌನ್ ಸಾ ರಾಜ್ಯ ಹೈ?
3: ತೆಲಂಗಾಣ.
1: ಬಹುತ್ ಅಚ್ಛಿ ಬಾತ್ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಬತಾವ್ ಹಮಾರಾ ರಾಜ್ಯ ಕೌನ್ ಸಾ ಹೈ?
2: ಹಮ್ ರಾಜ್ಯ ಹೈ ಕರ್ನಾಟಕ.
1: ಹಮ್ ರಾಜ್ಯ ನಹಿ, ಹಮಾರಾ ರಾಜ್ಯ ಹೈ ಕರ್ನಾಟಕ. ಆಪ್ ಇಸೆ ಫಿರ್ ಸೇ ದೊಹರಾಯಿಯೇ.
2: ಹಮಾರಾ ರಾಜ್ಯ ಕರ್ನಾಟಕ ಹೈ.
1: ಪ್ರಿಯಾಂಕಾ, ಅಬ್ ಆಪ್ ಆಗೇ ಪಡಿಯೇ.
0: ಭಾರತ್ ಕಿ ಮುಖ್ಯ ಭೂಮಿ ಕೆ ಅಲಾವಾ ಕುಚ್ ಭಾಗ್ ಭಾರತ್ ಮೇ ದೂರ್ ಸಮುದ್ರ ಮೇ ಭಿ ಹೈ, ಜೈಸೆ ಲಕ್ಷದ್ವೀಪ್ ತಥಾ ಅಂಡಮಾನ್ ಔರ್ ನಿಕೋಬಾರ್.
2: ಮ್ಯಾಮ್, ಮೆನೆ ಇಸೆ ಮಾನಚಿತ್ರ ಪರ್ ದೂನ್ ಲಿಯಾ ಹೈ, ದೇಖಿ ಯಹಿ ಹೈ ನಾ?
1: ಹೌದು, ನಿಮ್ಮ ಹೇಳಿಕೆ ಸರಿಯಾಗಿದೆ. ವೆರಿ ಗುಡ್. ಭಾರತ್ ಕೆ ಉತ್ತರಿ ಭಾಗ ಮೇ ಅಬ್ ಹಿಮಾಲಯ ಕೆ ಬಾರೆ ಮೇ ಆಪ್ ಪ್ರಿಯಾಂಕಾ ಜರಾ ಪಡಿಯೇ.
0: ಭಾರತ್ ಕೆ ಉತ್ತರಿ ಭಾಗ ಮೇ ಹಿಮಾಲಯ ಕೆ ವಿಶಾಲ ಪರ್ವತ ಹೈ, ಯಹ ವಿಶ್ವ ಕೆ ಸಬ್ಸೆ ಊಂಚೆ ಪರ್ವತ ಮಾನೇ ಜಾತೇ ಹೈ. ಇನ್ಕಿ ಚೋಟಿಯಾ ಸದೈವ ಬರ್ಫ್ಸೆ ಢಕ್ಕಿ ಹೋತಿ ಹೈ.
2: ಅವುಗಳನ್ನು ಹಿಮಾಲಯ ಪರ್ವತವೇನೆಂದು ಏಕೆ ಕರೆಯುತ್ತಾರೆ?
1: ಹಿಮ್ ಯಾನಿ ಬರ್ಫ್, ಆಲೆ ಯಾನಿ ಘರ್. ಹಿಮ್ ಕ ಘರ್ ಹಿಮಾಲಯ. ಹಿಮ್ ಔರ್ ಆಲೆ ಶಬ್ದ ಸೆ ಬನಾ ಹೈ ಹಿಮಾಲಯ.
0: ನೀವು ಹಿಮದ ಬಗ್ಗೆ ಹೇಳಿದಾಗ ನನಗೆ ಐಸ್ ಕ್ರೀಮ್ ನೆನಪಾಗುತ್ತದೆ.
1: ಲೋಕ ಐಸ್ ಕ್ರೀಮ್ ಖಾನಾ ಬಹುತ್ ಪಸಂದ್ ಕರ್ತೇ ಹೈ.
2: ನಾವು ಬೇಸಿಗೆಯಲ್ಲಿ ತಂಪು ಪಾನಿಗಳನ್ನು ಕುಡಿಯುತ್ತೇವೆಯೇ?
1: ಜಿ ಹಾ, ಯೆ ಸಹಿ ಬಾತ್ ಹೈ. ಆಪ್ಕೋ ಭಿ ಹೋ ಸಕ್ತಾ ಹೈ ಕಿ ಇಸ್ ಪಾಠ ಕೆ ಬಾದ್ ಐಸ್ ಕ್ರೀಮ್ ಮಿಲೇಗಾ.
2: ಧನ್ಯವಾದಗಳು, ನಮಗೆ ಸಂತೋಷವಾಯಿತು.
1: ಇಸ್ ಹಿಮಾಲಯ ಮೇ ಹಿ ವಿಶ್ವ ಕಿ ಸಬ್ಸೆ ಊಂಚಿ ಚೋಟಿ ಹೈ, ಜಿಸೆ ಹಮ್ ಎವರೆಸ್ಟ್ ಕಹತೆ ಹೈ.
0: ಇದರ ಎತ್ತರದ ಮೀಟರ್ ಎಷ್ಟು?
1: ಇಸ್ಕಿ ಊಂಚಾಯಿ 8848 ಮೀಟರ್ ಹೈ, ಸಮುದ್ರ ತಲ್ ಸೆ ಲೇಕರ್.
2: ಅದು ತುಂಬಾ ಎತ್ತರ.
1: ಬಿಲ್ಕುಲ್. ಚಲೋ, ಹಿಮಾಲಯ ಕೆ ಬಾದ್ ಹಮ್ ಉತ್ತರಿ ಮೈದಾನ್ ಕೆ ಬಾರೆ ಮೇ ಕುಚ್ ಜಾನೆಂಗೆ. ಹಿಮಾಲಯ ಕೆ ದಕ್ಷಿಣ ಮೇ ಏಕ್ ವಿಸ್ತೃತ ಮೈದಾನ್ ಹೈ, ಉಸೆ ಉತ್ತರಿ ಮೈದಾನ್ ಕಹತೆ ಹೈ. ಇಸ್ಕಾ ನಿರ್ಮಾಣ ಹಿಮಾಲಯ ಸೆ ಆನೆ ವಾಲಿ ನದಿಯಾ ತಥಾ ಉನ್ಕಿ ಉಪ ನದಿಯಾ ಬನಾತಿ ಹೈ. ವಹ ಜಲೋಡ್ ಮಿಟ್ಟಿ ಸೆ ಬನಾ ಹೈ ಔರ್ ಯಹ ಮಿಟ್ಟಿ ಬಹುತ್ ಹಿ ಉಪ್ಜಾವು ಹೈ.
2: ದಯವಿಟ್ಟು ಮುಂದಿನ ವಾಕ್ಯದಲ್ಲಿ ಪರಿಚ್ಛೇದಗಳಲ್ಲೂ ಕಷ್ಟವಾದ ಪದಗಳ ಅರ್ಥವೇನು ತಿಳಿಸಿ.
1: ಹಾ, ಮೈ ಆಪ್ಕೋ ಇನ್ಕೆ ಅರ್ಥ ಸಮಜಾತಿ ಹೂಂ. ಉದಾಹರಣ ಕೆ ಲಿಯೇ ವಿಸ್ತೃತ ಕಾ ಅರ್ಥ ಹೋತಾ ಹೈ ಬಡಾ ಯಾ ಚೌಡಾ. ನಿರ್ಮಾಣ ಕಾ ಅರ್ಥ ಹೋತಾ ಹೈ ಬನಾನಾ ಯಾ ರಚನಾ ಕರ್ನಾ. ಜಲೋಡ್ ಮಿಟ್ಟಿ ಯಾನಿ ಅಚ್ಛಿ ಔರ್ ಬಾರೀಕ್ ಮಿಟ್ಟಿ. ಉಪ್ಜಾವು ಉಪ್ಜಾವು ಉಸ್ ಮಿಟ್ಟಿ ಕೋ ಕಹತೆ ಹೈ ಜಹಾ ಫಸಲ್ ಅಚ್ಛಿ ತರಹ ಉಗ್ತಿ ಹೈ.
0: ಕರ್ನಾಟಕದಲ್ಲೂ ಫಲಮತ್ತಾದ ಮಣ್ಣು ಇದೆಯೇ?
1: ಹಾ, ಕಾವೇರಿ ನದಿ ಕಾ ಮೈದಾನ್ ಬಹುತ್ ಹಿ ಉಪ್ಜಾವು ಹೈ.
2: ಇಲ್ಲೂ ವ್ಯವಸಾಯ ಮಾಡುತ್ತಾರೆಯೇ?
1: ಹಾ, ಯಹಾಕೆ ಲೋಗುಂ ಕಾ ಮುಖ್ಯ ವ್ಯವಸಾಯ ಕೃಷಿ ಹೈ. ಲೇಕಿನ್ ಇಸಿ ಉತ್ತರಿ ಮೈದಾನ್ ಕೆ ಪಶ್ಚಿಮಿ ಭಾಗ ಮೇ ಏಕ್ ಮರುಸ್ಥಲ್ ಭಿ ಹೈ.
2: ಮರುಸ್ಥಲ್, ಇದರ ಅರ್ಥವೇನು?
1: ಇಸ್ಕಾ ಅರ್ಥ ಹೈ ಏಕ್ ರೇಗಿಸ್ತಾನ್, ರೇತ್ ಸೆ ಭರಾ. ಯಹಾ ಬಹುತ್ ಕಮ್ ವರ್ಷಾ ಹೋತಿ ಹೈ ಔರ್ ವನಸ್ಪತಿ ಬಹುತ್ ಕಮ್ ಹೈ.
0: ನಾವು 4ನೇ ತರಗತಿಯಲ್ಲಿ ಕಲಿತ ಸಹಾರಾ ಮರುಭೂಮಿಯ ಹಾಗೆ.
1: ಹಾ, ವಹ ವಿಶ್ವ ಕಾ ಸಬ್ಸೆ ಬಡಾ ಗ್ರೀಷ್ಮ ಮರುಸ್ಥಲ್ ಹೈ. ಆಪ್ ಜಾನ್ತೆ ಹೋಂಗೆ ಕಿ ಚಾರ್ ಪ್ರಮುಖ ಋತುವೇ ಹೋತಿ ಹೈ, ಗ್ರೀಷ್ಮ ಋತು, ಶೀತ ಋತು, ಬಸಂತ ಋತು ಔರ್ ಪತ್ಜಡ್. ಭಾರತ್ ಮೇ ಗ್ರೀಷ್ಮ ಋತು, ಶೀತ ಋತು ತಥಾ ವರ್ಷಾ ಋತು ಹೈ. ಯಹಾಂ ಪರ್ ಪತ್ಜಡ್ ಯಾ ಬಸಂತ ಋತು ಸ್ಪಷ್ಟ ನಹಿ ಹೈ. ಚಲೋ, ಅಬ್ ಹಮ್ ಆಗೇ ಪಡೆಂಗೆ. ವೈಷ್ಣವಿ, ಆಪ್ ಪಡಿಯೇ.
2: ಉತ್ತರಿ ಮೈದಾನ್ ಕೆ ದಕ್ಷಿಣ ಮೇ ಪ್ರದೀಪೈ ಪಟಾರ್ ಹೈ.
1: ಪ್ರಾಯದ್ವೀಪ್ಯ.
2: ಪ್ರಾಯದ್ವೀಪ್ಯ ಪಟಾರ್ ಹೈ.
0: ಪಟಾರ್ ಅಂದರೇನು?
1: ಹಾ, ಯ ಏಕ್ ಉಚ್ಚ ಭೂಮಿ ಹೈ.

0: लेकिन ऊपर का भाग पर्वत जैसा नहीं बल्कि समतल होता है।
1: ಮೇಜಿನ ರೀತಿಯಲ್ಲಿ ಮೇಲೆ ಸಮತಲವಾಗಿರುತ್ತದೆ.
0: ಬಿಲ್ಕುಲ್ ಸಹಿ ಕಹಾ ಆಪ್ನೆ.
1: ಅದು ಹೇಗೆ ಬಂದಿತು?
0: ಇಸ್ಕಾ ನಿರ್ಮಾಣ ಜ್ವಾಲಾಮುಖಿ ಸೆ ನಿಕಲ್ನೆ ವಾಲೆ ಲಾವಾ ಸೆ ಬನಾ ಹೈ.
1: ಜ್ವಾಲಾಮುಖಿ ಎಂದರೆ ಬಿಸಿಯಾದ ಲಾವಾ ರಸ ಭೂಮಿಯಿಂದ ಉಕ್ಕಿ ಹರಿಯುತ್ತದೆ.
0: ಹಾ, ಮುಜೆ ಖುಷಿ ಹೈ ಕಿ ಆಪ್ಕೋ ಇನ್ ಸಬ್ ವಿಷಯೋಕ್ಕೆ ಬಾರೆ ಮೇ ಜಾನ್ಕಾರಿ ಹೈ. ಇಸ್ ಪಠಾರ ಕಾ ಏಕ್ ಬಡಾ ಭಾಗ್ ಜೊ ಹೈ वो दक्कन का पठार है।
1: मैम मैम, मैंने इसे मानचित्र पर ढूंढ लिया है।
0: शाबाश, इसी तरह आप भूगोल की कई बातें जान लोगे। अब आगे बढ़ें। इस पठार के पश्चिमी भाग में पश्चिमी घाट है और पूर्वी भाग में पूर्वी घाट है।
1: घाट यंदरेनो?
0: घाट पर्वत श्रेणियों की एक श्रृंखला है। श्रेणी का मतलब होता है पर्वतों का एक लाइन।
1: ನದಿಗಳನ್ನು ಘಾಟ್ಗಳಿಂದ ಹುಟ್ಟುತ್ತೇವೆಯೇ?
0: ಹಾ, ಅಕ್ಸರ್ ನದಿ ಪರ್ವತೋ ಸೆ ಯಾ ಘಾಟ್ ಸೆ ಉತ್ಪನ್ನ ಹೋತಿ ಹೈ. ದಕ್ಷಿಣ ಭಾರತ ಕಿ ಅಧಿಕತರ ನದಿಯಾ ಪಶ್ಚಿಮಿ ಘಾಟ್ ಸೆ ನಿಕಲ್ ಕರ್ ವೋ ಪೂರ್ವ ಕಿ ಓರ್ ಬಹತಿ ಹೈ. ಚಲೋ, ಮೈ ಇನ್ ನದಿಯೋ ಕೆ ನಾಮ ಆಪ್ಕೋ ಬತಾಉಂಗಿ, ಜೈಸೆ ಮಹಾನದಿ, ಗೋದಾವರಿ, ಕೃಷ್ಣಾ, ತುಂಗಭದ್ರಾ, ಕಾವೇರಿ ಔರ್ ಪೆರಿಯಾರ್. ಆಪ್ ಇನ್ಹೇ ಮಾನಚಿತ್ರ ಮೇ ಢೂಂಡ್ ಲೇನಾ.
1: ಹೌದು, ಈ ನದಿಗಳನ್ನು ಭೂಪಟದಲ್ಲಿ ನೋಡಿದ್ದೇವೆ. ಕಾವೇರಿ ಕರ್ನಾಟಕದ ಪ್ರಮುಖ ನದಿ.
0: ಯೇ ನದಿ ದೋನೋ ರಾಜ್ಯೋ ಮೇ ಬಹತಿ ಹೈ ಔರ್ ಇಸ್ಕೆ ಜಲ್ ಕಾ ಉಪಯೋಗ ದೋನೋ ರಾಜ್ಯ ಕರ್ತೆ ಹೈ. ಇಸಿ ಕೋ ಲೇಕರ್ ದೋನೋ ರಾಜ್ಯೋ ಕೆ ಬೀಚ್ ಮೇ ವಿವಾದ ಹೋ ರಹಾ ಥಾ.
1: ಅಚ್ಚಾ, ಐಸಿ ಬಾತ್ ಹೈ.
0: ನಾವು ಈಗ ಪಾಠದಲ್ಲಿ ಮುಂದೆ ಒರಿಯೋಣ. ಪ್ರಾಯದ್ವೀಪೀಯ ಭಾರತ ಕೆ ಪೂರ್ವಿ ಔರ್ ಪಶ್ಚಿಮಿ ಕಿನಾರೆ ಸಮುದ್ರ ತಟ ಹೈ. पश्चिमी भाग को मलबार कहते हैं और पूर्वी भाग को हम कोरमंडल कहते हैं।
1: इल्ली ना जनरो मीनुगारिके मारुतारे?
0: हाँ, यहाँ के लोग मछली पकड़ने के साथ साथ कई जगहों में खेती भी करते हैं।
1: ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಮ್ಮದು ಬಹಳ ಸುಂದರವಾದ ದೇಶ.
0: ಜಿ ಹಾಂ, ಆಪ್ನೆ ಸಹೀ ಕಹಾ. ಭಾರತ ಏಕ್ ಬಹುತ್ ಸುಂದರ ದೇಶ ಹೈ ಔರ್ ಯೇ ಏಕ್ ಬಡಿ ಅಚ್ಚಿ ಭಾವನಾ ಹೈ. अच्छा, चलो अब हम पाठ को यहीं पर समाप्त करते हैं और आगे हम भारत के बारे में और कुछ भी जानेंगे।
1: धन्यवाद अध्यापिका जी।
0: धन्यवाद और नमस्ते।
2: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ಕಾಮಾಕ್ಷಿ ಸುರೇಶ್, ಇವರೊಂದಿಗೆ ಭಾಗವಹಿಸಿದವರು ಪ್ರಿಯಾಂಕಾ ಹಾಗೂ ಶಿವಾನಿ.

0: ಕೇಳುಗರೆ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4:15. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮೂಡಗದ್ದೆ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪ.

0: ಸಮಯ ಈಗ 4:15. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮೂಡಗದ್ದೆ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಆಕಾಶವಾಣಿ ಮಡಿಕೇರಿ.
3: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900092
3: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ಕೇಳುಗರೆ, ಸಮಯ ಈಗ 4:02. ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ವೃಂದಗಾಯನದಲ್ಲಿ GS ಶಿವರುದ್ರಪ್ಪ ಅವರ ರಚನೆಯ ಗೀತೆ.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಲ್ಲಿ ಖಾಲಿ ಇರುವ 538 ಹುದ್ದೆಗಳ ಭರ್ತಿಗಾಗಿ ಕೇಂದ್ರ ಲೋಕಸೇವಾ ಆಯೋಗ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಇದರಲ್ಲಿ ವಿಜ್ಞಾನಿಗಳು, ಸಹಾಯಕ ಇಂಜಿನಿಯರ್ ಸೇರಿದಂತೆ ಗ್ರೂಪ್ ಎ, ಗ್ರೂಪ್ ಬಿ ದರ್ಜೆಯ ವಿವಿಧ ಹುದ್ದೆಗಳ ನೇರ ನೇಮಕಾತಿ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು 3 ಜುಲೈ ಒಳಗೆ ಅರ್ಜಿ ಸಲ್ಲಿಸಬಹುದು. ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್, ಕೃಷಿ ಇಲಾಖೆ, ವಿಧಿವಿಜ್ಞಾನ, ಕಾನೂನು ಸಚಿವಾಲಯ, ಶಿಕ್ಷಣ ಇಲಾಖೆ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿ ನೇಮಕಾತಿ ನಡೆಯಲಿದೆ. ಸೈಂಟಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸಂಬಂಧಿಸಿದ ವಿಜ್ಞಾನ ವಿಷಯಗಳಲ್ಲಿ, ಅಂದರೆ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಫೊರೆನ್ಸಿಕ್ ಇತ್ಯಾದಿ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು. ಕೆಲವು ಹುದ್ದೆಗಳಿಗೆ ಸಂಶೋಧನಾ ಅನುಭವ ಕಡ್ಡಾಯವಾಗಿದೆ. ಅಸಿಸ್ಟೆಂಟ್ ಎಂಜಿನಿಯರ್ ಹುದ್ದೆಗಳ ಆಕಾಂಕ್ಷಿಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಿಇ ಅಥವಾ ಬಿಟೆಕ್ ಪೂರ್ಣಗೊಳಿಸಿರಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್, ಟ್ರಾನ್ಸ್ಲೇಟರ್, ಎ ಸೇಫ್ಟಿ ಆಫೀಸರ್, ಜೂನಿಯರ್ ಸೈಂಟಿಫಿಕ್ ಆಫೀಸರ್, ಸೈಂಟಿಫಿಕ್ ಅಸಿಸ್ಟೆಂಟ್, ಬಟಾನಿಸ್ಟ್, ರಿಸರ್ಚ್ ಆಫೀಸರ್, ಮಿನರಲ್ ಆಫೀಸರ್.

ಆಫೀಸರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಇನ್ನಿತರ ತಾಂತ್ರಿಕ ಹುದ್ದೆಗಳು ಖಾಲಿವೆ. ಇವುಗಳಿಗೆ ಹುದ್ದೆಯ ಸ್ವರೂಪಕ್ಕೆ ಅನುಗುಣವಾಗಿ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಬಹುತೇಕ ಹುದ್ದೆಗಳಿಗೆ ಬಿಟೆಕ್ ಅಥವಾ ಎಂಎಸ್ಸಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನು ಹುದ್ದೆಗಳ ವರ್ಗೀಕರಣಕ್ಕೆ ಅನುಗುಣವಾಗಿ 30 ರಿಂದ 35 ವರ್ಷಗಳ ತನಕ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ವಿಶೇಷಚೇತನ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗುವುದು. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ನಿಯಮಗಳ ಅನ್ವಯ ವೇತನ ಹಾಗೂ ಇತರ ಭತ್ತೆಗಳನ್ನು ನೀಡಲಾಗುವುದು. ಅರ್ಜಿ ಸಲ್ಲಿಸುವ ಸಾಮಾನ್ಯ, ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದ ಪುರುಷ ಅಭ್ಯರ್ಥಿಗಳು ಮಾತ್ರ 25 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಉಳಿದ ಎಲ್ಲ ವರ್ಗದವರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪೈಕಿ ಅರ್ಹರನ್ನು ಆಯ್ಕೆ ಮಾಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಹೆಚ್ಚಿನ ವಿವರಗಳಿಗೆ ಯುಪಿಎಸ್ಸಿಯ ಅಧಿಕೃತ ವೆಬ್ಸೈಟ್ www.upsc.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ಜುಲೈ 3 ಕೊನೆಯ ದಿನ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಇಲ್ಲಿ ನೇರ ನೇಮಕಾತಿಯಡಿಯಲ್ಲಿ ಒಟ್ಟು 100 ಜೂನಿಯರ್ ಟೆಲಿಕಾಂ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅರ್ಹ ಇಂಜಿನಿಯರಿಂಗ್ ಪದವೀಧರರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಜುಲೈ 4 ಕೊನೆಯ ದಿನ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು. ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್, ರೇಡಿಯೋ ಅಥವಾ ಇನ್ಸ್ಟ್ರೂಮೆಂಟೇಷನ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿರಬೇಕು. ಅಲ್ಲದೆ ಸಂಬಂಧಿತ ವಿಷಯಗಳಲ್ಲಿ ಎಂಎಸ್ಸಿ, ಎಂಟೆಕ್ ಪಡೆದಿರುವವರಿಗೂ ಅವಕಾಶವಿದೆ. ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ 30 ವರ್ಷ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳವರೆಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 2,000 ರೂಪಾಯಿ, ಉಳಿದೆಲ್ಲ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ನಡೆಯಲಿದೆ. ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಅರ್ಜಿ ಸಲ್ಲಿಸಲು ಜುಲೈ 3 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಅವಕಾಶವಿದ್ದು ಜುಲೈ 4 ರಿಂದ 11 ರವರೆಗೆ ತಿದ್ದುಪಡಿ ಮಾಡಬಹುದು. ಲಿಖಿತ ಪರೀಕ್ಷೆ ಆಗಸ್ಟ್ನಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ವಿವರಗಳಿಗೆ external exam.bsnl.co.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 3ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಆಗಸ್ಟ್ 2ರಂದು ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಒಟ್ಟು 3,991 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 596 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅರ್ಹತೆ: ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ವರ್ಗದವರಿಗೆ 35 ವರ್ಷ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದೆ. ಸೇವಾ ನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ 40 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿಯವರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 3, ಶುಲ್ಕ ಪಾವತಿಗೆ ಕೊನೆಯ ದಿನ ಜುಲೈ 4. ಇನ್ನು ಸಹಾಯವಾಣಿ ಸಂಖ್ಯೆ 0802-23-460-460. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .karnataka.gov.in.

ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಒಟ್ಟು 12,256 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 8 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗುವುದು. ಅರ್ಜಿ ಸಲ್ಲಿಸಲು ಜೂನ್ 22 ಕೊನೆಯ ದಿನ. ಗ್ರೂಪ್ ಬಿ ಹುದ್ದೆಗಳು ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್, ಇಂಟೆಲಿಜೆನ್ಸ್ ಬ್ಯೂರೋ, ರೈಲ್ವೆ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಎಎಫ್ಎಚ್ಕ್ಯೂನಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆ, ಇತರ ಇಲಾಖೆ ಸಚಿವಾಲಯ ಸಂಸ್ಥೆಗಳಲ್ಲಿ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಸೂಪರಿಂಟೆಂಡೆಂಟ್ ಹುದ್ದೆಗಳನ್ನು ಸಿಜಿಎಲ್ ಪರೀಕ್ಷೆ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು. ಸಿಬಿಐಸಿಯಲ್ಲಿ ಇನ್ಸ್ಪೆಕ್ಟರ್ ಮತ್ತು ಆದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹುದ್ದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್, ಅಂಚೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್, ಸಿಎಜಿನಲ್ಲಿ ಡಿವಿಜನಲ್ ಅಕೌಂಟೆಂಟ್, ನಾರ್ಕೋಟಿಕ್ಸ್ನಲ್ಲಿ ಇನ್ಸ್ಪೆಕ್ಟರ್, ರಾಷ್ಟ್ರೀಯ ತನಿಖಾ ಸಂಸ್ಥೆಯಲ್ಲಿ ಸಬ್ ಇನ್ಸ್ಪೆಕ್ಟರ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಂ ಇಂಪ್ಲಿಮೆಂಟೇಷನ್ ಸಂಸ್ಥೆಯಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗಳಿಗೂ ನೇಮಕಾತಿ ನಡೆಯಲಿದೆ. ಇನ್ನು ಗ್ರೂಪ್ ಸಿ ಹುದ್ದೆಗಳು ವಿವಿಧ ಇಲಾಖೆ ಸಂಸ್ಥೆ ಸಚಿವಾಲಯದಲ್ಲಿ ಆದಾಯ ತೆರಿಗೆ ಇನ್ಸ್ಪೆಕ್ಟರ್, ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಜನ್ ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿವೆ. ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಕೆಲವು ಹುದ್ದೆಗಳಿಗೆ ಕಂಪನಿ ಸೆಕ್ರೆಟರಿ ಅಥವಾ ವಾಣಿಜ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಪರೀಕ್ಷೆ ತೆಗೆದುಕೊಳ್ಳಬಹುದು. ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗೆ ಪದವಿ ಪಡೆದಿರಬೇಕು, ಜೊತೆಗೆ ಪಿಯುಸಿಯಲ್ಲಿ ಗಣಿತದಲ್ಲಿ ಶೇಕಡ 60% ಅಂಕ ಪಡೆದಿರಬೇಕು ಅಥವಾ ಪದವಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಒಂದು ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಹೆಚ್ಚಿನ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 30 ವರ್ಷ, ಕೆಲವು ಹುದ್ದೆಗಳಿಗೆ 27 ವರ್ಷ ಮತ್ತು 32 ವರ್ಷವನ್ನು ನಿಗದಿಪಡಿಸಲಾಗಿದೆ. ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 22, ಆನ್ಲೈನ್ ಮೂಲಕ ಶುಲ್ಕ ಪಾವತಿಗೆ ಕೊನೆಯ ದಿನ ಜೂನ್ 23. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಜೂನ್ 29ರಿಂದ ಜುಲೈ 1ರೊಳಗೆ ತಿದ್ದುಪಡಿ ಮಾಡಬಹುದು. ಮೊದಲ ಹಂತದ ಪರೀಕ್ಷೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಎರಡನೇ ಹಂತದ ಪರೀಕ್ಷೆ ಡಿಸೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 1800-309-309-363, ವೆಬ್ಸೈಟ್ ವಿಳಾಸ sscc.gov.in ಅನ್ನು ನೋಡಬಹುದು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಇರಲಿದೆ. ರಾಜ್ಯದ ಅಭ್ಯರ್ಥಿಗಳಿಗೆ ಸಹಾಯವಾಣಿ ಸಂಖ್ಯೆ 0800-255-02-520 ಅಥವಾ 0948-38-620-20.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: 的。
1: ನೆನಪು ನಿನಾದ
2: ಕಾರ್ಯಕ್ರಮ ನೆನಪು ನಿನಾದ
3: ನೆನಪು ನಿನಾದ
2: ಕಾರ್ಯಕ್ರಮ ನೆನಪು ನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ
2: ನೆನಪು ನಿನಾದ
4: ಎಲ್ಲಾ ಕೆಳವರಿಗೂ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಅದೃಷ್ಟವಂತ ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಚಕ್ರವರ್ತಿ, ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

0: ಕೇಳುಗರೆ, ಸಮಯ ಈಗ 4:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ನೆನಪು ನಿನಾದ.

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ಚಲಿಸುವ ಮೋಡಗಳು ಚಿತ್ರದ ಗೀತೆ, ರಚನೆ ಚಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ.
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದೆ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ, ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಎಸ್ ಜಾನಕಿ.

ಜಿಮ್ಮಿಗಲ್ಲು ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಕಳಸಾಪುರದ ಹುಡುಗರು ಚಿತ್ರದ ಗೀತೆ, ರಚನೆ ದೊಡ್ಡರಂಗೇಗೌಡ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಎಸ್ ಜಾನಕಿ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್.

0: ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
3: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
0: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
0: ಆರ್ 9606084066.
1: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
7: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ಮಡಿಕೇರಿ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ.

0: ಸೇನಾ ಸ್ಮರಣೆ ಈ ಸರಣಿಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತು ಇದ್ದಾರೆ ಕಟ್ಟೆಮಾಡು ಗ್ರಾಮದ ಮಡಿಕೇರಿ ತಾಲೂಕು ಕಟ್ಟೆಮಾಡು ಗ್ರಾಮ ಕಟ್ಟೆಮನೆ ಹನಿ ಸೋಮಯ್ಯ ಅವರು. ಇವರ ಜೊತೆ ಮಾತಾಡ್ತಾ ಇವರ ಸೇನಾ ಜೀವನದ ಅನುಭವಗಳನ್ನು ಕೇಳೋಣಂತೆ. ಹನಿ ಸೋಮಯ್ಯವರಿಗೆ ನಮಸ್ಕಾರ ಸರ್.
1: ನಮಸ್ತೆ ಸರ್.
0: ಇವತ್ತಿನ ಸೇನಾ ಸ್ಮರಣೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾತಾಡಿಸೋದು ನಮಗೆ ಭಾಳ ಹೆಮ್ಮೆಯ ವಿಷಯ, ತುಂಬ ಸಂತೋಷದ ವಿಷಯ.
1: ಧನ್ಯವಾದಗಳು ಸರ್.
0: ಎಷ್ಟು ವರ್ಷ ನೀವು ಸೇನೆಯಲ್ಲಿ ಸೇವೆ ಸಲ್ಲಿಸಿದಿರಿ ಸೋಮಯ್ಯನವರೇ?
1: ಸರ್, ನಾನು 16 ವರ್ಷ 3 ತಿಂಗಳು ಸರ್. ನಾನು ಸೇರಿದ್ದು 1995
0: 1995.
1: ಹೌದು ಸರ್.
0: ಈಗ ಸೇನೆಯ ನಿಮ್ಮ ಅನುಭವಗಳನ್ನೆಲ್ಲ ನಾವು ಹಂಚಿಕೊಳ್ಳೋದಕ್ಕೆ ಮೊದಲು ಸ್ವಲ್ಪ ನಿಮ್ಮ ಊರು ಆಮೇಲೆ ನೀವು ಬೆಳೆದದ್ದು ಅದನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಳ್ಳೋಣ. ನಿಮ್ಮ ಹುಟ್ಟೂರು?
1: ಕಟ್ಟೆಮಾಡು ಗ್ರಾಮ ಸರ್. ನಾನು ಕಟ್ಟೆಮನೆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು.
0: ಅಂದರೆ ಮಡಿಕೇರಿ ತಾಲೂಕು?
1: ಮಡಿಕೇರಿ ತಾಲೂಕು.
0: ಕೊಡಗಿನ ಮಡಿಕೇರಿ ತಾಲೂಕಿನ
1: ಮರಗೋಡು ಪಂಚಾಯಿತಿ.
0: ಮರಗೋಡು ಪಂಚಾಯಿತಿ,
1: ಕಟ್ಟೆಮಾಡು ಗ್ರಾಮ.
0: ಮನೆ ಹೆಸರು ಕಟ್ಟೆಮನೆ?
1: ಕಟ್ಟೆಮನೆ.
0: ಭಾಳ ದೊಡ್ಡ ಮನೆತನದಲ್ಲಿ ಹುಟ್ಟಿ ಬೆಳೆದವರು, ಸಂತೋಷ. ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಆಯಿತು?
1: ಸರ್, ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ನಾನು ಸಿದ್ದಾಪುರ ಸೆಂಟ್ ಆ್ಯನಿಸ್ ಕಾನ್ವೆಂಟ್ನಲ್ಲಿ ಮಾಡಿದೆ ಸರ್.
0: ಆಮೇಲೆ

0: ಅನಂತರ ನಾನು ಹೈಸ್ಕೂಲ್ಗೆ ಸೆಂಟ್ ಮೈಕಲ್ಸ್ ಮಡಿಕೇರಿ.
1: ಓ, ಮಡಿಕೇರಿಗೆ?
0: ಹೌದು ಸರ್.
1: ಮಡಿಕೇರಿ ಬಂದು ಹೋಗ್ತಾ
0: ಇದ್ದೀರಿ. ನಂತರ ಪಿ ಯು ಸಿ ಮರಗೋಡು ಜೂನಿಯರ್ ಕಾಲೇಜಿನಲ್ಲಿ 6 ತಿಂಗಳು ಮಾತ್ರ ಹೋದದ್ದು.
1: ಅಷ್ಟು ಸೇನೆಗೆ ಸೇರಬೇಕು ಅಂತ ಅನಿಸಿತ್ತು?
0: ಹೌದು, ನಾವು ನನಗೆ ಮೊದಲನೇ ಇತ್ತು ಸೇನೆಗೆ ಸೇರಬೇಕು ಅಂತೇಳಿ. ಚಿಕ್ಕದಿಂದಲೇ ನಮ್ಮ ಅಣ್ಣಂದರು ಪಕ್ಕದ ಮನೆ ನೆರೆ ಮನೆಯವರೇ ನೋಡ್ತಿದ್ದೆ, ಹೋಗಿ ಅವ್ರ ರಜೆಯಲ್ಲಿ ಬರೋದೆಲ್ಲ ನೋಡಿದಾಗ ನಮಗೆ ಸೇರಬೇಕು ಅನಿಸ್ತಾ ಇತ್ತು.
1: ಸಾಮಾನ್ಯ ನಮ್ಮ ಕೊಡಗಿನ ಹುಡುಗರಿಗೆ ಅದೊಂದು ಹುಮ್ಮಸ್ಸು. ಇಡೀ ದೇಶದಲ್ಲಿ ನಮ್ಮ ಕೊಡಗಿನವರಿಗೆ, ಕೊಡಗಿನ ಯುವಕ ಯುವತಿಯರಿಗೂ ಕೂಡ ಇವತ್ತು ಒಂದು ಹೆಗ್ಗಳಿಕೆ, ಒಂದು ಕೀರ್ತಿ, ಒಂದು ಹೆಮ್ಮೆ ಅಂತಂದರೆ ನಾವು ಸೈನಿಕ ಪರಂಪರೆಯವರು ಅಂತ. ನಿಮಗೆ ಆ ಬಾಲ್ಯದಲ್ಲಿ ಆ ರೀತಿಯ ಒಂದು ಸ್ಫೂರ್ತಿಗೆ ಅದು ಏನು ಮೂಲ ಪ್ರೇರಣೆ ಏನು ಅಂತ ಹೇಳ್ಬೋದು
0: ಸರ್? ಸ್ಫೂರ್ತಿ ಅಂದರೆ ಕೃಷಿ ಹಿನ್ನೆಲೆಯಿಂದ ಬಂದವರು, ನಮಗೆ ಕೆಲಸ ಮಾಡಕ್ಕೆ ತಂದೆ ತಾಯಿಯವರು ಕೆಲಸ ಕೇಳ್ತಿದ್ರು, ಮನೇಲಿ ತೋಟದಲ್ಲಿ ಕೆಲಸ ಮಾಡು ಇದನ್ನೆಲ್ಲ ಕಲಿಸ್ತಾ ಇದ್ರು ನಮಗೆ. ಆನಂತರ ಸ್ವಲ್ಪ ಏನೋ ನಮ್ಮ ಅಣ್ಣಂದರು ಪಕ್ಕದ ಮನೆ ನಮ್ಮ ದೊಡ್ಡಪ್ಪನ ಮಕ್ಕಳು ಒಂದಿಬ್ಬರು ಇದ್ದರು ಆರ್ಮಿನಲ್ಲಿ. ಸೊ ಅವರು ಕೂಡ ಅಂದಾಗ ನಮ್ಮ ತಂದೆಯಲ್ಲಿ ಹೇಳ್ತಿದ್ರು ಜಾಬಿಗೆ ಸೇರಬೇಕು, ಓದಪ್ಪ ಓದಪ್ಪ ಅಂತ. ನಾವು ಸ್ವಲ್ಪ ಓದೋದಲ್ಲಿ ಸ್ವಲ್ಪ ಹಿಂದೆ.
1: ಅಂದರೆ ನಾವಂತೂ ಕೃಷಿ ಕೃಷಿ ಅಂತ ಬದುಕಿ ಇಷ್ಟು ಸಮಯ ಕಳೆದದ್ದಾಯ್ತು, ಮಕ್ಕಳಾದರೂ ಓದಿ ಒಂದು ಉದ್ಯೋಗ ಪಡ್ಕೊಳ್ಳಿ ಅಂತ ಅವರ ಹಂಬಲ. ಸಹಜ ಬಿಡಿ, ನ್ಯಾಯವಾದ್ಯ ಅದು.
0: ಹೌದು, ಆವಾಗ ನನಗೆ ಓದು ಅಂದಾಗ ನಾನು ತುಂಬ ಓದು ಸ್ವಲ್ಪ ಕಷ್ಟ ಅನಿಸ್ತು. ಸರಿ, ನೀ ಏನು ಮಾಡುವ, ಆರ್ಮಿಗೆ ಸೇರಿದ್ರೆ ಒಂದು ಏನಾದರೂ ಲೈಫ್ ಆಗುತ್ತೆ, ದೇಶ ಸೇವೆನೂ ಆಗುತ್ತೆ, ನೋಡ್ಬಿಡು ಯಾಕೆ ಆಗಲ್ಲ ನನ್ನ ಕೈಯಿಂದ ಅಂತ. ನಾನು ಪಿ ಯು ಸಿಗೆ ಹೋಗ್ತಾ ಇದ್ದೆ, ನಮಗೆ ಓಪನ್ ಎನ್ರೋಲ್ಮೆಂಟ್ ಬಂತು ಎಮ್ ಆರ್ ಸಿ ಮದ್ರಾಸ್ ರೆಜಿಮೆಂಟಿನಿಂದ. ಆವಾಗ ನಮ್ಮ ಅಲ್ಲಿ ಪಕ್ಕದವರು ಮನೆಯವರೇ ಒಬ್ಬರು ಇದ್ರು, ಲೋಕನಾಥ ಅಂತೇಳಿ. ಅವ್ರು ಹೇಳಿದ್ರೆ ಹೀಗೆ ಹೀಗೆ ಒಂದು ಓಪನ್ ಎನ್ರೋಲ್ಮೆಂಟ್ ಉಂಟು, ಬಾಹನಿ ಅಂದರು. ಸರಿ ಸರ್ ಅಂತೇಳಿ ನಾನು ಹೋದೆ. ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ, ಆದರೆ ಭಯ ಆವಾಗಲೂ ಕೂಡ ಒಂಥರ ಹಿಂಜರಿಕೆ, ಗ್ರೌಂಡಿಗೆ ಇಳಿಬೇಕು ಓಡಬೇಕು ಅಂದಾಗ ಒಂಥರ ಹಿಂಜರಿಕೆ.
1: ಇಷ್ಟೋ ಇದೆ, ಭಯವೂ ಇದೆ,
0: ಎರಡು. ಆವಾಗ ಏನು ಮಾಡಿದೆ, ಸರಿ ನೋಡ್ಬಿಡೋಣ ಓಡ್ಬಿಡೋಣ ಅಂತೇಳಿ 7-8 ಮಕ್ಕಳು ಬಂದು ನಾವು. ಅದರಲ್ಲಿ ನಾವು ಮರಗೋಡಿನ ಒಂದು 3 ಮಕ್ಕಳು 4 ಮಕ್ಕಳನ್ನು ಸೆಲೆಕ್ಷನ್ ಆದ್ವಿ. ಹಾಗೆ ನಾವು ಕೊಡಗಿನಿಂದ 59 ಮೆಂಬರ್ಸ್ ಅನ್ನು ಸೆಲೆಕ್ಷನ್ ಆಗಿದ್ದು. ಪೊಲೀಸ್ ಗ್ರೌಂಡ್ ಅಲ್ಲಿ ನಡೆದದ್ದು,
1: ಇಲ್ಲಿ ಮಡಿಕೇರಿ ಪೊಲೀಸ್,
0: ಮಡಿಕೇರಿ ಪೊಲೀಸ್ ಗ್ರೌಂಡ್.
1: ಆಯ್ಕೆ ಪ್ರಕ್ರಿಯೆ ಎಲ್ಲ ಇಲ್ಲಿ ನಡೀತು, ಆಮೇಲೆ ಟ್ರೈನಿಂಗ್ ಎಲ್ಲ?
0: ಮತ್ತೆ ಟ್ರೈನಿಂಗ್ ಮೊದಲು ಮುಂಚಿತವಾಗಿ ನಮ್ಮನ್ನು ಮತ್ತೆ ಅಲ್ಲಿಗೆ ಊಟಿಗೆ ಬರಮಾಡಿದ್ರು, ಅಲ್ಲಿಯೂ ಕೂಡ ಟ್ರೈನಿಂಗ್ ಪ್ರಕ್ರಿಯೆ ನಡೆಸಿದ್ರು ಅವರು. ಸೊ ಅದರಲ್ಲೇ 50 ನಾವು ಸೆಲೆಕ್ಷನ್ ಆದೆವು, ಕೊಡಗಿನವರೇ, ಕೊಡಗಿನ ಯುವಕರ 50.
1: ಓ, ಅಲ್ಲಿಯೂ ಆಯ್ಕೆಯಾದವರು ಅಷ್ಟು ಮಂದಿ ಕೊಡಗಿನವರೇ?
0: ಕೊಡಗಿನವರಲ್ಲ, ಅಂದರೆ ತುಂಬ ಮಂದಿ ಸೆಲೆಕ್ಷನ್ ಆಗಿದ್ರು, ಮೀನ್ಸ್ ಒಂದು 200-300 ಮೆಂಬರ್ಸ್ ಇದ್ರು.
1: ಹೆಚ್ಚಿನವರು ಇಲ್ಲಿ
0: ನಮ್ಮ ಕೊಡಗಿನವರೇ 50 ಮೆಂಬರ್ಸ್ ಇದ್ರು. ಅದರಲ್ಲಿ ಬರೀ ಅದೇ 69 19 ಔಟ್ ಆದರು, 50 ನಾವು ಸೆಲೆಕ್ಷನ್ ಆದೆವು.
1: ಆಮೇಲೆ ತರಬೇತಿ ಇರುತ್ತಲ್ಲ?
0: ಹಾಂ, ತರಬೇತಿ ಸರ್ ಊಟಿ ವೆಲ್ಲಿಂಗ್ಟನ್ ಬ್ಲ್ಯಾಕ್ ಬ್ರಿಡ್ಜ್ ಅಂತೇಳಿದೆ, ಅಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಎಮ್ ಆರ್ ಸಿ ವೆಲ್ಲಿಂಗ್ಟನ್ ಕೇಳಿರ್ಬೋದು, ಹೆಸರುವಾಸಿ ಸರ್, ಹಳೇ ರೆಜಿಮೆಂಟ್ ಅದು. ಸೊ ಅಲ್ಲಿ ನಮಗೆ 6 ಬೇಸಿಕ್ ಇರುತ್ತೆ, 3 ಅಡ್ವಾನ್ಸ್ ಇರುತ್ತೆ.
1: ಈಗ ಸಾಮಾನ್ಯ ನಮ್ಮ ಕಾರ್ಯಕ್ರಮ ಸೇನಾ ಸ್ಮರಣೆಗಳು ಸಾಕಷ್ಟು ಸೈನಿಕರು ಅವರ ಸೇವೆಯ ಅನುಭವಗಳನ್ನು, ತರಬೇತಿ ಆಮೇಲೆ ಸೇವೆ ಇದನ್ನೆಲ್ಲ ಹೇಳಿದ್ದಾರೆ. ಹೇಳಿದಾಗೆಲ್ಲ ನಮ್ಮ ಯುವಕ ಯುವತಿಗೊಂದು ಸ್ಫೂರ್ತಿ ಅದು.
0: ಹೌದು,
1: ನಾವು ಕೂಡ ಸೇರಬೇಕು ಅಂತ. ಕೊಡಗಿನ ಮಕ್ಕಳು ಬಹುಶಃ ಯಾವತ್ತೂ ಕೂಡ ಆ ಸ್ಫೂರ್ತಿಯನ್ನು ಕಳ್ಕೊಳ್ಳೋದಿಲ್ಲ. ನಿಮ್ಮ ತರಬೇತಿಯ ನೆನಪುಗಳು, ಅನುಭವಗಳು ಹೇಗಿವೆ? ಅದು ಬಹಳ ಕ್ಲಿಷ್ಟ ಅಂತ ಏನಾದರೂ ಅನ್ನಿಸಿದೆಯಾ
0: ಸರ್? ಇಷ್ಟನೂ ಹೌದು, ಕಷ್ಟನೂ ಹೌದು. ಯಾಕಂದರೆ ಬೆಳಿಗ್ಗೆ 3 ಏಳಬೇಕು, ಅಲ್ಲಿಂದೇ ಟ್ರೈನಿಂಗ್ ಸ್ಟಾರ್ಟ್ ಸರ್ ನಮ್ದು. 3 ಅಂದಾಗ ನಾವು ಬೆಳಿಗ್ಗೆ ನಾವು ಜಾವ 3 ಮೊದಲು ಚಾಯ್ ಕೊಡ್ತಾರೆ, ಅದಾದ ನಂತರ ಟ್ರೈನಿಂಗ್ ಅಂತ ತಿಳ್ಕೊಬೇಕು ನಾವು. ಪ್ರತಿಯೊಂದು ಮಾಡೋ ಆಕ್ಟಿವಿಟೀಸ್ ಎಲ್ಲವೂ ಟ್ರೈನಿಂಗ್,
1: ಅದೆಲ್ಲವೂ ತರಬೇತಿ,
0: ಎಲ್ಲವೂ ತರಬೇತಿ. ನಾವು ಬೆಳಿಗ್ಗೆ ಅದು 7 ನಮಗೆ ಬೇಗ ಹೇಳುವಂಥ ಒಂದು ಪ್ರಕ್ರಿಯೆ ಅಂದರೆ, ಯಾವ ಥರ ನಾವು ಸಿವಿಲಿಂದ ಹೋದವರು, ನಮಗೆ ಆರ್ಮಿ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಸಪ್ರೇಟ್ ಒಂದು ಕಮ್ಯುನಿಟಿ ಇದ್ದಾಗೆ ಅಲ್ಲಿ, ಆವಾಗ ಅವ್ರು ಏನು ಮಾಡ್ತಾರೆ, ನಮ್ಮನ್ನು ತರಬೇತಿ ಹೊಂದಿಸಬೇಕಂದಾಗ ಅದು ಸುಮ್ಮನೆ ಅಲ್ಲ, ಸಾಮಾನ್ಯ ಕೆಲಸ ಅಲ್ಲ. ಒಬ್ಬ ಸಿವಿಲಿಯನನ್ನು ಒಬ್ಬ ಸೋಲ್ಜರ್ನಾಗಿ ಮಾಡೋದು ತುಂಬ ಕಷ್ಟದ ಕೆಲಸ,
1: ಒಬ್ಬ ನಾಗರಿಕ ಒಬ್ಬ ಯೋಧನ
0: ಯೋಧನಾಗಿ ಮಾಡೋದು ತುಂಬ ಕಷ್ಟದ ಕೆಲಸ.
1: ಈಗ 5 6 ಎದ್ದು ನಮಗೆ ಅಭ್ಯಾಸ ರೂಢಿ, ಅಂಥವ್ರನ್ನ 3 ಏಳಬೇಕು ಅನ್ನೋದು ಕೂಡ ಒಂದು ತರಬೇತಿ.
0: ತರಬೇತಿ ಅದು, ಎದ್ದು ಅಲ್ಲಿ ಎಲ್ಲ ನಾವು ಆ ಸಮಯದಲ್ಲಿ ಹೇಗೆ ಅಂದರೆ ತುಂಬ ಚಳಿ, ಊಟಿ ಅಂದರೆ ನಿಮಗೆ ಗೊತ್ತಿದೆ ತುಂಬ ಚಳಿ. ನಾವು ನವಂಬರ್ ಡಿಸೆಂಬರ್ನಲ್ಲಿ ಹೋದದ್ದು. ಸೊ ಅವಾಗ ಅಲ್ಲಿ ಪ್ರತಿಯೊಂದು ಕೆಲಸವು ಬೆಳಿಗ್ಗೆ ಎದ್ದಾಗ ನಮಗೆ ಆ ಡಿಸಿಪ್ಲಿನ್ ಅಲ್ಲಿಂದೇ ಕಲಿಸ್ತಾರೆ, ನಾವು ಯಾವ ಥರ ನಮ್ಮ ಜೀವನ ರೂಪಿಸ್ಕೊಳ್ಬೇಕು ಅಂತೇಳುವಂಥದ್ದು. ನಾವು ಮಲಗಿದ್ದಲ್ಲಿಂದ ಹಿಡಿದು ನಾವೇ ಅದನ್ನು ಬೆಡ್ಗಳನ್ನು ರೆಡಿ ಮಾಡೋದಾಗಲಿ, ಮಲಗುವ ಸ್ಥಳಗಳನ್ನು ಸ್ವಚ್ಛ ಮಾಡೋದಾಗಲಿ, ಅದಕ್ಕೆ ಯಾರು ಬರೋದಿಲ್ಲ, ಬೇರೆ ನಾವೇ ಮಾಡಬೇಕು,
1: ನಾವೇ ಅಲ್ಲಿ
0: ನಮ್ಮ ಮನೆ. ಸೊ ಅಷ್ಟು ನೀಟಾಗಿಡಬೇಕು, ಅದ್ರ ಬಗ್ಗೆ ತರಬೇತಿ ಅಲ್ಲಿಂದ ಶುರು ಆಗುತ್ತೆ. ಆನಂತರ ಬೆಳಿಗ್ಗೆ ಪಿ ಟಿ ಪಿರಿಯಡ್ ಆದ ನಂತರ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಹೇಗಿದ್ರು ಒಂದು 5-6 ಪಿರಿಯಡ್ಗಳು ಇರ್ತವೆ. ಪಿ ಟಿ ಪಿರಿಯಡ್, ಡ್ರಿಲ್ಲು, ಡಬ್ಲ್ಯೂ ಟಿ ಅಂದರೆ ವೆಪನ್ ಟ್ರೈನಿಂಗು, ಹೀಗೆ ನಮಗೆ ತರಬೇತಿ ಕೊಡ್ತಾ ಬರ್ತಾರೆ. 6 ಬೇಸಿಕ್ ಟ್ರೈನಿಂಗ್ ನಡೀತದೆ ಸರ್.
1: ಭಾಳ ಕಠಿಣ ಅಂತ ಹೇಳ್ತಾರೆ ಕೆಲವರು ಯುವಕರು, ಅಯ್ಯೋ ಒಮ್ಮೆ ಓಡಿ ಹೋಗ್ಬಿಡೋಣ, ಇಲ್ಲಿ ತಪ್ಪಿಸ್ಕೊಂಡು ಓಡಿ ಹೋಗ, ತಪ್ಪಿಸಿಕೊಂಡು ಬಂದಂಥ ಪ್ರಕರಣಗಳು ಇವೆ ಅಂತ ಹೇಳ್ತಾರೆ.
0: ಇದ್ದಾರೆ ಇದ್ದಾರೆ, ನನ್ನ ಜೊತೆಯವರೇ ಬಂದುಬಿಟ್ಟಿದ್ದಾರೆ. ಕೆಲವರು ಬರ್ತಾರೆ ಅಂದರೆ ಅವರಿಗೆ ಆ ಕಷ್ಟದ ಒಂದು ಸನ್ನಿವೇಶ

0: ಬಂದಾಗ ಮಾನಸಿಕವಾಗಿ ಅವರು ಏನ್ ಮಾಡ್ಕೊಳ್ತಾರೆ, ತನ್ನನ್ನು ತಾನೇ ಕುಗ್ಸ್ಕೊಬಿಡ್ತಾರೆ ಕೆಲವು ಪ್ರಸಂಗಗಳಲ್ಲಿ.
1: ಆದ್ರೆ ಆ ತರಬೇತಿ ನಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುವ ಕೆಲಸ ಅಲ್ವಾ?
0: ಖಂಡಿತವಾಗ್ಲೂ ಹೆಚ್ಚಿಸುವ ಕೆಲಸ ಸರ್. ಆದ್ರೆ ಮಕ್ಕಳಿಗೆ ಅವಾಗ ಹೊಸ ಹುಡುಗರಲ್ವಾ, ಅವ್ರ ಮನೆ ಕಡೆ ನೆನಪುಗಳು ಜಾಸ್ತಿ, ಮತ್ತೆ ಕೆಲವರು ಏನಂದ್ರೆ ಬೈದಾಗ ಕೆಲವರಿಗೆ ಅಭ್ಯಾಸ ಇರೋದಿಲ್ಲ.
1: ಹೌದು ಹೌದು,
0: ಆ ಪನಿಷ್ಮೆಂಟ್ ಕೊಟ್ಟಾಗ ಅಭ್ಯಾಸ ಇರೋದಿಲ್ಲ. ಪನಿಷ್ಮೆಂಟ್ ಅಂತ ಬರಲ್ಲ, ಅದನ್ನ ಟ್ರೈನಿಂಗ್, ಬಟ್ ಅದು ಪನಿಷ್ಮೆಂಟ್ ತಿಳ್ಕೊಳ್ಳೋದು
1: ನಮ್ಮ ಒಳ್ಳೇದಕ್ಕೆ ಅಂತ ನಾವು.
0: ಹೌದು ಹೌದು ಹೌದು, ಅದನ್ನು ತಗೊಳ್ಳೋದು ಒಳ್ಳೇದಕ್ಕಿಂತ ತಗೊಂಡಾಗ ನಾವೊಂದು ರೂಪಗೊಳ್ತೇವೆ, ಇಲ್ಲದ್ರೆ ರೂಪಗಳ ಕಷ್ಟ ಆಗೋದಿಲ್ಲ. ಅಂತವ್ರು ಬಂದ್ಬಿಡ್ತಾರೆ, ಕೆಲವರಿಗೆ ಮನೆಯಲ್ಲಿ ಪ್ರಾಬ್ಲಮ್ ಇರ್ತಾರೆ ಬಂದ್ಬಿಡ್ತಾರೆ.
1: ಅದಕ್ಕೆ ಸೈನ್ಯದಲ್ಲಿ ಆಗ್ಲಿ ಕ್ರೀಡೆಯಲ್ಲೂ ಹಾಗೆ ನೋಡಿ, ಸೋಲು ಎನ್ನುವುದು ಆ ಕ್ರೀಡಾ ಮನೋಭಾವ ಅಂತ ಒಂದು ಶಬ್ದ ಬಳಸ್ತೇವಲ್ಲ,
0: ಹೌದು,
1: ಸೋಲು ಎನ್ನುವುದು ಗೆಲುವೆ,
0: ಗೆಲುವೆ
1: ಅದು ನಾವು ಆ ರೀತಿಯಲ್ಲಿ ಸವಾಲಾಗಿ ಸ್ವೀಕರಿಸಬೇಕು,
0: ಸ್ವೀಕರಿಸಲೇಬೇಕು, ಇಲ್ಲಾಂದ್ರೆ ನಾವು ಅಲ್ಲಿ ಅದನ್ನು ಮುಂದುವರಿಸಲು ಅಸಾಧ್ಯ ಆಗ್ಬಿಡುತ್ತೆ ನಮಗೆ.
1: ಅಂತೂ ಆ ಕಠಿಣ ಒಂದು ತರಬೇತಿಯನ್ನು ಪಡೆದು ನೀವು ಅದನ್ನು ಪೂರ್ಣಗೊಳಿಸಿದ್ರಿ.
0: ಸರ್, ನಾನು 9 ತಿಂಗಳು ಟ್ರೈನಿಂಗ್ ಮುಗಿಸಿ 6 ತಿಂಗಳಾದ ನಂತರ 20 ದಿವಸ ರಜೆ ಕೊಡ್ತಾರೆ. ನಂತರ ಅಡ್ವಾನ್ಸ್ ಆದಾಗೆ ಯೂನಿಟ್ಗೆ ನಮ್ಮ ಸಿಪಾಯಿ ಆಗಬೇಕು, ಕಸಂ ಪಿರಿಯಡ್ ಅಂತೇವೆ ನಾವು. ಆ ಪಿರಿಯಡ್ ಆದ ನಂತರ ನಾವು ಸಿಪಾಯಿ ಅಂತೇಳಿ ನಮ್ಮನ್ನು ಅವರು ಗುರುತಿಸ್ತಾರೆ. ಸೊ ಆವಾಗ ನಾನೇನಾಯ್ತು, RDC ರಿಪಬ್ಲಿಕ್ ಡೇ ಕಂಟಿಜೆಂಟಿಗೆ ನಾನು ಅಲ್ಲಿಂದೇನೆ ಸೆಲೆಕ್ಷನ್ ಆದೆ. ಸೊ ನಮ್ಮ ಕಂಟಿಜೆಂಟಿಗೆ ನಾವು ಯುವಕರು ಬೇಕಿತ್ತು ಅವರಿಗೆ, ನಮ್ಮೊಂದು 10-30 ಮಂದಿಯನ್ನು ಸೆಲೆಕ್ಷನ್ ಮಾಡಿಕೊಂಡು, ಒಂದು ಕಂಟಿಜೆಂಟಿಗೆ 144 ಜನ ಇರ್ತಾರೆ. ಸೊ ಅದರಲ್ಲಿ ಕೂಡ ನಾನೊಬ್ಬ ಆಗಿ ಸೆಲೆಕ್ಷನ್ ಆದೆ 97ನೇ ಇಸ್ವಿಯಲ್ಲಿ. ಹಾಗೆಯೇ ಅಟೆಂಡ್ ಮಾಡಿದೆವು, ಅದಕ್ಕೂ ತರಬೇತಿ ಇರುತ್ತೆ, 4-5 ತಿಂಗಳು ತರಬೇತಿ ಕೊಟ್ಟರು. ನಂತರ ಡೈಲಿ ಪರೇಡ್ ಅಟೆಂಡ್ ಮಾಡಿ ಅಲ್ಲಿ ಮೊದಲ ಬಾರಿಗೆ ಎರಡನೇ ಸ್ಥಾನ ನಾವು ನಮ್ಮ ರೆಜಿಮೆಂಟಿಗೆ ತಂದುಕೊಟ್ಟೆವು.
1: ಆಮೇಲೆ ಮುಂದೆ ನೀವು ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ದೇಶದ ಯಾವ ಭಾಗಗಳಲ್ಲೆಲ್ಲ ನೀವು ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಬಂತು?
0: ಮೊದಲಿಗೆ ನಾನು ಹೋದದ್ದು ಪಠಾಣ್ಕೋಟ್ನಲ್ಲಿ, ಅದು ಪಂಜಾಬ್ ಸ್ಟೇಟ್ನಲ್ಲಿ ಬರುತ್ತೆ. ಅಲ್ಲೊಂದು 3-4 ತಿಂಗಳಿದೆ ಅಷ್ಟೇ. ನಂತರ ನಮ್ಗೆ ಅಲ್ಲಿ ಟ್ರೈನಿಂಗ್ಗಳು ನಡೀತಾನೇ ಇರ್ತವೆ, ಯುದ್ಧಕ್ಕೆ ಆಗುವಂತಹ ಕೆಲವು ಟ್ರೈನಿಂಗ್ಗಳು ಅದು ನಡೀತಾನೆ ಇರ್ತದೆ. ಅದರಲ್ಲಿ ಪಾಲ್ಗೊಂಡು ನಂತರ 3 ತಿಂಗಳ ನಂತರ ನನಗೆ ಜಮ್ಮುಗೆ ಹೋಗಲು ಒಂದು ಅವಕಾಶ ಸಿಕ್ತು. ಅಂದರೆ ನಮ್ಮ ಯೂನಿಟ್, ನಮ್ದು ಹೇಗೆ ಅಂದರೆ ಗ್ರೂಪ್, ನಮ್ಮ ಇಂಡಿವಿಜುವಲ್ ಪೋಸ್ಟಿಂಗ್ ಹೋಗೋದಿಲ್ಲ ನಾವು, ನಾವು ಯೂನಿಟ್ ಮೂವ್ ಆಗೋದು. ಸೊ ಆ ಟೈಮ್ನಲ್ಲಿ ನನ್ನ ಯೂನಿಟ್ಟು 19 ಮಡ್ರಾಸ್ ಅಂತ, ಮಡ್ರಾಸ್ ರೆಜಿಮೆಂಟಲ್ಲಿ 19 ಮಡ್ರಾಸ್ ಅಂತೇಳಿ. ಆವಾಗ ಏನಾಯಿತು, ಯೂನಿಟ್ ಮೂವ್ ಆದಾಗ ನಾವು ಕೂಡ ಜೊತೆಲೇ ಹೋಗಬೇಕಾಗುತ್ತೆ. 2 ವರ್ಷ ತಪ್ಪಿದ್ರೆ 2.5 ವರ್ಷ ಆ ಏರಿಯಾದಲ್ಲಿ ನಾವು ಇರ್ತೇವೆ. ಅದಾದ ನಂತರ ನಾವು 25 RRಗೆ ಪೋಸ್ಟಿಂಗ್, ಅಲ್ಲಿಂದ ಸಿಂಗಲ್ ಪೋಸ್ಟಿಂಗ್ ಸಿಕ್ತು. ನಾನಿದ್ದದ್ದು ಮೇಂಡರ್ ಡಿಸ್ಟಿಕ್ನಲ್ಲಿ, ಮೇಂಡರಿಂದ ನೆಕ್ಸ್ಟ್ ಪೂಂಚ್ ಡಿಸ್ಟಿಕ್ಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು, ಪಕ್ಕದ ಡಿಸ್ಟಿಕ್. ಅದು ಕೂಡ ಫೀಲ್ಡ್ ಅಂದರೆ ನಾವು ಮೊದಲಿಗಿದ್ದದ್ದು LC ಲೈನ್ ಆಫ್ ಕಂಟ್ರೋಲ್ನಲ್ಲಿ, ಮತ್ತೆ 2 ವರ್ಷ ನಂತರ ನನಗೆ ಪೋಸ್ಟಿಂಗ್ ಹೋದದ್ದು ಇನ್ಸಿಡೆನ್ಸಿ ಏರಿಯಾ ಅಂತೇಳಿ. ಮೊದಲು ಬರೀ 3 ತಿಂಗಳು ಪಂಜಾಬ್ನಲ್ಲಿದ್ದೆ, ನಂತರ ನಾನು ಮೆಂಡರ್ ಜಮ್ಮುವಿನಲ್ಲಿ ಬರುತ್ತೆ, ಅಲ್ಲಿ LC ಎರಡೂವರೆ ವರ್ಷ. ಅಲ್ಲಿಂದ ಜೊತೆಗೆ ನನ್ನನ್ನು ಪೂಂಚಿಗೆ ಕಳಿಸಿದ್ರು, ಅಲ್ಲಿ 25 RR ರಾಷ್ಟ್ರೀಯ ರೈಫಲ್ ಅಂತೇವೆ.
1: ಆಮೇಲೆ ಒಟ್ಟು ನಿಮ್ಮ ಸೇವೆಯ ಅವಧಿ ಹಾಗೆ ನೋಡಿದ್ರೆ ಬೇರೆ ನಮ್ಮ ಎಷ್ಟೋ ಯೋಧರಿಗೆ ಹೋಲಿಸಿದ್ರೆ ಬಹಳ ಸೀಮಿತ ಅವಧಿ ಅಂತ ಹೇಳುದು, ಸ್ವಲ್ಪ ಕಡಿಮೆ ಅವಧಿ.
0: ಹೌದು ಹೌದು.
1: ನೀವು ಅದನ್ನು ಪೂರ್ಣ ಮಾಡಿದ್ರು ಅಥವಾ ಸಾಕು ಅಂತ ಏನಾದರೂ ಸ್ವಯಂ ನಿವೃತ್ತಿಯೋ ಹೇಗೆ?
0: ಪೂರ್ಣ ಮಾಡಲಿಲ್ಲ ಸರ್, ಮೀನ್ಸ್ ನಮಗೆ ನಾನು 16 ವರ್ಷ 3 ತಿಂಗಳೇ ಮಾಡಿದ್ದು. ಕಾರಣ ಏನಂದ್ರೆ, ಒಂದು ಮೈಂಡ್ ಸೆಟೆಡ್ ಮಕ್ಕಳು ಮನೆ ಅನ್ನೋ ಒಂದು ಮೈಂಡ್ ಸೆಟ್ ಅಷ್ಟೇ ಹೊರತು ಇಂದ ಅದ್ ಬಿಟ್ಟು ಬೇರೆ ಯಾವ ಕಾರಣನೂ ಇರಲಿಲ್ಲ. ನಾವು ಫಿಸಿಕಲಿ ಫಿಟ್ ಆಗಿದ್ದೋ, ಸರ್ವಿಸ್ ಮಾಡೋಕ್ಕೂ ಇಷ್ಟ ಇತ್ತು. ಆದ್ರೆ ಮನೆ ಮಕ್ಕಳು ತೋಟ ಅಂತೇಳಿ ಅದೇ ಒಂದು
1: ಸೇವೆಯಲ್ಲಿ ಇರುವಾಗಲೇ ಮದುವೆ ಆಯ್ತಾ?
0: ಹೌದು ಸರ್, ನಾನು ಸೇವೆಯಲ್ಲಿ ಇದ್ದಾಗಲೇ.
1: ಶ್ರೀಮತಿ ಅವರು ಕೂಡ ಉದ್ಯೋಗದಲ್ಲಿ ಇದ್ದಾರಾ?
0: ಇಲ್ಲ ಸರ್, ಅವ್ರು ಮನೆಯಲ್ಲಿದ್ದಾರೆ.
1: ಮನೆಯಲ್ಲಿದ್ದಾರೆ. ಈಗ ಆರಂಭದ ದಿನಗಳನ್ನ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಆ ತುಡಿತವನ್ನು ಅನುಭವಿಸ್ತಾರೆ, ನೀವು ಅಲ್ಲಿ, ಶ್ರೀಮತಿಯವರು ಇಲ್ಲಿ, ಆ ದಿನಗಳ ಸ್ವಲ್ಪ ನೆನಪು ಮಾಡ್ಕೊಳ್ಬೋದಾ? ಆ ಸವಾಲುಗಳನ್ನು ಹೇಗೆ ಸ್ವೀಕರಿಸ್ತಾರೆ, ಒಬ್ಬ ಯೋಧನಾಗಿ ನೀವು ಹೇಗೆ ಸ್ವೀಕರಿಸಿದ್ರಿ?
0: ಆ ಸಮಯದಲ್ಲಿ ನಮಗೆ ಮನೆಗೆ ಬಂದಾಗ ಮಾತ್ರ ನಾವು ಮಡದಿ ಮಕ್ಕಳು ತಂದೆ ತಾಯಿ ಅಷ್ಟೇ ಇಲ್ಲಿದ್ದಾಗ, ನಂತರ ಅದೆಲ್ಲ ಇರುತ್ತೆ ಮನಸ್ಸಿನಲ್ಲಿ ಇರುತ್ತೆ, ಆದರೆ ನಾವು ಆ ಕೆಲಸ ಅನ್ನೋದು ಅಲ್ಲೇ ನಾವು ಮಾಡೋದು. ಸೊ ನಮ್ಮ ಮನೆ ಅಲ್ಲಿ ಇದೆ, ಅಲ್ಲಿ ಇತ್ತು.
1: ಹನಿಯವರೇ, ಬಹಳ ರೋಮಾಂಚಕಾರಿಯಾದಂಥ ಮಾತುಗಳನ್ನು ಹೇಳಿದ್ರಿ. ಮನೆ ಮಡದಿ ಮಕ್ಕಳು ಅದು ತೀರ ಸಹಜ, ಸಲ್ಲಿಸಬೇಕಾದ ನ್ಯಾಯವನ್ನು ನೀವು ಸಲ್ಲಿಸ್ತೀರಿ, ಯೋಧರಾಗಿ ಸಲ್ಲಿಸಿದ್ದೀರಿ, ಎಲ್ಲ ಯೋಧರು ಹಾಗೆ. ಆದರೆ ಸೈನ್ಯ ಸೇರಿದೆ, ಅಲ್ಲಿ ಹೋದ ಮೇಲೆ ನಮ್ಮ ಮನಸ್ಸು, ನಮ್ಮ ಹೃದಯ ಎಲ್ಲವೂ ಕೂಡ ದೇಶಕ್ಕಾಗಿ ತುಡಿತಾ ಇರ್ತದೆ ಅಂತ. ಗ್ರೇಟ್ ಗ್ರೇಟ್ ಗ್ರೇಟ್, ದೊಡ್ಡ ಸೆಲ್ಯೂಟ್ ಎಲ್ಲರ ಪರವಾಗಿ ನಿಮ್ಮನ್ನು ಒಳಗೊಂಡಾಗೆ ಎಲ್ಲ ಯೋಧರಿಗೆ. ಮಾತು ಮುಂದುವರಿಸಿ. ಪತ್ರ ವ್ಯವಹಾರ, ಫೋನ್, ಈಗ ಮೊಬೈಲ್ ಇತ್ಯಾದಿ ಎಲ್ಲ ಬಂದಿದೆ, ಅಂದ್ರೆ ನಿರಂತರ ಸಂಪರ್ಕದಲ್ಲಿ ಇರ್ತಿದ್ರಿ ನೀವು ಹಾಗಾದ್ರೆ?
0: ಹಾ ಸರ್, ಖಂಡಿತ. ಪತ್ರವೇ ಆವಾಗ, ಪತ್ರದಲ್ಲಿ ನಾವು ಸಂಪರ್ಕ ಆಗ್ತಾ ಇತ್ತು ನಮಗೆ. ಇನ್ನು STD ಬಂದಂತ ಕಾಲ, ಸೊ STD ಸಿಕ್ತಿದ್ದು 12 ಗಂಟೆ ರಾತ್ರಿ ತನಕ ನಿಲ್ಬೇಕು, ವೇಟ್ ಮಾಡಿ ತುಂಬಾ ಕಷ್ಟ ಇತ್ತು, ಆದ್ರೂ ಮಾತಾಡ್ತಿದ್ದು.
1: ಆಮೇಲೆ ಈಗ ಮನೆ ಕಡೆಯಲ್ಲಿ ತಂದೆಗೆ ಹುಷಾರಿಲ್ಲ, ತಾಯಿಗೆ ಹುಷಾರಿಲ್ಲ, ಹಿರಿಯರು ಯಾರೋ ತೀರಿ ಹೋದ್ರು, ಇಂಥದ್ದೆಲ್ಲ ಆತಂಕಗಳು ಬರ್ತವೆ, ಅವಘಡಗಳು, ಅದು ಸಹಜ ಮನುಷ್ಯನ ಜೀವನದಲ್ಲಿ. ಆದರೆ ನೀವು ಅಲ್ಲಿ ಇರ್ತೀರಿ, ಇಂಥ ಸಂದರ್ಭದಲ್ಲಿ ಒಬ್ಬ ಯೋಧನಾಗಿ ನಿಮ್ಮ ಮನಸ್ಥಿತಿ ಹೇಗೆ ಇರ್ತದೆ ಅಲ್ಲಿ?
0: ಸರ್, ಅಂಥ ಪ್ರಸಂಗ ನಮ್ಮ ತಂದೆ ಇರಲಿಲ್ಲ, ಚಿಕ್ಕದಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸೊ ಅಂಥ

0: ಪ್ರಸಂಗ ಬರಲಿಲ್ಲ, ಆದರೂ ಮನೆ ಕಡೆ ನೆನಪಾಗ್ತಾ ಇತ್ತು.
1: ನೆನಪಾಗ್ತದೆ ಅಲ್ಲ, ಈಗ ನಿಮಗೆಲ್ಲದಿರು ಇನ್ ಜನರಲ್ ಸಾಮಾನ್ಯವಾಗಿ ನಾವು ಹೇಳೋದಿದ್ರೆ ಯೋಧರು ಅಂಥ ಸವಾಲುಗಳನ್ನು ಅಲ್ಲಿದ್ದು ಈಗ ಊರಲ್ಲಿ ಏನೋ ಒಂದು ಘಟನೆ ನಮ್ಮ ಕುಟುಂಬದೊಳಗಡೆ ನಡೆದಾಗ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಹನಿಯವರೇ?
0: ಸರ್, ಅದು ಸ್ವೀಕರಿಸಲೇಬೇಕು. ಯಾಕಂದರೆ ಒಬ್ಬ ಸೈನಿಕ ನಾನು ನೋಡಿದ್ದು ಕೂಡ, ಟೆಲಿಗ್ರಾಮ್ ಬರ್ತಿತ್ತು, ಅವರು ರಜೆ ಹೋಗ್ತಿದ್ರು ಮತ್ತೆ ಬರ್ತಿದ್ರು. ಸೊ ಅದು ಒಂದು ಮನುಷ್ಯನ ಒಂದು ಹುಟ್ಟಿದ ನಂತರ ಅದು ಕಷ್ಟ ಸುಖ ಬರುವಂಥದ್ದೇ ಸಹಜ. ಅದನ್ನು ಸ್ವೀಕರಿಸ್ಕೊಂಡು ಹೋಗ್ತಾರೆ ಸರ್, ಯಾವ ತೊಂದರೆ ಇಲ್ಲ. ಯಾರು ದೊಡ್ಡದಾಗಿ ಅದನ್ನು ಇದು ಮಾಡ್ಕೊಳ್ಳೋದಿಲ್ಲ, ಅಂದರೆ ಏನೋ ಒಂದು ಹೆವಿಯಾಗಿ ಮಾಡ್ಕೊಂಡು.
1: ಹೌದು, ತುಂಬ ಇದೊಂದು ಸಹಜ ಪ್ರಕ್ರಿಯೆ ಅಂತ ಸ್ವೀಕಾರ ಮಾಡ್ಬೋದು.
0: ಹೌದು, ಖಂಡಿತ.
1: ನೀವು ಸೇವೆ ಸಲ್ಲಿಸಿದ 16 ವರ್ಷಗಳು ಆಮೇಲೆ ಇವತ್ತಿಗೂ ಕೂಡ ನಿಮ್ಮ ಮಾತಾಡುವಾಗ ಕೂಡ ಆ ದೇಶ, ದೇಶ ಪ್ರೇಮ ಎನ್ನುವಂತಹ ತುಡಿತ ಭಾವನೆ ಬಹಳ ತೀವ್ರವಾಗಿ ನಿಮ್ಮಲ್ಲಿ ನನಗೆ ಕಾಣಿಸ್ತಾ ಇದೆ, ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಆಮೇಲೆ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ದೇಶ ಇರ್ಬೋದು, ನಮ್ಮ ದೇಶದಲ್ಲಿ ದೇಶ ಸೇವೆಗಾಗಿ ಯುವಕರು ಹೋಗುವವರು ಇರ್ತಾರೆ, ಅವರಿಗೆ ನಿಮ್ಮಂಥ ಹಿರಿಯರ ಅನುಭವಿಗಳ ಮಾತು ಅಥವಾ ಸಂದೇಶಗಳು ಬೇಕಾಗ್ತದೆ. ದೇಶ ಸೇವೆಗೆ ಹೋಗಬೇಕು ಅಂತ ಹಂಬಲಿಸುವಂಥ ಯುವಕ ಯುವತಿಯರಿಗೆ ನಿಮ್ಮ ಅನುಭವದಿಂದ ಏನು ಕಿವಿ ಮಾತುಗಳನ್ನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೀರಿ ನೀವು?
0: ಹೋಗಲು ಇಚ್ಛಿಸುವವರು ತುಂಬ ಮಂದಿ ಇದ್ದಾರೆ, ಆದರೆ ಎಲ್ಲರಿಗೂ ಸಿಗೋದಿಲ್ಲ. ಪ್ರಯತ್ನ ಬೇಕು, ಪ್ರಯತ್ನ ಮುಖ್ಯ. ಮೊದಲಿಗೆ ಅವ್ರ ಫಿಸಿಕಲಿ ಫಿಟ್ನೆಸ್ ಆಗಿರಬೇಕು,
1: ಹೌದು,
0: ಉಳಿದದ್ದು ಅವರ ಹೆಲ್ತ್, ಮತ್ತೊಂದು ದೃಢತೆ ಬೇಕು, ನಾನು ಹೋಗ್ತೇನೆ ಮಾಡ್ತೇನೆ ಅಂತೇಳುವಂಥದ್ದು. ಈಗಿನ ಮಕ್ಕಳು ಕೆಲವರು ಹೇಳ್ತಾರೆ ಇಲ್ಲಪ್ಪ ಈಗಿನ ಮಕ್ಕಳು ಆಗೋದಿಲ್ಲ, ಹಾಗೇನಿಲ್ಲ, ಎಲ್ಲರಿಗೂ ಸಾಧ್ಯ. ಮಾಡು, ಅವ್ರು ಹೋಗಬೇಕು ಅಂತೇಳಿದ್ದವನು ಖಂಡಿತವಾಗ್ಲೂ ಹೋಗ್ತಾನೆ. ಅವರಿಗೆ ಎಜುಕೇಷನ್ ಇಂತಿಷ್ಟೇನಿಲ್ಲ. ಈಗ ನಾನು ಪಿ ಯು ಸಿ ಮಾಡಿ ಹೋದರೆ ಅಲ್ಲಿ ನನಗೇನಾಗುತ್ತೋ, ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗುತ್ತೋ, ಆ ಥರ ಡೌಟ್ ಕೆಲವರಿಗಿರುತ್ತೆ. ಖಂಡಿತವಾಗ್ಲೂ ಅಲ್ಲಿ ಅವಕಾಶಗಳು ತುಂಬ ಇದೆ, ಆಫೀಸರ್ ಆಗುವಂಥ ಅವಕಾಶಗಳು ಕೂಡ ಸಿಗ್ತವೆ.
1: ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಅವಕಾಶವೂ ಇದೆಯಾ ಅಲ್ಲಿ?
0: ಖಂಡಿತ ಇದೆ, ಖಂಡಿತವಾಗಿ.
1: ಬಹಳ ಮುಖ್ಯವಾದ ಮಾಹಿತಿ ಇದು. ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು, ಭವಿಷ್ಯವನ್ನು ಬಹಳ ಚೆನ್ನಾಗಿ
0: ಕಟ್ಟಿಕೊಳ್ಬೋದು. ಅವ್ರು ರಿಟೈರ್ಡ್ ಆಗಿ ಬಂದ ನಂತರ ಕೂಡ ಇಲ್ಲಿ ನಾವು ಇಲ್ಲಿ ಅಲ್ಲಿ ಎಜುಕೇಶನ್ ಚೆನ್ನಾಗಿ ಮಾಡಿಕೊಂಡ್ರೆ ಅವರಿಗೆ ಇಲ್ಲಿ ಬಂದ ನಂತರ ಅವರಿಗೆ ಮುಂದಿನ ನೌಕರಿ ಮಾಡಲಿಕ್ಕೆ ಅವರಿಗೆ ಒಳ್ಳೆಯ ಒಂದು ಅವಕಾಶಗಳು ಸಿಗ್ತವೆ. ಯಾಕಂದರೆ ಅವರ ಎಜುಕೇಷನ್ ಚೆನ್ನಾಗಿದ್ದರೆ, ಕ್ವಾಲಿಫಿಕೇಶನ್ ಚೆನ್ನಾಗಿದ್ದರೆ ಕರೀತಾರೆ ಸರ್ ಅವರನ್ನು.
1: ಕರಿ. ಮತ್ತು ಒಂದು ಆತಂಕ ಸಾಮಾನ್ಯವಾಗಿ ಅಪ್ಪ ಅಮ್ಮನಲ್ಲಿ ಇರ್ತದೆ, ಒಬ್ಬನೇ ಮಗ ಅಂತಾದರೆ, ಇರೋ ಒಬ್ಬನೇ ಮಗನನ್ನು ಸೈನ್ಯಕ್ಕೆ ಕಳಿಸಿದರೆ ಅಥವಾ ಸೈನ್ಯ ಸೇರಿದರೆ ಮನೇಲಿ ಯಾರು ನೋಡ್ಕೊಳ್ಳೋರು, ತೋಟ ಯಾರು, ಭವಿಷ್ಯ ಏನು ಇತ್ಯಾದಿ ಎಲ್ಲ ಚಿಂತೆ ಇರ್ತದೆ. ಅಂಥವರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಇಲ್ಲ ಸರ್, ಹಾಗೇನಿಲ್ಲ. ನೋಡಿ, ಒಬ್ಬನೇ ಮಗನಾದರೂ ಕೂಡ ಆತಂಕ ಪಡುವಂಥದ್ದು ಏನಿಲ್ಲ. ಯಾಕಂದರೆ ಸೇನೆಗೆ ಹೋದವರೆಲ್ಲ ತನ್ನ ಪ್ರಾಣವನ್ನು ಎಲ್ಲಿರ್ತಾರೆ ಅಂತ ಹೇಳುವಂಥದ್ದು ಇಲ್ಲ. ಏನೋ ಆ ಸಮಯ ಸಂದರ್ಭಗಳು, ಅವನ ಋಣ ಅದು ಎಲ್ಲಿದ್ದರೂ ಆಗುತ್ತೆ ಸರ್, ಸೇನೆಯಲ್ಲಿದ್ದರೂ ಆಗುತ್ತೆ,
1: ಊರಲ್ಲಿದ್ದರೂ
0: ಆಗುತ್ತೆ.
1: ಆಗುವಂಥದ್ದನ್ನು ತಪ್ಪಿಸಲಿಕ್ಕೆ
0: ಯಾರಿಂದರೂ ಸಾಧ್ಯ.
1: ಅಂತೂ ಆ ಒಂದು ದೇಶದ ಬಗೆಗಿನ ಅಪಾರವಾದ ಪ್ರೀತಿಯನ್ನು ಅದೊಂದು ನಮಗೆ ಕೊಡಗಿ ದೊರೆತಂತ ಒಂದು ದೊಡ್ಡ ಪರಂಪರೆ, ಅದು ಸೈನಿಕ ಪರಂಪರೆ, ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತೀರಿ ನೀವು?
0: ಖಂಡಿತ ಸರ್.
1: ಆಮೇಲೆ ಈ ಪರೀಕ್ಷೆ ಬರೆಯುವುದಿದೆಯಲ್ಲ, ಸೈನ್ಯಕ್ಕೆ ಸೇರುವುದಕ್ಕೆ ಮೊದಲು ಲಿಖಿತ ಪರೀಕ್ಷೆ ಕೂಡ ಇರ್ತದಲ್ಲ. ಈಗ ನೀವು ಹೇಳಿದ್ರಿ ಮಾನಸಿಕ ದೃಢತೆ ಇರಬೇಕು, ದೈಹಿಕ ದೃಢತೆ ಇರಬೇಕು. ಈ ಪರೀಕ್ಷೆಗೆ ಸಿದ್ಧರಾಗುವುದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನೀವು ಯಂಗ್ಸ್ಟರ್ಸ್ಗೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೀರಾ?
0: ಪರೀಕ್ಷೆಗೆ ಸಿದ್ಧರಾಗಲಿಕ್ಕೆ ಕೆಲವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಸೊ ಅಲ್ಲಿ ಕೂಡ ಟ್ರೈನಿಂಗ್ ಸಿಗುತ್ತೆ ಅವರಿಗೆ. ನಂತರ ಜನರಲ್ ಕ್ವಶನ್ಸ್ ಸರ್ ಬರೋದು, ಮ್ಯಾಕ್ಸಿಮಮ್ ಸ್ವಲ್ಪ ಲೆಕ್ಕಗಳು ಬರ್ತವೆ. ಉಳಿದದ್ದು ನಮ್ಮ ಫಿಸಿಕಲ್ ಮೇನ್ ಮತ್ತು ನಮ್ಮ ಮೆಡಿಕಲ್, ಎರಡಲ್ಲ ಫಿಟ್ ಆಗಿದ್ರೆ ನಮ್ಮ ಬರವಣಿಗೆ ಹೇಗೂ ಪಾಸ್ ಆಗಬಹುದು ಅನ್ನೋ ಒಂದು, ನಾವೆಲ್ಲ ಆ ಥರನೇ ಪಾಸ್ ಆಗಿದ್ದು,
1: ಪಾಸ್ ಆದವರು
0: ಹಾಗೆ ಪಾಸ್ ಆಗುತ್ತೆ ಸರ್.
1: ದೈಹಿಕ ದೃಢತೆ, ಮಾನಸಿಕ ದೃಢತೆ ಬಹಳ ಮುಖ್ಯ,
0: ಬಹಳ ಮುಖ್ಯ.
1: ಆದರೆ ಅವರು ಎಷ್ಟು ಓದಿ ತಿಳುವಳಿಕೆ ಸಂಪಾದನೆ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕಿಂತ ಈ ಎರಡು ಅಂಶಗಳು ಮುಖ್ಯ. ನೀವು ಹೇಳಿದಾಗಿ ಹೋದ ಮೇಲೆ ಅವರು ಓದಲಿಕ್ಕೂ ಅಥವಾ ಏನು ಪ್ರೊಫೆಷನ್ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿವೆ. ಈಗ ಹನಿಯವರೇ, 10-16 ವರ್ಷಗಳ ಈ ಸೇವೆಯಲ್ಲಿ ಬಹಳ ನೆನಪಿನಲ್ಲಿ ಉಳಿಯಬಹುದಾದ ಉಳಿದಿರುವಂತಹ ಕೆಲವು ನೆನಪುಗಳಾದರೂ ಇರಬಹುದು ನಿಮಗೆ, ಅದು ಒಂದೆರಡನ್ನಾದರೂ ನೀವು ಹೇಳಿಕೊಡ್ಬೇಕು.
0: ಖಂಡಿತ,
1: ಮರತೇ ಹೋಗೋದಿಲ್ಲ ನನಗೆ ಅಂತ ನೀವು ನಿಮ್ಮ ಸ್ನೇಹಿತರ ಹತ್ರ ಹಂಚಿಕೊಳ್ಳುವಂಥ ಯಾವುದಾದ್ರೂ ಅಂಥ ಅಪೂರ್ವವಾದ ನೆನಪುಗಳಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಿ.
0: ಖಂಡಿತ ಸರ್. ನನಗೆ ಒಂದು ಘಟನೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ಸರ್.
1: ಹೇಳಿ.
0: 1997 ಇಸ್ವಿಯಲ್ಲಿ ಆದದ್ದು, 22 ಮೇ ತಾರೀಕಿನಲ್ಲಿ. ನಮ್ಮ ಕೊಡಗಿನವರಾದಂಥ KT ಸಬೀನಾ ಅಂತೇಳಿ ಒಬ್ಬರಿದ್ರು, ಪನ್ನಪೇಟೆಯವರು. ಅವ್ರು ತೀರ್ಕೊಂಡ್ಬಿಟ್ರು, ಮೀನ್ಸ್ ಅದು ಏನೋ ಒಂದು ಆಪರೇಷನಲ್ಲೇ ತಿರ್ಕೊಂಡ್ಬಿಟ್ಟಿದ್ದವರು. ಸೊ ಆಪರೇಷನ್ ತೀರ್ಕೊಂಡಾಗ ನಾನು ಅಲ್ಲೇ ಇದ್ದೆ, ಮೀನ್ಸ್ ಅವ್ರ ಜೊತೆಲಿ ಇರಲಿಲ್ಲ, ಫಾರ್ವರ್ಡ್ ಪೋಸ್ಟ್ನಲ್ಲಿ ಇದ್ದೆ ನಾವು. ನಾನು ಕೂಡ ರಜೆ ಮುಗಿಸಿ ಹೋದದ್ದು ಅವಾಗ. ಸೊ ಅವರು ಹೇಳ್ತಾ ಇದ್ರು ಮ್ಯಾಪ್ ರೀಡಿಂಗ್ ತನ್ನ ಕ್ಲಾಸ್ ಬರುತ್ತೆ, ಕ್ಲಾಸಿಗೆ ಕಳಿಸ್ತಾ ಇದ್ರು. ಸೊ ಕ್ಲಾಸಿಗೆ ಹೋದಾಗ ಒಂದು ಘಟನೆ ಆಯಿತು ಸರ್, ಸಬೀನನವರು ಆಪರೇಷನಲ್ಲಿ ತೀರ್ಕೊಂಡು ಬಿಟ್ರು ಅನ್ನೋ ಒಂದು ನೀವು
1: ಸುದ್ದಿ
0: ಬಂತು. 22ನೇ ಬೆಳಿಗ್ಗೆ ಹೇಳಿದ್ರು, ನಾನು ಹಾಗೂ ನನ್ನ ಜೊತೆಯಲ್ಲಿ 4 ಮಂದಿ MR ಕ್ಲಾಸಿಗೆ ಹೋಗ್ತಿದ್ದವನೇ, ಒಬ್ಬರು ಸೀನಿಯರನ್ನು ಕೊಟ್ಟರು, 4 ಮಂದಿ ನನ್ನ ಜೂನಿಯರ್ಸ್ ಇದ್ದದ್ದು. ಸೊ ನಾವು ರೀತ್ ಪ್ರೇಡ್ ಬರಬೇಕು ಅಂತೇಳುವಂಥ ಒಂದು ಮೆಸೇಜ್ ಬಂದು ನಮಗೆ. ಸೊ ನಾವು ರೀತೆಲ್ಲ ಅಲ್ಲೇ ಮಾಡಿ ಅದೆಲ್ಲ ಅಲ್ಲೇ ಮರದಿಂದ ಸೊಪ್ಪಿನಿಂದೆಲ್ಲ ನಾವೇ ರೀತ್ ಮಾಡಿಕೊಂಡು ಬೆಳಗಿನ ಜಾವ ಒಂದು ಆರು ಗಂಟೆಗೆಲ್ಲ ಹೊರಡುವಂಥದ್ದು. ಬಟ್ ಅವತ್ತು ಸ್ವಲ್ಪ ಲೇಟ್ ಆಯಿತು ರೀತೆಲ್ಲ ಮಾಡಿ. ಅವಾಗ 7:30 ಗಂಟೆಗೆ ನಾವು ಹೊರಟೆವು ಪೋಸ್ಟಿಂದ. ಪೋಸ್ಟಿಂದ ಹೊರಟಾಗ ಒಂದು

0: 50 ಮೀಟರ್ ಹೋಗಿರ್ಬೋದು ಸರ್, ಅಂದರೆ ನಾವು ಕೆಳಗಿಂದ ಮೇಲೆ ಹತ್ತಬೇಕು.
1: ಓಹೋ.
0: ಅಲ್ಲಿ ಏನಾಯ್ತಂದರೆ ಪಾಕಿಸ್ತಾನಿ ಉಗ್ರವಾದಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರು. ಅಂಬುಸ್ ಅಂತೇವೆ, ಮೀನ್ಸ್ ಅದು ಕನ್ನಡದಲ್ಲಿ ಹೇಳಬೇಕಂದ್ರೆ ಏನು ಕಾಮನ್ ಲ್ಯಾಂಗ್ವೇಜಲ್ಲಿ ಒಳಿ ಕೂರೋದು ಅಂತೇವಲ್ಲ, ಹಾಗೆ ಕೂತರು ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರು. ನಮಗೆ ಗೊತ್ತಾಗಲಿಲ್ಲ. ಸೊ ನಾವು ಪಕ್ಕಪಕ್ಕದಲ್ಲೇ ಇದ್ದು ನನ್ನ ಜೊತೆಲಿದ್ದಂಥ ಎರಡು ಗೆಳೆಯರು, ಒಬ್ಬ ಸಾನಿಕೊಪ್ಪಡು, ಬಾಬು ಸಾನಿಕೊಪ್ಪಡು ಅಂತೇಳಿ, ಮತ್ತೊಬ್ಬ ನಟರಾಜ್ ಅಂತೇಳಿ, ಅವರಿಬ್ಬರು ತಿರ್ಕೊಂಡ್ಬಿಟ್ರು ಆ ಸ್ಪಾಟ್ನಲ್ಲಿ. ಮತ್ತೊಬ್ಬ ಮಲ್ಲಪ್ಪ ಅಂತೇಳಿ ಒಬ್ಬ ಇದ್ರು, ಅವರಿಗೆ ಕಾಲು ಗೆಟ್ಟಾಯಿತು, ಕಾಲು ಕಿತ್ಬಿಟ್ರು. ನಾನು ಉಳಿದದ್ದು ನಾನೊಬ್ಬ ಮತ್ತೆ ಒಂದು ಹವಾಲ್ದಾರ. ಸೊ ಹವಾಲ್ದಾರ್ ತುಂಬ ಕೆಳಗೆ ಇದ್ರು, ನಾನೊಬ್ಬ ಉಳಿದೆ. ಬಟ್ ಯಾವ ದೇವರ ದಯೋ ಯಾರ ದಯೋ ಗೊತ್ತಿಲ್ಲ, ನನಗೇನು ಆಗಲಿಲ್ಲ. ಅವತ್ತಿನ ದಿವಸ ನಾನು ಬುಲೆಟ್ ಪ್ರೂಫ್ ಕೂಡ ಹಾಕಿತ್ತಿಲ್ಲ ಹೇಳಬೇಕಂದ್ರೆ. ಸೊ ಹೇಗೆ ಉಳಿದು ನನಗೂ ಗೊತ್ತಿಲ್ಲ, ಅದೆಲ್ಲ ಮೇಲೆ ಅವನ ಇಚ್ಛೆ ಅದು. ಸೊ ಅದೊಂದು ಮಾತ್ರ ಸರ್ ಜೀವಮಾನದಲ್ಲಿ ನನಗೆ ಮರೆದಂಥ ಘಟನೆ ಸರ್.
1: ತಮ್ಮ ಜೊತೆಗಾರನೇ ನೀವು ಕಳ್ಕೊಂಡು, ನಾನು ಉಳಿದೆ ಎನ್ನುವುದು ಸಂತೋಷ. ನೀವು ಹೇಳಿದ ಹಾಗೆ ಅದು ದೇವರ ಅನುಗ್ರಹ. ಆದರೆ ಅವರನ್ನು ಕಳ್ಕೊಂಡ ನೋವು ಕೂಡ, ಯಾಕಂದ್ರೆ ನಿಮ್ಮ ಜೊತೆಗಾರರು
0: ಸರ್. ನೆನೆಸಿದ್ರೆ ಈಗಲೂ ಕೂಡ ನಮಗೆ ರೋಮಾಂಚನ ಆಗುತ್ತೆ, ಕಣ್ಣೀರು ಬರುತ್ತೆ ಸರ್.
1: ಹೌದು, ಬಹಳ ಹೃದಯ ವಿದ್ರಾಹಕ ಅಂತ ನಾವು ಬಳಸ್ತೇವಲ್ಲ ಪದ, ಅಂತ ಒಂದು ಘಟನೆ ಅದು. ಆದರೂ ಕೂಡ ನೀವು ಛಲ ಬಿಡಲಿಲ್ಲ.
0: ಇಲ್ಲ,
1: ಈಗ ಈ ರೀತಿಯಲ್ಲಿ ಆದರೂ ಕೂಡ ನೋಡಿ, ನಿಮ್ಮ ಸೈನಿಕರ ವಿಶೇಷತೆ ಏನು ಅಂತಂದ್ರೆ, ಆ ಕೆಚ್ಚು ಆ ದೇಶ ಪ್ರೇಮ ಅದು ಹೋಗುದಿಲ್ಲ.
0: ಖಂಡಿತ ಸರ್, ಕಿಚ್ಚು ಆ ತರ ಆದಾಗ ನಮಗೆ ಇದ್ದಷ್ಟು ಅದು ಕಿಚ್ಚು ಹತ್ತುತ್ತೆ ಹೊರತು ಅದು ಆರಲ್ಲ.
1: ಹೌದು, ಅದು ಬೆಂಕಿಗೆ ತುಪ್ಪ ಸುರಿದ ಹಾಗೆ. ಆ ನಿಮ್ಮ ದೇಶ ಪ್ರೇಮ ಅಥವಾ ದೇಶ ಬಗೆಗಿನ ಒಂದು ಏನು ಪ್ರೀತಿ ಇದೆಯೋ ಅದು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗುದಿಲ್ಲ. ಬಹುಶಃ ಅದು ಈ ಮಣ್ಣಿನ ಗುಣವ ಅಂತ
0: ಆಗಿರ್ಬೋದು ಸರ್.
1: ಈಗ ಈ ಘಟನೆ ಅಲ್ಲದೆ ಬೇರೆ ನಿಮ್ಮ ಅನುಭವಕ್ಕೆ ಬಂದೆ ಬೇರೆ ಯಾವ್ದಾದ್ರು ಒಂದು ಘಟನೆ
0: ಇದೆ ಸರ್? ನಾವು ಇನ್ಫೆಂಟ್ರಿ ಆದ ಕಾರಣ ನಮ್ದೆಲ್ಲ ಮ್ಯಾಕ್ಸಿಮಮ್ ಫೀಲ್ಡ್ ಸರ್ವಿಸ್ಗಳೇ ಇರ್ತವೆ ಇನ್ಫೆಂಟ್ರಿ ಸ್ಪೆಷಲಿ. ಇನ್ನೊಂದು ಪ್ಯಾರಾ ಕಮಾಂಡೋಗಳು, ಇವರು ಮ್ಯಾಕ್ಸಿಮಮ್ ಫೀಲ್ಡ್ನಲ್ಲಿ ಸರ್ವಿಸ್ ಮಾಡ್ತಾರೆ. ನಾನು ಇನ್ನೊಂದು ಸರ್ವಿಸ್ ಇಲ್ಲಿ RR ನಲ್ಲಿ ಮಾಡಿದಾಗ ಕೂಡ ಒಂದು ಘಟನೆಯಾಗಿತ್ತು. ಅಲ್ಲಿ ಕೂಡ ಹಾಗೆಯೇ ಫೈರಿಂಗ್ ನಡೀತಾ ಇತ್ತು. ನಾವೆಲ್ಲ ಸ್ಟಾಪ್ ಪಾರ್ಟಿಯಲ್ಲಿ ಕೂತಿದ್ದೋ. ಇಲ್ಲಿ ನನಗೆ ಒಂದು ಡಿಸ್ಟೆನ್ಸ್ ಅಂದ್ರೆ ಒಂದು 500 ಮೀಟರ್ ಇದ್ದಿರ್ಬೋದು. ಕಣ್ಣಿಗೆ ಬೈನಕುಲರ್ ಅಲ್ಲಿ ನೋಡ್ತಾ ಕೂತಿದ್ದೋ ನಾವು. ಒಂದು ಯುವಕ ಸ್ವಲ್ಪ ಹುರುಪು ಜಾಸ್ತಿ, ಕೆಲವು ಸಲ ಯುವಕರು ಏನ್ ಮಾಡ್ಬಿಡ್ತಾರೆ, ತುಂಬಾ ಹುರುಪು ತೋರಿಸ್ಬಿಡ್ತಾರೆ. ಅವಾಗ ಏನಾಯ್ತು, ಅವನ ತಪ್ಪಿನಿಂದ ಆ ಉಗ್ರವಾದಿಯ ಕೈಯಿಂದ ಏಟು ತಿಂದು ಸಾಯುವಂತ ಒಂದು ಪ್ರಸಂಗ ನಾವು ಕಣ್ಣಾರಿ ನೋಡ್ಬಿಟ್ಟು. ಆ ಥರನೂ ಆಗ್ಬಿಡುತ್ತೆ ಸರ್, ಅದನ್ನೆಲ್ಲ ಕೂಡ ಮರೆಯಾಗಲ್ಲ. ಯಾಕಂದ್ರೆ
1: ಭಾರತೀಯನೇ
0: ಭಾರತೀಯನೇ ನಮ್ಮ ಸೈನ್ಯದವನೇ, ನಮ್ಮ ರೆಜಿಮೆಂಟ್ನವನಲ್ಲ. ನಮ್ಮಲ್ಲಿ ಅಟ್ಯಾಚ್ ಆಗ್ತಾರೆ ಬೇರೆ ಆ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಬರುವಂತ ರೆಜಿಮೆಂಟ್ ಅವರು ಯಾರಾದರೂ ಅಲ್ಲಿ ಜ್ಯಾಕ್ ರೈಫಲ್ ಅಂತವೆ, ಪೊಲೀಸ್ನವ್ರನ್ನ ಅಟ್ಯಾಚ್ ಮಾಡ್ತಾರೆ. ಹಾಗೆ ಬೇರೆ ಕಡೆ ಅಟ್ಯಾಚ್ ಆದವರು, ಅವ್ರು ಕೂಡ ನಮ್ಮ ಜೊತೆಲಿ ಆಪರೇಷನ್ ಪಟ್ಟಿಯಲ್ಲಿದ್ದರು, ನಾವು ಸ್ಟಾಪ್ ಪಟ್ಟಿಯಲ್ಲಿದ್ದೋ. ಸೊ ನೋಡ್ತಿದ್ದಾಗಲೇ ಅವನಿಗೆ ಕಿಡ್ನಿ ಭಾಗ ಇರುತ್ತಲ್ಲ ಆ ಭಾಗಕ್ಕೆ ಗುಂಡೇಟಾಯ್ತು, ಹಿಂಬದಿಯಿಂದ ಹೊಡೆದ್ಬಿಟ್ಟ. ಆಕ್ಚುಲಿ ಅವನು ಏಟಾಗಿತ್ತು ಉಗ್ರವಾದಿಗೆ, ಬಟ್ ಅವನು ಆಡ್ ತಗೊಂಡು ಕೂತಿದ್ದ. ಅವನು ಇವನು ಸ್ವಲ್ಪ ಜಲ್ದಿ ಬಾಜಿ ಅಂದ್ರೆ ಏನು ಅರ್ಜೆಂಟ್ ಮಾಡ್ಬಿಟ್ಟೆ ಅವನು. ನಮ್ಮ ಕಣ್ಣಿದ್ರನ್ನೇ ಅದೊಂದು ಪ್ರಸಂಗ ನೋಡ್ದ ಸರ್.
1: ದುಡುಕುತನವು ಕೂಡ ಅಪಾಯಕಾರಿ.
0: ಹೌದು,
1: ಉದಾಹರಣೆ.
0: ಬಹಳ ಪ್ರಜ್ಞೆ ಇರಬೇಕು ನಮಗೆ ಆ ಸಮಯದಲ್ಲಿ, ನಾವು ನಮ್ಮ ಮೈಂಡ್ ಅನ್ನು ಬಹಳ ಹುಷಾರಿಂದ ನೋಡ್ಕೋಬೇಕಾಗುತ್ತೆ.
1: ಸರಿ, ನೀವು ಸೈನ್ಯದಲ್ಲಿ ವಹಿಸಿದ ಹುದ್ದೆ ಮತ್ತು ಆ ಹುದ್ದೆಯನ್ನು ಅಲಂಕರಿಸಬೇಕಾದ್ರೆ ನೀವು ಯಾವ ಹಂತಗಳನ್ನೆಲ್ಲ ಕ್ರಮಿಸ್ತಾ ಹೋದ್ರಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ಬೋದಾ?
0: ಹಾಂ ಸರ್, ಮೊದಲಿಗೆ ಸಿಪಾಯಿ, ನಾವು ರಿಕ್ರೂಟ್ನಿಂದ ಸಿಪಾಯಿ ಆಗ್ತೇವೆ. ಸಿಪಾಯಿ ಆದ ನಂತರ ನಮಗೂ ಲ್ಯಾನ್ಸ್ ನಾಯಕ್ ಅಂತೇಳಿ ಕೊಡ್ತಾರೆ. ಸೊ ಲ್ಯಾನ್ಸ್ ನಾಯಕ್ ಅಂದಾಗ ಅಲ್ಲಿ ಕೂಡ ಟ್ರೈನಿಂಗ್ ಇರುತ್ತೆ ಸರ್, ಪ್ರತಿ ಹೆಜ್ಜೆಯೂ ಟ್ರೈನಿಂಗ್ ಇರುತ್ತೆ. ನಾವು ಒಂದು ನಮ್ಮ ಯುದ್ಧದ ತಯಾರಿಗಳು ಕೂಡ ವರ್ಷಕ್ಕೊಂದ್ಸಲ ಎರಡು ಸಲ ನಡೀತಾನೆ ಇರ್ತದೆ. ಹಾಗೆ ನಮ್ಮ ಪರ್ಸನಲ್ ಪ್ರಮೋಷನ್ಗಳಾಗಲಿ ಇನ್ನೇನೇ ಆಗಿರಲಿ ಅದಕ್ಕೂ ಕೂಡ ಟ್ರೈನಿಂಗ್ಗಳು ನಡೀತಾನೆ ಇರ್ತದೆ. ಸೊ ಅದರಲ್ಲಿ ಪಾಸ್ ಆಗಬೇಕು ನಾವು ಲ್ಯಾನ್ಸ್ ನಾಯಕ್. ಆ ನಂತರ ಫಾರ್ ಎಕ್ಸಾಂಪಲ್ ನಾವು ಲ್ಯಾನ್ಸ್ ನಾಯಕ್ ಆಗೋದೆ ಒಂದು ಸೇರಿ ಒಂದು 5-6 ವರ್ಷ ಆಗುತ್ತೆ, ಕಡಿಮೆ ಅಂದರೆ ಹೆಚ್ಚು ಆಗ್ಬೋದು, ಯಾಕಂದರೆ ವೇಕೆನ್ಸಿ ಇದ್ದಾಗೆ. ಮತ್ತು ನಾಯಕ್, ನಾಯಕ ಆದಾಗ ಅವನು NCO ಅಂತೇಳಿ ಬರುತ್ತೆ. ನಾಯಕ್ ತನಕ ಅವನು ಸಿಪಾಯಿ ಲೆಕ್ಕದಲ್ಲಿ ಆ ಒಂದು ಇದರಲ್ಲಿ ಇರ್ತಾರೆ. ಲಾನ್ಸ್ ನಾಯಕ್ ಆದ ನಂತರ ನಾಯಕ್, ನಾಯಕಿ ಕೂಡ 2-3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ತುಂಬ ಹಾರ್ಡ್ ಇರುತ್ತೆ ಟ್ರೈನಿಂಗ್, ಆದರೆ ಅದು ನಮಗೇನಿಲ್ಲ, ಸಿಂಪಲ್. ನೋಡೋರಿಗೆ ಮಾತ್ರ ಹಾರ್ಡ್ ಅನ್ಬೋದು ಅಷ್ಟೇ, ಆಗ್ಬೋದು ಅಷ್ಟೇ, ಬಟ್ ನಮಗೇನಿಲ್ಲ. ಹಾರ್ಡಾಗಿ ಟ್ರೈನಿಂಗ್ ಕೊಡ್ತಾರೆ, ವೆಪನ್ಸ್ ಬಗ್ಗೆ ಆಗಲಿ, ಅಲ್ಲ ಪ್ರತಿಯೊಂದು ಬಗ್ಗೆ. ನಾವು ಯಾವಾಗಲೂ ಸೈಕಲ್ ಆಗ್ತಾನೇ ಇರಬೇಕು, ಅದು ಸೈಕ್ಲಿಂಗ್ ಟ್ರೈನಿಂಗ್ಸ್ ನಡೀತಾನೆ ಇರುತ್ತೆ, ಅದ್ರ ಜೊತೆಗೆ ಇದು ಕೂಡ ನಡೀತದೆ. ಅದಾದ ನಂತರ ಹವಾಲ್ದಾರ್, ಹವಾಲ್ದಾರು ಕೂಡ ಅವರು ಆಗಬೇಕಾದ್ರೆ ಸಾಧಾರಣ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಬೇಗ ಆಗ್ಬಿಡ್ತಾರೆ. ಅಂದರೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಎಲ್ಲರಿಗೂ ಕೊಡಲ್ಲ, 10 ಇಯರ್ಸ್ಗೆಲ್ಲ ಆಗ್ತಾರೆ. ಬಟ್ ನಾವುಗಳು ಆಗಬೇಕಂದ್ರೆ ಒಂದು 12-15 ಇಯರ್ಸ್ ಮ್ಯಾಕ್ಸಿಮಮ್ ಬೇಕಾಗುತ್ತೆ, ಮುಂದಕ್ಕೂ ಹೋಗ್ಬೋದು. ಅದಾದ ನಂತರ JCO ಅಂತ, ಜೂನಿಯರ್ ಕಮಿಷನ್ ಆಫೀಸರ್ ಅಂತೇಳಿ. ಸೊ ಅದಕ್ಕೂ ಕೂಡ ಟ್ರೈನಿಂಗ್ಸ್ ಇರುತ್ತೆ ಸರ್, ಎಲ್ಲ ಫಿಸಿಕಲ್ ಟ್ರೈನಿಂಗ್ ಆಗಿರಲಿ, ರಿಟರ್ನ್ ಆಗಲಿ, ಪ್ರತಿಯೊಂದು ಆಗುತ್ತೆ. ಹಾಗೆ ಸುಬೇದಾರ್, ನಮ್ಮ ರ್ಯಾಂಕಿನಲ್ಲಿ ಸುಬೇದಾರ್ ತನಕ ಹೋಗ್ತಾರೆ. ಸುಬೇದಾರ್ ಆದ ನಂತರ ಅದೇ ಕೊನೆಯ ಪ್ರಮೋಷನ್, ಅದಾದ ನಂತರ ಒಂದಿದೆ ಸುಬೇದಾರ್ ಮೇಜರ್ ಅಂತ, ಎಲ್ಲರಿಗೂ ಸಿಗೋದಿಲ್ಲ ಅದು, SM ಅಂತವೆ, ಸುಬೇದಾರ್ ಮೇಜರ್ ಅಂತೇಳಿ. ಅದಾದ ನಂತರ ಅವರಿಗೆ ಕೊನೆಗೆ ಹಾನರಿ ಕೊಡ್ತಾರೆ, ಅದು ಹಾನರಿ ಕ್ಯಾಪ್ಟನ್ ಲೆಫ್ಟಿನೆಂಟ್. ನಮ್ಮ ಈ ಒಂದು ರ್ಯಾಂಕಿನ ಕೊನೆಯ ರ್ಯಾಂಕ್ ಅಂದರೆ ಸುಬೇದಾರ್ ಮೇಜರ್. ಅದಾದ ನಂತರ ಹಾನರ್ ಕೊಡ್ತಾರೆ ಅವರಿಗೆ, ಹಾನರಿ ಲೆಫ್ಟಿನೆಂಟ್, ಅದರ್ವೈಸ್ ಹಾನರಿ ಕ್ಯಾಪ್ಟನ್. ಅದು ಕೆಲವರಿಗೆ ಅಲ್ಲಿ

0: ಯುಎಸ್ನಲ್ಲಿದ್ದಾಗ ಸಿಗ್ತದೆ, ಕೆಲವರು ರಿಟೈರ್ಡ್ ಆಗಿ ಬಂದ ನಂತರ ಸಿಗುತ್ತೆ.
1: ಓ, ರಿಟೈರ್ಡ್ ಆಗಿ ಬಂದ ನಂತರ
0: ಕೆಲವರಿಗೆ ಅದು ಹಾನರ್ ಕೊಡೋದು ಅವರಿಗೆ, ಅವರ ಸರ್ವಿಸ್ ನೋಡಿ ಕೊಡ್ತಾರೆ,
1: ಗೌರವದ ಹುದ್ದೆ,
0: ಗೌರವದ ಹುದ್ದೆ ಕೊಡ್ತಾರೆ.
1: ಆಗಲಿ, ನಿಮ್ಮ ಸೇನೆಯ ಅನುಭವಗಳು ನಮ್ಮ ಯುವಕರಿಗೆ ಅದು ಹೊಸ ಸ್ಫೂರ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ ಇಲ್ಲಿವರೆಗೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡದ್ದಕ್ಕೆ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ಹನಿಯವರೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.

ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಒಂದು ನಾಡಿನ ಗೌರವ ಹೆಚ್ಚುವುದು ಕೇವಲ ಅದರ ನೆಲದ ಗುಣದಿಂದಲ್ಲ, ಅದು ಅಲ್ಲಿಯ ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲೆಗಳಿಂದ. ಕವಿ ತನ್ನ ಕಾಲದ ಜನತೆಯ ಕೊರಳು, ಸಾಹಿತ್ಯ ಜನಜೀವನದ ಪ್ರತಿಬಿಂಬ ಮಾತ್ರವಲ್ಲ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೇಳಿರುವಂತೆ ಅದು ಗತಿಬಿಂಬವೂ ಹೌದು. ಜನವಾಣಿ ಬೇರು, ಕವಿವಾಣಿ ಹೂವು.

0: ಕೇಳುವರೆ, ಸಮಯ ಈಗ 5:30:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.

ಎಲ್ಲ ಕೇಳುಗರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0827222285588. ಈ ದಿನದ ಮೊದಲ ಕರೆ ಯಾರು ಇಲ್ಲಿಂದ ಮಾಡ್ತಾರಂತ ನೋಡೋಕೆ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೇಳಿಬ್ರಿ, ದಿನದ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ
1: ಸರ್. ನಮಸ್ತೆ.
0: ಹೇಳಿ, ಯಾರು ಮಾತಾಡ್ತಿರೋದು?
1: ಅಬೂಬಕ್ಕರ್ ಬೇರೆ.
0: ಅಬೂಬಕ್ಕರ್ ಅವರೇ, ಹೇಗಿದ್ದೀರಿ?
1: ಏನಾಗಿಲ್ಲ ಸರ್.
0: ಊರ ಕಡೆ ಎಲ್ಲ ಹೇಗಿದೆ? ಮಳೆ ಎಲ್ಲ?
1: ಮಳೆ ಇಲ್ಲ ಸರ್, ಕಡಿಮೆ.
0: ಆದರೂ ಬಂದಿದೆ ಸದ್ಯಕ್ಕೆ ಒಂದು ತಕ್ಕ ಮಟ್ಟಿಗೆ ಅಲ್ವಾ?
1: ತಕ್ಕ ಮಟ್ಟಿಗೆ ಬಂದಿದೆ. ನಿನ್ನೆ ಒಂದು ಮಳೆ ಬಂದಿದೆ, ಇವತ್ತು ಸ್ವಲ್ಪ
0: ಕೃಷಿ
1: ಜುಲೈನೇ ಬರುವಂತ ಕಾಣುತ್ತೆ.
0: ಹೌದು, ಕೃಷಿ ಕೆಲಸಗಳಿಗೆಲ್ಲ ತೊಂದರೆ ಇಲ್ಲ?
1: ತೊಂದರೆ ಇಲ್ಲ ಸರ್. ಅದು ಮಂಡ್ಯದಲ್ಲೆಲ್ಲ ತುಂಬಾ ಕಷ್ಟ ಅಂತ, ನೀರು ಕಡಿಮೆ ಆಗಿ ತಲಕಾವೇರಿಯಲ್ಲಿ ಮಳೆ ಕಡಿಮೆ ಇಲ್ಲ ಅಲ್ಲ ಈ ಕಡೆ ಕೊಡದಲ್ಲೆಲ್ಲ.
0: ಹೌದು, ಅಂದ್ರೆ ಜಲಾಶಯಗಳಿಗೆ ತಕ್ಕ ಮಟ್ಟಷ್ಟು ನೀರು ಇಲ್ಲ ಈಗ.
1: ಹೌದು ಸರ್, ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ.
0: ಹೌದು,
1: ಬಿಸಿಯವರಿಗೆ.
0: ಅದೇ ನಿಮಗೊಂದು ಪ್ರಶ್ನೆ. ಇತ್ತೀಚೆಗೆ ಅಂದ್ರೆ ಈಗ ಕೂಡ ನಡೀತಾ ಇದೆ, ಪ್ರಪಂಚದ ಒಂದು ದೊಡ್ಡ ಕ್ರೀಡಾಕೂಟ ಆರಂಭವಾಗಿದೆ, ನಡೀತಾ ಇದೆ, ಯಾವುದದು? ದೊಡ್ಡ ಕ್ರೀಡಾಕೂಟ ನಡೀತಾ ಇದೆ, ಪ್ರಾರಂಭ ಆಗಿದೆ, ಈಗಲೂ ಕೂಡ ನಡೀತಾ ಇದೆ, ಅದು ಯಾವುದಿರಬಹುದು? ವಿಶ್ವಕಪ್ ಫುಟ್ಬಾಲ್, ಫಿಫಾ ವರ್ಲ್ಡ್ ಕಪ್.
1: ಗೊತ್ತಿಲ್ಲ, ನಾನು ಸ್ವಲ್ಪ ಕಡಿಮೆ ಆಟಗಳು ದೂರ.
0: ಸರಿ, ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನಿಮಗೆ ಪಾಂಡುರಂಗ ವಿಠಲದಲ್ಲಿ ಇಂದ್ರ ರಾಜೇಶ್ ಆಡಿದ್ದು ಬಂಗೂಡಿ ಮೀನ ತಂದು ಆಡಿದ್ದ.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಧನ್ಯವಾದಗಳು.

0: ಕೇಳಿದ್ರಿ ನಮ್ಮ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಚಿತ್ರಪ್ಪ ಮಾತಾಡುತ್ತೇನೆ.
0: ಸರಸ್ವತಿಯರೆ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ.
0: ನಾವೆಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ಊರಲ್ಲಿ? ಮಳೆ ಎಲ್ಲ ಬಂತ? ಏನಾಗ್ತಿದೆ ಕೆಲಸ?
1: ಮಳೆ ಬಂತು, ಆದ್ರೆ ಮಳೆ ಕಳೆದ ವರ್ಷದಾಗಿ ಮಳೆ
0: ಈಗೆಲ್ಲ
1: ಮಳೆ
0: ಮದ್ದು ಬಿಟ್ಟಾಯ್ತಾ?
1: ಮದ್ದು ಬಿಟ್ಟಾಗಿದೆ ಸರ್. ಆದ್ರೆ ಮದ್ದು ಬಿಟ್ಟು ಪುನಃ ಅದಕ್ಕೆ ರೋಗ ಬಂದಿದೆಲ್ಲ ಸರ್. ಹಳದಿ ರೋಗ ಉಂಟು, ಮತ್ತೆ ಚುಕ್ಕಿ ರೋಗ ಸರ್. ಅದು ಎಲ್ಲ ಸತ್ತುಕೊಂಡು ಉಂಟು ಸರ್. ಕೆಲವು ಎಲೆ ಚುಕ್ಕಿ
0: ಅಂತೂ ರೋಗ ಬಿಟ್ಟಿಲ್ಲ.
1: ಬಿಟ್ಟಿಲ್ಲ. ಕೆಲವು ಕಡೆ ಇರಲಿಲ್ಲ ಸರ್, ತುಂಬಾನೆ ಅದಕ್ಕೆ ಕೊಟ್ಟ ತುಂಬಾನೆ ಆಯ್ತಿತ್ತು.
0: ಬೇರೆ ಹೇಗಿದೆ ಕಾಳುಮೆಣಸು ಎಲ್ಲ?
1: ನನಗೆ ಸ್ವಲ್ಪ ಉಂಟು ಸರ್, ಆದ್ರೆ ಮದ್ದೆಲ್ಲ ಬಿಟ್ಟು ಸ್ವಲ್ಪ ಉಂಟು ನಮ್ಗೆ. ಕೆಲವು ಕಡೆಯಲ್ಲಿ ನೋಡಿದ ಪಾಪ ಅವ್ರಿಗೆ ಬೇಸರ ಆಗ್ತದೆ ನಮ್ಗೆ ನೋಡ್ಬಂದ್ರೆ.

0: ನಿಮಗೊಂದು ಪ್ರಶ್ನೆ.
1: ಹೇಳಿ.
0: ಈಗ ಇವರಿಗೆ ಅಬೂಬಕರ್ ಅವರು ಕೂಡ ಕೇಳಿದೆ, ವಿಶ್ವದ ದೊಡ್ಡ ಒಂದು ಕ್ರೀಡಾಕೂಟ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ ಅಂತ ಹೇಳಿ, ಇದು ಯಾವ ದೇಶದಲ್ಲಿ ಆಯೋಜನೆ ಆಗ್ತಿದೆ ಅಂತ ಹೇಳ್ಬೋದಾ? ಅಲ್ಲ, ಒಟ್ಟು ಮೂರು ದೇಶಗಳು ಒಟ್ಟಾಗಿ ಆತಿಥ್ಯವನ್ನು ವಹಿಸ್ತಾ ಇದೆ. ಅಲ್ಲ, ಇನ್ನೊಂದು ಪ್ರಯತ್ನ ಮಾಡ್ಬೋದಾ?
1: ಅಮೇರಿಕಾ.
0: ಹೌದು, ಅಮೇರಿಕಾ. ಮೂರು ರಾಷ್ಟ್ರಗಳಲ್ಲಿ ಅಮೇರಿಕಾ ಕೂಡ ಒಂದು. ಇನ್ನೂ ಎರಡು ರಾಷ್ಟ್ರಗಳ ಜೊತೆ ಸೇರಿಕೊಂಡು ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ ಅನ್ನು ಹೋಸ್ಟ್ ಮಾಡ್ತಾ ಇದೆ. ಅಮೇರಿಕಾ, ಮೆಕ್ಸಿಕೋ ಮತ್ತು ಕೆನಡಾ, ಈ ಮೂರು ರಾಷ್ಟ್ರಗಳು ಫಿಫಾ ವಿಶ್ವಕಪ್ ಅನ್ನು ಆಯೋಜನೆ ಮಾಡ್ತಾ ಇದೆ. ಸರಿ ಸರಸ್ವತಿ, ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ಅರಸಿನ ಕುಂಕುಮ ಚಿತ್ರದಿಂದ
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಕಣ್ಣ.

0: ಕೇಳಿದ್ರೆ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ ನೋಡೋಣ. ನಮಸ್ತೆ ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಸುಳ್ಯ ತಾಲೂಕು ಆಲೇಟಿಗೆ ನಮ್ಮಿಂದ ಶ್ರೀಧರ್ ಕೊಯಿಂಗಾಜೆ ಮಾತನಾಡುತ್ತೆ.
0: ಶ್ರೀಧರ್ ಅವರೇ, ಹೇಗಿದ್ದೀರಿ?
1: ನಾವೆಲ್ಲ ಆರಾಮದಲ್ಲಿದ್ದೇವೆ ಸರ್. ತಾವುಗಳು?
0: ನಾವು ಕೂಡ ಹುಷಾರಾಗಿದ್ದೇವೆ. ಹೇಗಿದೆ ನಿಮ್ಮ ಕೃಷಿ ಕೆಲಸ ಎಲ್ಲ?
1: ಕೃಷಿ ಕೆಲಸ ಎಲ್ಲ ಆಗ್ತಾ ಇದೆ ಸರ್.
0: ಮಳೆ ಬಂದು ಸ್ವಲ್ಪ ಖುಷಿಯಾಗಿದೆ.
1: ಮಳೆ, ಹೌದು, ಮಳೆ ಬಂದು ಮಳೆ ಕಡಿಮೆ ಆಯ್ತು. ಒಳ್ಳೆ ಕಾಲಾವಸ್ಥೆ ಕೃಷಿಕರಿಗೆ, ನಮ್ಮ ಅಡಿಕೆ ಕೃಷಿಕರಿಗೆ ಒಳ್ಳೆ ಕಾಲಾವಸ್ಥೆ ಈಗ.
0: ಹೌದು, ಮದ್ದು ಬಿಡ್ಲಿಕ್ಕೆ ಸೂಕ್ತ ಸಮಯ.
1: ಬಿಡ್ಲಿಕ್ಕೆ ಆಲ್ಮೋಸ್ಟ್ ಎಲ್ಲ, ಕಳೆದ ವರ್ಷ ಎಲ್ಲ ಮಳೆ ಮದ್ದು ಬಿಡ್ಲಿಕ್ಕೆ ಬಿಡ್ಲಿಲ್ಲ ಸರ್. ಈ ವರ್ಷ ಆ ತಾಪತ್ರೆ ಯಾರಿಗಿಲ್ಲ.
0: ಹೌದು
1: ಹೌದು ಸರ್.
0: ಈ ವರ್ಷ ನಿಮ್ದು ಫಸಲು ಪರವಾಗಿಲ್ವಾ?
1: ಇಲ್ಲ ಸರ್, ಕಳೆದ ವರ್ಷ ಅದು ಬರ ಎರಡು ವರ್ಷಕ್ಕೊಮ್ಮೆ ಅಂತ ಹೇಳ್ತಾರೆ. ಕಳೆದ ವರ್ಷ ಜಾಸ್ತಿ ಸರ್, ಈ ವರ್ಷ ಸ್ವಲ್ಪ ಕಮ್ಮಿ.
0: ಅದು ಕೂಡ ಈ ವರ್ಷ ಬಿಸಿಲಿನ ಜಳ ಕೂಡ ಹೆಚ್ಚಾಗಿ ಇತ್ತು ಆರಂಭದಲ್ಲಿ.
1: ಹೌದು ಸರ್, ಹೌದು, ಎರಡರಲ್ಲಿ ಎಲ್ಲ ಚುಕ್ಕಿ ಅದು ಇದೆಲ್ಲ ಉಂಟಲ್ಲ ಸರ್ ಈಗ.
0: ಅದು ಹೌದು, ರೋಗ ತಪ್ಪಿದ್ದಲ್ಲ.
1: ಹೌದು
0: ಸರ್. ನಿಮಗೊಂದು ಪ್ರಶ್ನೆ, ಈಗ ವಿಶ್ವಕಪ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಬಾರಿಯ ವಿಶ್ವಕಪ್ ಅಲ್ಲಿ ಒಂದು ವಿಶೇಷ ಇದೆ, ಅದು ತಂಡಗಳ ವಿಚಾರದಲ್ಲಿ ಏನಿರಬಹುದು?
1: ಮಾಹಿತಿ ಇಲ್ಲ ಸರ್. ವಿಶ್ವಕಪ್ ನಾನು ನೋಡ್ತಾ ಇದ್ದಾನೆ. ಇವತ್ತು ಬೆಳಿಗ್ಗೆ ಮೆಸ್ಸಿ ಅವರು ಬೋರು ಗೋರ್ ಹೊಡೆದಿದ್ದಾರೆ ಸತತ.
0: ಹೌದು,
1: ಆದ್ರೆ ನನಗೆ ಈ ತಂಡಗಳಲ್ಲಿ ವಿಶೇಷತೆ ಇತ್ತು ಗೊತ್ತಾಗ್ತಾ ಇಲ್ಲ ಸರ್.
0: ಅಂದ್ರೆ ಫುಟ್ಬಾಲ್ ಮ್ಯಾಚ್ ನೋಡ್ತಾ ಇದ್ದೀರಿ? ವಿಶ್ವಕಪ್
1: ನೋಡ್ತೇನೆ ಸರ್. ಅದಕ್ಕೆ ನೋಡ್ತೇನೆ. ಇವತ್ತು ಮೆಕ್ಸಿಕದವರ ಆಟ ನೋಡಿದ್ದೆ. ಅಲ್ಲ, ಮೆಕ್ಸಿಕಲ್ ಅರ್ಜೆಂಟೀನಾ ಮತ್ತು
0: ಸೆನೆಗಲ್.
1: ಅಲ್ಜೀರಿಯಾ ಏನೋ,
0: ಅಲ್ಜೀರಿಯಾ ಸೆನೆಗಲ್.
1: ಹೌದು ಹೌದು ಸರ್, ಅದರಲ್ಲಿ ಮೂರು ಗೋಲ್ ಇವರು ಹೊಡೆದಿದ್ದಾರೆ ಸರ್ ಮೆಸ್ಸಿ ಅವರು.
0: ಹೌದು, ಹೌದು. ಈ ವರ್ಷ ನಮ್ಮ ಭಾರತೀಯ ಕಾಲಮಾನಕ್ಕೆ ಅಮೆರಿಕದ ನಡೆಯೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಮಧ್ಯರಾತ್ರಿ ಪಂದ್ಯ ಆಟಾಡಿದ್ರಿಂದ
1: ಮಧ್ಯರಾತ್ರಿ.
0: ಹೌದು, ತಂಡದ ವಿಶೇಷ ಅಂತ ಹೇಳಿದ್ರೆ ಈ ಬಾರಿ 48 ತಂಡಗಳು ಭಾಗವಹಿಸ್ತಾ ಇದೆ, ಅತಿ ಹೆಚ್ಚು ವಿಶ್ವಕಪ್ ನಲ್ಲಿ
1: ಭಾಗವಹಿಸ್ತಾರೆ.
0: ಈ ಹಿಂದೆ ಕತಾರ್ ಅಲ್ಲಿ ನಡೆದಾಗ 32 ತಂಡಗಳು ಭಾಗವಹಿಸಿದ್ದು, ಅದ್ರ ಹಿಂದೆ 36 ಇತ್ತು. ಈ ಬಾರಿ
1: ನಮ್ಮ ತಂಡದಿಂದ ಇರಾನ್ ಮಾತ್ರ ಇರೋದು ಅಂತ ಕಾಣ್ತಾ ಇದೆ ಸರ್.
0: ಹೌದು, ಇರಾಕ್
1: ಇರಾಕ್ ಹೌದು ಸರ್.
0: ಸರಿ ಶ್ರೀಧರ್, ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗಿವತ್ತು ಭಾಗ್ಯ ಜ್ಯೋತಿಯಿಂದ ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಿ ಹಾಡಿದ ಹಾಡು ಸರ್.
0: ಸರಿ, ಮನೆಚ್ಚಿನ ಗೀತೆ
1: ಹಣೆಯಲ್ಲಿ ಕರಗಿದೆ ಅಂತ ಹೇಳಿ.
0: ಕರೆ ಮಾಡೋಕ್ಕೆ ಧನ್ಯವಾದಗಳು.

ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6 ಗಂಟೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಎಸಿರಿ, 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ದಯರಾಜೇ, ಶ್ರೀ ಬಿದ್ದಪ್ಪ ಮತ್ತು ಸಂಸಾರ, ಮುತ್ತಾರ್ಮುಡಿ ಗ್ರಾಮ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, ಯೋಗ ಕುರಿತಾಗಿ ಅಂತಾರಾಷ್ಟ್ರೀಯ ಕರಾಟೆಪಟು ಮತ್ತು ಯೋಗಪಟು ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರವೀಂದ್ರ ಯಾವಗಲ್ ಅವರಿಂದ ತಬಲಾ ವಾದನ ಕೇಳುವಿರಿ.

ಹತ್ತು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತ ವಿಶೇಷ ಧ್ವನಿಮುದ್ರಿತ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್, 6:35 ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

0: ಆರು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. 6:35 ನಿಮಿಷಕ್ಕೆ ರೈತರಿಗೆ ಸಲಹೆ. 6:45 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 7:47 ನಿಮಿಷಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ನಿಮಿಷಕ್ಕೆ ಕನ್ನಡ ಚಲನಚಿತ್ರ ಗೀತೆಗಳು. 8:50 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಿಮಿಷಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ನಿಮಿಷಕ್ಕೆ ಚಿತ್ರಚಿತ್ತಾರ, ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಭಿಷೇಕ್ ರಘುರಾಮ್ ಅವರಿಂದ ಹಾಡುಗಾರಿಕೆ ಕೇಳುವಿರಿ. 10:30 ನಿಮಿಷಕ್ಕೆ ಗಾನ ಭಜಾನ. 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ, ಸಂದರ್ಶಕರು ಎಂಕೆ ಶಿವಕುಮಾರ್. 12:35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಲ್ಬಿನಿಸಂ ಹಾಗೂ ವಿಟಲಿಗೋ, ಈ ಕುರಿತು ಕಲಬುರಗಿಯ ಶಶಿಕಾಂತ್ ಮೆಲ್ಕೋಡ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:30 ನಿಮಿಷಕ್ಕೆ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ತುಂಬಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 16:00 ಕೊಡಗಿನ ಜಾನಪದ ಹಾಡುಗಳು. 4:30 ನಿಮಿಷಕ್ಕೆ ನೆನಪು ನಿನಾದ. 5:00 ಕೊಡಬಸರಿ. ಎಳ್ತುಕಾರ ಚಿಂತಕ ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಉತ್ತಪ್ಪ ಐಂಗಳ ಕೂಡೆ ನಡತ್ನ ತಕ್ಕವಾಕ್ ನಡೆಸಿಕೊಟ್ಟವರು ಬಾಳೆಯಾಡ ದಿವ್ಯ ಮಂದಪ್ಪ. 5:30 ನಿಮಿಷಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ. 6:30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ನಿಮಿಷಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಮಳೆಗಾಲದಲ್ಲಿ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಜಿ ಎ ರಾಜಣ್ಣ ಅವರೊಂದಿಗೆ ಸಂದರ್ಶನ. 7:20 ನಿಮಿಷಕ್ಕೆ ಸುದ್ದಿಜಂಪೆ, ಪ್ರಾಯೋಜಕರು ದೇರಾಜೇ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ, ಮುತ್ತಾರ್ಮುಡಿ ಗ್ರಾಮ. 7:29 ನಿಮಿಷಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಿಮಿಷಕ್ಕೆ ಕನ್ನಡ ಭಾರತಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30ರಂದು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸತ್ವ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಆಕಾಶವಾಣಿ ಸಾಹಿತ್ಯ ಡಾಕ್ಟರ್ ಬಸವರಾಜ್ ಸಾದರ್, ಆಕಾಶವಾಣಿ ಸಂಗೀತ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಡಾಕ್ಟರ್ ಎಂಎಸ್ ವಿದ್ಯಾ. 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಒಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ. ನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾ ಗಾನವಿ ಅವರೊಂದಿಗೆ ಮಾತುಕತೆ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ ಈಗ 6:05 ಆಗಲಿದೆ. ನಿಮ್ಮದು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: Prime Minister Narendra Modi today addressed a crucial working session themed Promoting Balanced, Inclusive and Sustainable Economic Growth for the Benefit of All at the ongoing G7 Summit in Avion, France. Our correspondent covering the Prime Minister's visit has filed this report.
2: In his address at the session, the Prime Minister underscored the need for international financial institutions to develop mechanisms that impart economic resilience to developing countries. He also proposed connectivity projects linking Africa, Latin America and the Pacific Island countries. He also suggested the creation of international mobilization partnership for accelerating connectivity and trade, in which G7 capital, India's talent and global south's ownership could be combined. During the session, Mr. Modi also highlighted that tangible growth leads to inclusion and well-being of the people. And spoke about India's growth story underpinned by Sabka Saath, Sabka Vikas, Sabka Vishwas, Sabka Prayas. Ankit Kumar, Akashwani News, Avion, France.
1: The high-level session was attended by G7 member nations, partner countries and key representatives from the International Monetary Fund and

0: ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:15. ಇನ್ನು ಮುಂದೆ ಜಾಹೀರಾತು.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, IBS ಅಂದ್ರೆ ಏನು?
2: IBS ಅಂತ ಹೇಳೋದನ್ನ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821.

0: on 350-3500. Save the number, save lives.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. June 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡೋಣರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
7: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. DC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900-90182
7: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಆಂಥೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
11: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
7: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟ್ಟಿ ಹಾಗೂ ತಾವಕ್ಕರ, ಕಣ್ಣೂರ್. SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd floor, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
11: ರೀ, ನಾನಿನ್ ಯಾವ

0: ಫಂಕ್ಷನ್ ಗೂ ಬರಲಾರಿ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
2: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, UPS, ಬ್ಯಾಟರಿ, ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡೌನ್ ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
12: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
13: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
14: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
15: ಚಿಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಶ್ರೀ ಮಹಾವಿಷ್ಣು ಹಾಗೂ ಗಣಪತಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಇದೇ ತಾರೀಕು 21-24ರವರೆಗೆ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಊರ ಕೂಡ ಕಟ್ಟಿನ ಯಜಮಾನತ್ವದಲ್ಲಿ ಪ್ರತಿದಿನ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು, ಗ್ರಾಮಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೋರಿದೆ.
16: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
17: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
18: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲಾರಿ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
19: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕರ.

0: ಕಣ್ಣೂರ್. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
1: ಹಲೋ
2: ಹಲೋ
1: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
2: ನನ್ಗೆ ಮನೆಯಿಂದ ಹೊರಗೆ ಬರೋಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
1: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338599112.
4: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
5: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
1: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾರ್ತ್ ಈಸ್ಟ್ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
6: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲೇ ಸಿಗ್ತಾ ಇದೆ.
1: ಎಲ್ಲೇ ಅದು?
6: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ.
1: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
7: SGRMS ಟ್ರಾವೆಲ್ಸ್ ಕುಶಾಲ್ ನಗರ. ಕುಶಾಲ್ ನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22 ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645377 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
10: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
11: June 3 ನಿಧನರಾದ ಖಾರುಗುಂದ ಗ್ರಾಮ ಕೊಡಗನ ದಿವಂಗತ ಲೋಕನಾಥ್ ಅವರ ಪತ್ನಿ ಕಮಲ ಕಲ್ಯಾಣಿ ಅವರ ತಿಥಿಕರ್ಮಾಂತರ ಇದೇ 18. ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಖಾರುಗುಂದ ಗೌಡ ಸಮಾಜ ಚೇರಂಬಾಣೆಯಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಮತ್ತು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಕೊಡವಡ ವ್ಯಾಪಾರ ಉದ್ಯಮದ ಒಳಚರ ನಟ್ಟಿಲು ಕೊಡಗಲು ಉಳ್ಳ ಕೊಡವಡ ಒರೆಯ ಒಂದು ಸಂಸ್ಥೆ. ಕೊಡವ ಆಂಟರ್ಪ್ರೀನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್. ಇಲ್ಲಿ ಕೊಡಗಲು ಏದೇ ಬಿಸಿನೆಸ್ ಮಾಡಿ ನೋಡಿಕ ಪಿಂಜ ಬಿಸಿನೆಸ್ ಮಾಡುವಕ ಇರಾದೆ ಉಳ್ಳ ಕೊಡವಡ ಬಿಸಿನೆಸ್ ಅಭಿವೃದ್ಧಿ ಉದ್ದೇಶದ ಗುರಿ ದಂಡದಿರದು ಜಾಮೀನು ಸಾಲ ಅಣ್ಣಕ ಶ್ಯೂರಿಟಿ ಲೋನ್ ಕೊಟ್ಟುವ ಅಲ್ಲದೆ ಅಡಮಾನ ಆಧಾರಿತ ಅಣ್ಣಕ ಮೋರ್ಟ್ಗೇಜ್ ಲೋನ್ ಕೊಡುವ ವ್ಯವಸ್ಥೆಯೂ ಉಂಟು. ಎಲ್ಲವೂ ಆಕರ್ಷಕ ಬಡ್ಡಿ ದರದ ಪಿಂಜ ಸುಲಭಕಂತ್ರ ಇಎಂಐ ಸೌಲಭ್ಯ ಕೊಟ್ಟುವ ಕೊಡವ ದಾರುಬೋಣಿಕೆಯು ಸಂಸ್ಥೆಯ ಸದಸ್ಯತ್ವ ಪಡೆದವರು. ಆಚಿಂಗಿ ಸಾಲ ಸೌಲಭ್ಯ ಕೊಡವ ಆಂಟರ್ಪ್ರೀನರ್ಸ್ ಮಾತ್ರ. ಇರಾದೆ ಉಳ್ಳ ಕೊಡವ ಇದ್ದಂಡ ಪ್ರಯೋಜನ ಪಡೆದವರು. ಅವರ ವಿವರಕ್ಕೆ ಮಡಿಕೇರಿ ಕೊಡವ ಸಮಾಜ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಉಳ್ಳ ಕೊಡವ ಆಂಟರ್ಪ್ರೀನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಕಚೇರಿಯಲ್ಲಿ ಸಿಇಒ ಬಲ್ಯಂಡ ಅರುಣ್ ಪೊನ್ನಪ್ಪ ಐಂಗಳ ಸಂಪರ್ಕಿಸಿದೆ. ಫೋನ್ ನಂಬರ್ 9980675745.
13: ಜಾಹೀರಾತುಗಳು ಪ್ರಸಾರವಾದವು.

0: ಪ್ರೇಮಕ್ಕೆ.
1: ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ.
2: ಪ್ರತಿದಿನವೂ ಅವಳನ್ನ ತೊಳೆಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ.
3: ನನ್ನಂತೆ ನಿನ್ನಂತೆ ಪ್ರಾಣಿಗಳಲು ಜೀವವಿದೆ.
1: ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ.
2: ಇದು ಎಲ್ಲಿಯವರೆಗೆ ಎಂದು

0: ನಾವು ಯೋಚಿಸಬೇಕಾದ ಸಮಯ ಬಂದಿದೆ.
1: ನಮ್ಮ ಹಾಗೆ ಅವಕು ಕೂಡ ನಲಿವು ಇದೆ, ನೋವು ಇದೆ.
2: ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು
0: ಸುಖದಿಂದ ಶಾಂತಿಯಿಂದ

0: ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ಜುಲೈ 11ರಂದು ರಾಜ್ಯಾದ್ಯಂತ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು, ಸದರಿ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಪ್ರಕರಣ ನಡೆಯುತ್ತಿರುವ ನ್ಯಾಯಾಲಯಕ್ಕೆ ಪ್ರಕರಣ ರಾಜಿ ಮಾಡಿಕೊಳ್ಳುವ ಕುರಿತು ತಿಳಿಸುವ ಮೂಲಕ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 1510 ಅಥವಾ ಹತ್ತಿರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯರನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇವರ ವತಿಯಿಂದ ಇದೇ ತಾರೀಕು 20ರಂದು ಪೃಥ್ವಿ ಜ್ಯುವೆಲ್ಲರಿ ಕುಶಾಲನಗರ ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿರುತ್ತದೆ. ನೇರ ಸಂದರ್ಶನದಲ್ಲಿ ಪೃಥ್ವಿ ಜ್ಯುವೆಲ್ಲರಿ ಕುಶಾಲನಗರ ಇವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿಯಿರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ಸಂದರ್ಶನದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೇರವನ್ನು ಪಡೆಯಬಹುದಾಗಿದೆ. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣಪತ್ರ ಹಾಗೂ ಸ್ವವಿವರಗಳ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 8296020826 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮಡಿಕೇರಿಯ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ದಿನಾಂಕ 17 ಜೂನ್ 2026 ದಿನಾಂಕ 20 ಜೂನ್ 2026 ದಂತ ವೈದ್ಯರು ಡೆಂಟಲ್ ಆಫೀಸರ್ ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಮಯ ಈಗ 6:30 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಸಹನ. ಪ್ರಿಯ ಶ್ರೋತೃಗಳೇ, ತೆಲಂಗಾಣದಲ್ಲಿ ಜತ್ರಾಲಿ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿಲಿ ಇರೋರೆಲ್ಲ ಬಹಳ ಆರೋಗ್ಯವಂತರಂತೆ. ಡಾಕ್ಟರ್ನ ಮನೆ ಮುಂದೆನೆ ಇಟ್ಕೊಂಡಿದ್ದಾರೆ. ಡಾಕ್ಟರ್ ಅಂದ್ರೆ ಸ್ಟೆತಸ್ಕೋಪ್ ಇಟ್ಕೊಂಡಿರೋರಲ್ಲ, ಡಾಕ್ಟರು ಮರದ ರೂಪದಲ್ಲಿ ಇದಾರೆ. ಇಲ್ಲಿ ಇರೋ 200ಕ್ಕೂ ಹೆಚ್ಚು ಮನೆಗಳ ಮುಂದೆ ನೇರಳೆ ಹಣ್ಣಿನ ಮರಗಳಿವೆ. ನೇರಳೆ ಇವರ ನಿರೋಗದ ಗುಟ್ಟು. ಜೂನ್ ಜುಲೈ ತಿಂಗಳು ಬಂದ್ರೆ ಸಾಕು, ಜತ್ರಾಲಿ ನಿಜಕ್ಕೂ ನೀಲಿ ಬಣ್ಣಕ್ಕೆ ತಿರುಗಿರುತ್ತೆ, ನಮ್ಮ ಲಾಲ್ಬಾಗ್ ಒಳಗಿರೋ ಗುಲ್ಮೊಹರ್ ರಸ್ತೆಗಳ ಹಾಗೆ. ಈ ನೇರಳೆ ಮರ ಹಳ್ಳಿನಲ್ಲಿ ಸಾಮರಸ್ಯ ಮೂಡಿಸಿದೆ. 2 ತಿಂಗಳುಗಳ ಕಾಲ ನಡೆಯೋ ನೇರಳೆ ಜಾತ್ರೆ ಸಂದರ್ಭದಲ್ಲಿ ಒಬ್ಬರ ಮನೆಯ ಮುಂದಿರೋ ನೇರಳೆ ಹಣ್ಣನ್ನ ಕೀಳೋದಕ್ಕೆ ಇನ್ನೊಬ್ರು ಮನೆಯವರು ನೆರವಾಗ್ತಾರೆ. ವಯಸ್ಸಾದವರು ಮನೆಯಲ್ಲಿದ್ರೆ ಅವರಿಗೆ ನೇರಳೆ ಕಿತ್ಕೊಡೋದೇ ಯುವಕರಿಗೆ ಹೆಮ್ಮೆ. ಇಡೀ ಹಳ್ಳಿಗೆ ಹಳ್ಳಿನೇ ಈ ರೀತಿ ಒಗ್ಗಟ್ಟಿನಿಂದ ನೇರಳೆ ಹಣ್ಣನ್ನ ಕೀಳ್ತಾರೆ. ಹೀಗೆ ಕಿತ್ತಿರುವಂತಹ ನೇರಳೆಯನ್ನ ಹಣಕ್ಕಾಗಿ ಮಾರೋದಿಲ್ಲ, ದೂರದ ಗೆಳೆಯರಿಗೆ, ನೆಂಟರಿಗೆ, ಆಫೀಸಿನ ಕೊಲೀಗ್ಗಳಿಗೆ ಕೊಟ್ಟು ಅವರಲ್ಲೂ ನೇರಳೆ ಸಂತಸ ಹುಟ್ಟಿಸಿ ತಾವು ಖುಷಿ ಪಡ್ತಾರೆ. ಹಾಗಾಗಿ

0: ಜತ್ರಾಲಿ ನೇರಳೆ ಅಂದ್ರೆ ಎಲ್ಲರೂ ಕಣ್ಣು ಬಾಯಿ ಬಿಡ್ತಾರೆ. ವಾರ್ಷಿಕವಾಗಿ ಈ ಒಂದು ಹಳ್ಳಿಯಲ್ಲೇನೆ ಸುಮಾರು 50-60 ಟನ್ ನೇರಳೆ ಜಮೆಯಾಗುತ್ತೆ. ಅಂದ್ಹಾಗೆ ಈ ಹಳ್ಳಿಲಿ ನೇರಳೆ ಹಣ್ಣು ತಿಂದವರು ಬೀಜವನ್ನ ತುಪುಕ್ ಅಂತ ಉಗ್ಗಿಯಕ್ಕೆ ಬಿಡೋದಿಲ್ಲ. ಬೀಜಗಳನ್ನ ಜತನವಾಗಿ ಎತ್ತಿಟ್ಟು ಪುಡಿ ಮಾಡಿ ಸಕ್ಕರೆ ಕಾಯಿಲೆಗೆ ಮದ್ದು ಅರಿತಾರಂತೆ. ನೇರಳೆಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಬಿ ಇದೆ. ಇದನ್ನ ತಿಂದ್ರೆ ರಂಜಕ ಅಂಶ ಮೂಳೆಗಳನ್ನ ಗಟ್ಟಿಮುಟ್ಟಾಗಿಸುತ್ತೆ. ಆಂಥೋಸಯಾನಿನ್ ಅಂಶದಿಂದಲೇ ನೇರಳೆಗೆ ವಗರುಗುಣ ಬಂದಿರೋದು. ಈ ಆಂಟಿ ಆಕ್ಸಿಡೆಂಟ್ ನಿಂದ ಹೃದ್ರೋಗ, ಕ್ಯಾನ್ಸರ್ ಗಳಂಥ ಹೆಮ್ಮಾರಿಗಳು ಜತ್ರಾಲಿ ಹಳ್ಳಿಗರ ಮನೆ ಹೊಸ್ತಿಲು ಕೂಡ ಮೆಟ್ಟಿಲ್ವಂತೆ. ನೋಡಿದ್ರ ನೇರಳೆ ಡಾಕ್ಟರ್ನ ಕೇಳುಗ್ರೆ, ಪುರಾತನ ನಮ್ಮ ಅರುಣಾಚಲದ ಹ್ಯಾಂಡ್ ಮೇಡ್ ಪೇಪರ್ ವಿಶ್ವದ ಬಹುತೇಕ ಬೌದ್ಧ ಧಾರ್ಮಿಕ ಗ್ರಂಥಗಳು ಪ್ರಾರ್ಥನಾ ಪತ್ರಗಳಾಗೋಗಿವೆ. ಏನಿದು ಹ್ಯಾಂಡ್ ಮೇಡ್ ಪೇಪರ್ ಅಂದ್ರೆ ಅಂತನ? ಹೌದು, ಈ ಪೇಪರ್ ಅನ್ನ ಬೆಳೀತಾರೆ. ಗಾಬರಿ ಆಗ್ಬೇಡಿ, ವಿಶ್ವದಲ್ಲೇ ಇಂಥದ್ದೊಂದು ಪ್ರಯೋಗಕ್ಕೆ ಇಳಿದಿದ್ದು ನಮ್ಮ ದೇಶ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಇದಕ್ಕೆ 1000 ಇತಿಹಾಸ ಇದೆ. ತವಾಂಗ್ ಜಿಲ್ಲೆಯ ಮುಕ್ಟೋ ಗ್ರಾಮದಲ್ಲಿ ಮೊನ್ಸಾ ಬುಡಕಟ್ಟು ಜನಾಂಗ ಇದೇ ಕೆಲಸ ಮಾಡ್ತಿರೋದು. ಸ್ಥಳೀಯವಾಗಿ ಬೆಳೆಯುವಂತಹ ಶುಗು ಶೇಂಗ್ ಅನ್ನೋ ಮರದ ತೊಗಟೆಯಿಂದ ಪೇಪರ್ ಮಾಡ್ತಾರೆ. ಇದರ ವಿಶೇಷ ಏನಂದ್ರೆ ತೆಳುವಾದ ನಾರುಗಳಿಂದ ಕೂಡಿರುತ್ತೆ. ತೇವಾಂಶ ಹಿಡಿದುಕೊಳ್ಳೋ ಶಕ್ತಿ ಇದಕ್ಕಿದೆಯಂತೆ. ಟಿಬೆಟ್, ಥೈಲ್ಯಾಂಡ್, ಜಪಾನ್ಗಳ ಬೌದ್ಧ ಮಂದಿರಗಳಿಗೆ ಈಗಲೂ ಈ ಪೇಪರ್ ಬಳಸ್ತಾರಂತೆ. ಟಿಬೆಟ್ನ ಬಹುತೇಕ ಬೌದ್ಧ ಧರ್ಮ ಗ್ರಂಥಗಳಿಗೆ ಮೊನ್ಶುಕ್ ಕೊಡುಗೆ ಇದೆ. ಈಗಲೂ ಕೂಡ ಮುಕ್ಟೋ ಗ್ರಾಮದಲ್ಲಿ ದಿನಕ್ಕೆ 500 ಪೇಪರ್ ತಯಾರಿಕೆ ಆಗ್ತಿದೆ. ಬುಡಕಟ್ಟು ಜನಾಂಗ ಬಿಟ್ಟು ಬಿಡದೆ 1000 ಈ ಪೇಪರ್ ತಯಾರಿಕೆನ ರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದೆ. ಒಂದ್ ಕಾಲದಲ್ಲಿ ತವಾಂಗ್ ನಗರದ ಮನೆ ಮನೆನಲ್ಲೂ ಪೇಪರ್ ತಯಾರಿಕೆ ಮಾಡ್ತಾ ಇದ್ರು. ಬ್ರಿಟಿಷರು ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು ಪೈಪೋಟಿ ಜಾಸ್ತಿಯಾಗಿ ವಿನಾಶದ ಅಂಚಿಗೆ ಬಂದು ನಿಲ್ತು. ಆದ್ರೆ ಈಗ ಮತ್ತೆ ಶುಗು ಶೆಂಗ್ ಸದ್ದು ಮಾಡ್ತಾ ಇದೆ. ಪ್ರಿಯ ಶ್ರೋತೃಗಳೇ, ದೆಹಲಿಯಲ್ಲಿ ಮಟ್ಕಾ ಮ್ಯಾನ್ ಅಂತ ಇದ್ದಾರೆ. ಮಟ್ಕಾ ಅಂದ್ರೆ ಭಯ ಬೀಳ್ಬೇಡಿ, ಮಟ್ಕಾ ಅಂದ್ರೆ ಮಡ್ಕೆ ಅಂತ. ಇವರ ಹೆಸರು ನಟರಾಜನ್ ಅಂತ. ಎಂಜಿನಿಯರಿಂಗ್ನ ಅರ್ಧಕ್ಕೆ ಬಿಟ್ಟು ಲಂಡನ್ನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದವರು. ನಟರಾಜನ್ ಅವರ ವಯಸ್ಸು 70. ಬೆಳಿಗ್ಗೆ ಎದ್ದು ದೇವರು ಮುಖ ನೋಡ್ತಾರೋ ಇಲ್ವೋ, ಆದ್ರೆ ಮಡಕೆ ಮುಖಾನಂತೂ ನೋಡೇ ನೋಡ್ತಾರೆ. ಕಳೆದ 12 ನಟರಾಜನ್ 100 ಮಡಕೆಗಳಿಗೆ ಪರಿಶುದ್ಧ ನೀರು ತುಂಬಿಸಿ ಬಾಯಾರಿದ ಗಂಟಲುಗಳ ದಾಹ ನೀಗಿಸ್ತಾ ಇದ್ದಾರೆ. ಇಂದು ಪ್ರತಿದಿನ ಬೇರೆ ಊರು ಹಳ್ಳಿಗಳಿಂದ ದೆಹಲಿಗೆ ಬರುವ 8,000 ಮಂದಿಗೆ ನಟರಾಜನ್ರ ಮಡಿಕೆಗಳೇ ವಾಟರ್ ಫಿಲ್ಟರ್ಗಳಾಗಿವೆ. ಸಫ್ದಾರ್ ಜಂಗ್, ಮಾಳವೀಯ ನಗರ, ಪಂಚಶೀಲಾ ಪಾರ್ಕ್ ಸುತ್ತಮುತ್ತ, ಔಟರ್ ರಿಂಗ್ ರೋಡ್ ಬದಿ, ಹೀಗೆ 100 ಕಡೆ ಮಡಿಕೆಗಳಿವೆ. ನೀರು ಸಪ್ಲೈ ಮಾಡಕ್ಕೆ ಅಂತಾನೆ ನಟರಾಜನ್ ಅವರ ಬಳಿ ಸ್ಟೇನ್ಲೆಸ್ ಸ್ಟೀಲ್ ಮ್ಯಾಕ್ಸಿ ಟ್ರಕ್ ಇದೆ. ಮಡಿಕೆಗಳನ್ನ ಮಕ್ಕಳ ತರ ನೋಡ್ಕೊಂತಾರೆ. ಗಾಳಿಗೆ ಅಲುಗಾಡದಂತೆ ಕಬ್ಬಿಣದ ಚೌಕಟ್ ಮಾಡಿಸಿದ್ದಾರೆ. ಕೆಲವು ಕಡೆ ಹಸಿರು ನೆಟ್ ಹಾಕ್ಸಿ ಬಿಸಿಲು ತಾಗದಿರೋ ಹಾಗೆ ಸುಂಟರ್ ಗಾಳಿಗೆ ಬಿದ್ದು ಒಡೆದು ಹೋಗದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. ನಟರಾಜನ್ ಕಾಳಜಿ ಎಷ್ಟಿದೆ ಅಂತ ಅಂದ್ರೆ ಮಡಿಕೆಗಳ ಮೇಲೆ ಇವರ ನಂಬರ್ ಬರೆದಿದ್ದಾರೆ. ನೀರು ಖಾಲಿಯಾದ ತಕ್ಷಣ ಹತ್ತಿರದವರು ಕರೆ ಮಾಡ್ಲಿ ಅಂತ. ಸರಿ, ಇದು ಈ ವಾರದ ರಸವಾರ್ತೆ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಮಡಿಕೇರಿ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ

0: ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
2: ಜಾಹೀರಾತುಗಳು ಪ್ರಸಾರವಾದವು. ಕೆಳಗಡೆ ಇಂದು ಸಂಜೆ 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ರೈತ ಬಾಂಧವರು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 0827222858. ಸಮಯ ಇನ್ನೇನು 6:37 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯ ಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯ ಘರ್ .gov.in ನಲ್ಲಿ.
2: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
3: PLI है ना?
4: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4

0: ಹಾಗೂ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. ಏಳನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಕೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. ನಾಲ್ಕು ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿ ಇರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ ಸ್ಟೋರೇಜ್ ಅನ್ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 ಟಿಎಂಸಿ ನೀರು ಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ಧಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390

0: ನಾಲ್ಕುನೂರ ಇಪ್ಪತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25ರಿಂದ 30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025ರಿಂದ 2026ಕ್ಕೆ 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಕ್ವಿಂಟಾಲ್ ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೆರಾಖಾತಾ ಭಾಗ್ಯವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳ್ಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಮಡಿಕೇರಿ ಕೆಳಗಡೆ ಸಮಯ ಈಗ 6:50:35. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಸುಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕರೆ ಮಾಡೋದಕ್ಕೆ ಬಳಸಬಹುದಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು ಸರ್.
0: ಈಗ ಮೊದಲಿಗೆ ನಮ್ಮ ರೈತ ಬಾಂಧವರಿಗೆ ಒಂದು ಉತ್ತಮವಾದಂಥ ವಿಚಾರವನ್ನು ತಿಳಿಸ್ಬೇಕು ಅಂದರೆ, ಬರುವ ಶನಿವಾರ 20ನೇ ತಾರೀಕು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಮಾನ್ಯ ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆ ತಾರಕೇಶ್ವರ ಎನ್ನುವಂಥ ಸ್ಥಳದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಅರ್ಹ ಫಲಾನುಭವಿ ರೈತರಿದ್ದಾರೆ ಮತ್ತು EKYCಯನ್ನು ಯಾರು ಮಾಡಿಸಿದ್ದಾರೆ ಅವರಿಗೆ 2000 ರೂಪಾಯಿನ ಒಂದು ಕಂತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಬಹಳ ಸೂಕ್ತವಾದಂಥ ಸಮಯ ಅಂತ ಹೇಳ್ಬೋದು. ಏಕೆಂದರೆ ಮುಂಗಾರಿನ ಒಂದು ಸಂದರ್ಭದಲ್ಲಿ ರೈತರಿಗೆ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ. ಉದಾಹರಣೆಗೆ ಈಗ ಅವರು ಬಿತ್ತನೆ ಬೀಜವನ್ನು ಕೊಟ್ಕೋಬೋದು, ಮತ್ತು ಈ ಸ್ವಲ್ಪ ಮಟ್ಟಿಗೆ ಈ ಕ್ರಿಮಿನಾಶಕಗಳು, ಕೀಟನಾಶಕಗಳು ಅವುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಗೊಬ್ಬರವನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಆಗ್ಬೋದು. ಮತ್ತು ಈ ಕೂಲಿ ಕೆಲಸಗಾರರ ಖರ್ಚು ಇಂಥದಕ್ಕೆಲ್ಲೂ ಅನುಕೂಲ ಆಗ್ಬೋದು. ಸೂಕ್ತ ಸಮಯದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡ್ತಾ ಇಲ್ಲ, ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಮತ್ತು ರೇಡಿಯೋ ಕೂಡ ಅವರು ಆನ್ ಮಾಡಿ ದೂರವಾಣಿ ಕರೆ ಮಾಡಿ ರೇಡಿಯೋದಲ್ಲಿ ಅವರು ಕೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನಿಸುತ್ತೆ. ಈಗ ನೋಡಿ, ಈಗ 22 ಕಂತುಗಳಲ್ಲಿ ಇಲ್ಲಿವರೆಗೂ 4,28,00,000 ರೂಪಾಯಿಗಳನ್ನು ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. 22ನೇ ಕಂತಿನಲ್ಲೇ 9.44 ಕೋಟಿ ರೈತರಿಗೆ 18,895 ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಮುಖ್ಯವಾಗಿದೆ ಏನು ಅಂತಂದರೆ ನೇರ ನಗದು ವರ್ಗಾವಣೆ.
1: ಹೌದು,
0: ರೈತರ ಖಾತೆಗಳಿಗೆ ನೇರವಾಗಿ ಇದು ಹೋಗುವಂಥದ್ದು,
1: DBT,
0: ಯಾರು ಮಧ್ಯವರ್ತಿಗಳಿಲ್ಲ. ಆದರೆ ಒಂದೇನು ಅಂದರೆ EKYC ಮಾಡಿಸ್ಬೇಕು. ಅವರ ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವಂಥ ಮೊಬೈಲ್ಗೆ ಒಂದು OTP ಬರುತ್ತಲ್ಲ, ಅದನ್ನು ಕೊಟ್ಟು ಅವರು EKYC ಮಾಡಿಸ್ಬೇಕಾಗತ್ತೆ. ಅದು ಒಂದು. ಈಗ ದೂರವಾಣಿ ಸಂಪರ್ಕ ಉಂಟಾಗುತ್ತೆ ಇಲ್ಲ ನೋಡೋಣ. ಹಲೋ ನಮಸ್ಕಾರ.
2: ಹಲೋ ನಮಸ್ಕಾರ.
0: ತಾವು?
2: ಚಂಗಪ್ಪ ಅಂತ, ಕರಡದಿಂದ.
0: ಚಂಗಪ್ಪ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೇನೆ ಸರ್.
0: ಪಾಂಡಂಡ ಅವರಲ್ಲ?
2: ಹೌದೌದು.
0: ಏನು ನಡೀತಾ ಇದೆ ಪಾಂಡಂಡ ಚಂಗಪ್ಪ ಅವರೇ, ಈ ವರ್ಷದಾರಿ ಚಟುವಟಿಕೆ ಈಗ ಸದ್ಯದಲ್ಲಿ?
2: ಇವಾಗ ಮೆನ್ಯೂರಿಂಗ್ ಆಗ್ತಾ ಇದೆ.
0: ಮೆನ್ಯೂರಿಂಗ್
2: ಮತ್ತೆ ಕಂಪು ಚಿಗುರು ತೆಗೆಯೋದು, ಮತ್ತೆ ಎಂತ ಇದೆ, ಲೇಬರ್ಸ್ ತುಂಬಾ ಶಾರ್ಟೇಜ್
0: ಬಹಳ ಕಡಿಮೆ ಇದೆ.
2: ಮತ್ತೆ ವಿಡಿ ಸೈಡ್ ಹಾಕ್ತಾ ಇದ್ದೀವಿ.
0: ಯಾವ್ದು ಹಾಕ್ತಾ ಇದ್ದೀರಾ?
2: ಇವಾಗ ಒಂದು ದೊಡ್ಡ ಒಂದು ಪ್ರಶ್ನೆ ಅದು ಸರ್. ಈಗ ಹೊಸ ಹುಲ್ಲು ಬಂದಿದೆಯಲ್ಲ, ಅದಕ್ಕೆ ಯಾವ ವಿಡಿ ಸೈಡ್ ಆಗೋದಿಲ್ಲ.
0: ಹುಲ್ಲು ಇರ್ತೀನ,
2: ಹೊಸ ಹುಲ್ಲು ಒಂದು ಬಂದಿದೆಯಲ್ಲ ಒಂದು 2-3 ವರ್ಷದಿಂದ. ಗ್ಲೈಫಾಸೇಟ್ ಮತ್ತೆ ಪ್ಯಾರಾಗೆಟ್ ಮಿಕ್ಸ್ ಮಾಡಿ ಹೊಡಿತಾರೆ ಒಬ್ಬೊಬ್ರು. ಮತ್ತೆ 2,4-2,4-8 ಇದು ಉಂಟಲ್ಲ.
0: ಇಲ್ಲ, 2,4-D ಅದು ಬೇಡ ಚಂಗಪ್ಪರಿ. ಯಾಕೆಂದ್ರೆ ಅದು ದ್ವಿದಳ ಬೆಳೆಗಳಿಗೆ ತೊಂದರೆ ಕೊಡುತ್ತೆ ಅದು. ಸ್ವಲ್ಪ ಮಟ್ಟಿಗೆ ಹನಿ ಕೂಡ ನಿಮ್ಮ ಕಾಫಿ ಬೆಳೆ ಮೇಲೆ ಬಿದ್ರೆ ಅದು ಕಾಫಿ ಬೆಳೆಗೆ ಬಹಳ ತೊಂದರೆ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅದು ಏನಿದ್ರು ಈ ಗದ್ದೆ ಇಂಥದ್ರಲ್ಲಿ ಬಳಸ್ತಾರೆ, ದ್ವಿದಳ ಕಳೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬಳಸೋದು ಜಾಸ್ತಿ ಅದನ್ನ. ಹಾಗಾಗಿ ಇದ್ರ ಜೊತೆ ಮಿಶ್ರ ಇರುವಾಗ 2,4-D ಬಗ್ಗೆ ಯೋಚನೆ ಮಾಡಬೇಡಿ ದಯಮಾಡಿ.

0: ಇದು ಈ ಹುಲ್ಲು ತೆಗಿಲಿಕ್ಕೆ ಏನಾದ್ರೂ ಸೈಂಟಿಫಿಕ್ ಇದು ಆಗ್ಲೇಬೇಕು ಸರ್.
1: ಹುಲ್ಲು ತೆಗಿಯೋದಕ್ಕಲ್ಲ?
0: ಹೌದು ಹೌದು.
1: ಅಲ್ಲ, ನಮ್ಮ ಕಾಫಿ ಮಂಡಳಿ ತಜ್ಞರು ಇವ್ರನ್ನ ಯಾರನ್ನು ಸಂಪರ್ಕ ಮಾಡಿಲ್ವಾ?
0: ಮಾಡಿದ್ದೀವಿ ಸರ್.
1: ಅವರು ಅಲ್ಲ, ಅವರು ಏನು ಸಲಹೆ ಇಲ್ಲ?
0: ಸಲಹೆ ಇದೆ, ಆದ್ರೆ ಅದು ಯಾವುದು ಎಫೆಕ್ಟಿವ್ ಅಲ್ಲ.
1: ಅಂದ್ರೆ ಜಾಸ್ತಿ ಬೆಳೀತಾ ಇದೆಯಾ ಅದು? ಹುಲ್ಲಿನ ಜಾತಿಗೆ ಸೇರಿದ್ದು. ಹುಲ್ಲಿನ ಜಾತಿಗೆ ಸೇರಿದ್ದು.
0: ಹೌದೌದು.
1: ಏಕದಳ ಕಳೆ.
0: ಹೌದೌದು.
1: ಏಕದಳ ಕಳೆ ಅಂದ್ರೆ ಈ ಗ್ಲೈಫೋಸೇಟ್ ಇವೆಲ್ಲ ಹಾಕ್ಬೇಕು ಅಂತಂದ್ರೆ ಅದು ಆ ಕಳೆಗೆ ತಗಲ್ಬೇಕಷ್ಟೇ, ಬೇರೆ ಎಲ್ಗೂ ಇದಾಗದಂಗೆ ಸಿಂಪಡಣೆ ಮಾಡ್ಬೇಕಾಗ್ತದೆ ಬಹಳ ಎಚ್ಚರಿಕೆಯಿಂದ.
0: ಹೇಗೆ ಮಾಡಿದ್ರು ಸಾಯೋದಿಲ್ಲ, ಸಾಯ್ತಾ ಇಲ್ಲ.
1: ನಿರೋಧಕ ಶಕ್ತಿ ಬಂದಂಗೆ ಕಾಣ್ತಾ ಇದೆ.
0: ಹೌದು ಹೌದು ಹೌದು. ಎಲ್ಲ ಕಡೆ ಇದೆ ಸರ್.
1: ಜಾಸ್ತಿ ಅದು ವ್ಯಾಪಿಸಿದೆ.
0: ಹೌದು. ಇನ್ನೊಂದು ಬಳ್ಳಿ ಒಂದು ಬಂದಿದೆ, ಅದು ಒಂದು ಎರಡು ವರ್ಷದಿಂದ. ಅದು ತುಂಬಾ ಇದ್ರಲ್ಲಿ ಗಂಡನೆಲ್ಲ ಬೇರೆ ಎಳಿತದೆ. ಅದು ಅದಕ್ಕೂ ಇದು ಮಾಡ್ಲಿಕ್ಕೆ ಯಾವ್ದಾಗೋದಿಲ್ಲ.
1: ಅದು ಅಗಲ ಎಲೆ ಇರೋಂತದ? ಅದು
0: ಸ್ವಲ್ಪ ಇದ್ರ ಯಾವ್ದು ಅಂತ ಹೇಳಿದ್ರೆ ಹಾಗಲಕಾಯಿ ಗಿಡದಾಗೆ ಬರ್ತದೆ.
1: ಬಳ್ಳಿ ಅಂದ್ರೆ ದ್ವಿದಳ ಕಳೆನೆ ಇರುತ್ತೆ. ಬಳ್ಳಿ ಅಂದ್ರೆ ದ್ವಿದಳ ಕಳೆನೆ. ಅದು ಇದು ಹುಲ್ಲು ಏಕದಳ ಕಳೆ.
0: ಹೌದು
1: ನೋಡಿ, ಇವು ರೈತರಿಗೆ ಬಹಳ ಸವಾಲನ್ನ ಒಡ್ಡುವಂತ ಕಳೆಗಳು. ಹಲೋ
0: ಹಲೋ ಹಲೋ ಹೇಳಿ.
1: ಅಂದ್ರೆ ಈಗ ಇದ್ರ ಬಗ್ಗೆ ತಜ್ಞರನ್ನೇ ಸಂಪರ್ಕಿಸಿ ಪರಿಹಾರ ಪಡ್ಕೋಬೇಕಾಗತ್ತೆ. ನಿಮ್ಮ ದೂರವಾಣಿ ಒಂದು ಸಂಖ್ಯೆ ಕೊಡಿ ಚಂಗಪ್ಪ ಅವರು.
0: ಓಕೆ ಸರ್.
1: ದಯಮಾಡಿ
0: 9480904789.
1: ನಾವು ಯಾರನ್ನ ಸೂಕ್ತವಾದ ತಜ್ಞರನ್ನ ಸಂಪರ್ಕಿಸಿ ನಿಮಗೆ ಮಾಹಿತಿ ಕೊಡ್ತೀವಿ. ಮತ್ತೆ ಈಗ ಗೊಬ್ಬರ ಕೊಡೋದಕ್ಕೆ ನಿಮ್ಮ ಮಣ್ಣಲ್ಲಿ ತೇವಾಂಶ ಇದೆಯಾ?
0: ತೇವಾಂಶ ಇದೆ ಸರ್, ಸ್ವಲ್ಪ ಮಾತ್ರ ಮಳೆ ಬರಬಹುದು ಅಂತ ಹೇಳಿ ಹಾಕಿದ್ದು. ಅದು ಅಂತ ಬೇಗ ಆಗ್ಲಿಲ್ಲ.
1: ಏನೇನು ಗೊಬ್ಬರ ಕೊಡ್ತಾ ಇದ್ದೀರಾ?
0: ಯೂಶುವಲಿ NPK 40-30-40.
1: ಕಾಂಪ್ಲೆಕ್ಸ್ ಗೊಬ್ಬರನೇ ಕೊಡ್ತೀರಾ?
0: ಇಲ್ಲ, ಇದೇ ಕೊಡೋದು ಸರ್. ಯೂರಿಯಾ, DAP, ಪೊಟ್ಯಾಶ್,
1: ಮೂರು ಮಿಶ್ರ ಮಾಡಿಕೊಂಡು. ಅಂದ್ರೆ ನೀವು ಬಿಡಿ ಗೊಬ್ಬರಗಳನ್ನೇ ಅಂದ್ರೆ ಈಗ ಎಲ್ಲ ಒಂದೊಂದು ಮೂಟೆ ತಗೊಳ್ತೀರಾ?
0: ಹೌದು.
1: ಯೂರಿಯಾ ಒಂದು ಮೂಟೆ, DAP ಒಂದು ಮೂಟೆ, ಮತ್ತೆ ಮುರುಟಾ ಪೊಟ್ಯಾಶು.
0: ಹೌದೌದು.
1: ಮೂರನ್ನು ಮಿಶ್ರ ಮಾಡಿ ಒಂದೊಂದು ಗಿಡಕ್ಕೆ ಎಷ್ಟು ಹಾಕ್ತೀರಾ?
0: ಅದು ಡಿಪೆಂಡ್ಸ್, ನಾನು ಏಕರ್ ವೈಸ್ ಕೆಲವೊಮ್ಮೆ ಪ್ಲಾಂಟ್ಸ್ ಜಾಸ್ತಿ ಇರ್ತದೆ.
1: ಅಲ್ಲ, ಮೂರನ್ನು ಮಿಶ್ರ ಮಾಡ್ತೀರಾ ಪ್ರತ್ಯೇಕವಾಗಿನ?
0: ಇಲ್ಲ, ಮೂರು ಮಿಶ್ರ ಮಾಡ್ತೇನೆ.
1: ಮಿಶ್ರ ಮಾಡಿ ಸಾಧಾರಣವಾಗಿ ಎಷ್ಟು, ಒಂದು 200 ಗ್ರಾಮ್
0: ಹಾಕ್ತೀರಾ? ಒಂದು ಒಂದು ಒಂದು. ಅದರ ಬದಲು ಹೇಳುವುದಾದ್ರೆ ಎರಡು ಎರಡು ಎರಡು ಮಿಶ್ರ ಮಾಡಿದ್ರೆ ಒಂದೂವರೆ ಎಕರೆಗೆ ಆಗ್ತದೆ. ದಟ್ ಮೀನ್ಸ್ 4 bags ಪರ್ ಏಕರ್. ದಟ್ ವರ್ಕ್ಸ್ ಔಟ್ ಟು 40-30-40.
1: ನಿಮ್ದು ಇಳುವರಿ ಎಷ್ಟು ಚೀಲ ಬರ್ತಾ ಇದೆ ಎಕರೆಗೆ?
0: ಬಹಳ ಕಡಿಮೆ ಸರ್, ಇವಾಗ 30-25.
1: ಅಲ್ಲ, ಅದ್ರ ಮೇಲೂ ಕೂಡ ಅದನ್ನ ವ್ಯತ್ಯಾಸ ಮಾಡ್ತಾರೆ.
0: ಹೌದು, ತುಂಬಾ ಓಲ್ಡ್ ಪ್ಲಾಂಟ್ಸ್, ಅದಕ್ಕೆ ತುಂಬಾ ಓಲ್ಡ್ ಪ್ಲಾಂಟ್ಸ್ ರೀಪ್ಲಾಂಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಒನ್ ಏಕರ್ JCB ತೆಗೆದು ರೀಪ್ಲಾಂಟ್ ಮಾಡಿದ್ದೀನಿ ಲಾಸ್ಟ್ ಇಯರ್.
1: ಅವು ಚೆನ್ನಾಗಿದಾವ ಗಿಡಗಳು?
0: ಚೆನ್ನಾಗಿ ಬಂದಿದೆ.
1: ಅದಕ್ಕೆ ಕಾಫಿ ಮಂಡಳಿಯವರು ಏನಾದ್ರೂ ಸಬ್ಸಿಡಿ ಇಂಥದ್ದೇನಾದ್ರು ಕೊಟ್ರ?
0: ಇಲ್ಲ, ಲಾಸ್ಟ್ ಇಯರ್ ಹೋದೆ, ಅದು ಅದ್ರ ಲಿಮಿಟ್ ಕ್ರಾಸ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ ತೆಗೆದು ಇಟ್ಕೊಂಡಿರ್ತೀವಿ, ಮತ್ತೆ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಅವರ ಫೋನ್ ಬರಲಿಲ್ಲ, ನಾನು ಹೋಗ್ಲಿಲ್ಲ.
1: ಸರಿ, ಇಲ್ಲೊಬ್ರು ಹಿರಿಯ ಸಂಪರ್ಕಾಧಿಕಾರಿಗಳಿದ್ದಾರೆ, ಅವ್ರನ್ನ ಗಮನಕ್ಕೆ ತರ್ತೀವಿ. ಇದು
0: ಓಕೆ ಓಕೆ.
1: ಮತ್ತೆ ಹಾಗಾಗಿ ಒಂದು ಗಿಡಕ್ಕೆ ಅಷ್ಟು ಒಂದು ಮಿಶ್ರ ಮಾಡಿ ಎಷ್ಟು ಒಂದು ಎಷ್ಟು ಗ್ರಾಮ್ ಬರಬಹುದು ನಿಮ್ಮ ಇದರಲ್ಲಿ?
0: ರಫ್ಲಿ ಅಬೌಟ್ 400. ಇದು 12x12 ಪ್ಲಾಂಟ್ಸ್ ಗೆ 1/2 kg ಬರ್ತದೆ ಅಟ್ ಎ ಟೈಮ್.
1: ಅರ್ಧ 500 ಗ್ರಾಮ್ ನಷ್ಟು ಬರುತ್ತೆ.
0: ಬುಡದಿಂದ
1: ಎಷ್ಟು ದೂರದಲ್ಲಿ ಹಾಕ್ತೀರಾ?
0: ಬುಡದಿಂದ ಒಂದು 2-3-4 ಅಡಿ ಇನ್ ಬಿಟ್ವೀನ್ 2 ಪ್ಲಾಂಟ್ಸ್ ಹಾಕೋದೇ ಜಾಸ್ತಿ.
1: ಅಂದ್ರೆ ಸಾಧಾರಣವಾಗಿ 1-1.5 ಅಡಿ ದೂರದಲ್ಲೇ ಹಾಕ್ಬೇಕು ಅಂತಾರೆ ಬುಡದಿಂದ.

0: ಇಲ್ಲ ಅಲ್ಲಿ ದಪ್ಪ ಇರುವ ಬೇರೆ ಇರ್ತದೆ.
1: ಅಲ್ಲ ಅದು ಮತ್ತೆ ನಿಮ್ಮ ಗಿಡದ ಒಂದು ನೆರಳು ಬೀಳುತ್ತಲ್ಲ,
0: ಹೌದೌದು,
1: ಅಲ್ಲಿವರೆಗೂ ಬುಡದಿಂದ ಒಂದು ಒಂದೂವರೆ ಅಡಿ ದೂರದಿಂದ ಗಿಡದ ನೆರಳು ಬೀಳೋವರೆಗೂ ಒಂದು ರೀತಿ ಹರಡಬೇಕು, ಹರಡಿ ಅದ್ರ ಮೇಲೆ ಮಣ್ಣು ಹಗುರವಾಗಿ ಮುಚ್ಚಬೇಕು ಅಂತ ಹೇಳ್ತಾರೆ.
0: ಹೌದು ಹೌದು
1: ಅಲ್ವಾ? ಅದೇ ರೀತಿ ನೀವು ಮಾಡ್ತೀರಾ?
0: ಮಾಡೋದು
1: ಮುಂಚಿತವಾಗಿ ಕಳೆ ತೆಗೆಯೋದು ಇದೆಲ್ಲ ಮಾಡಿರ್ತೀರಾ?
0: ಕಳೆ ಇರುವುದಿಲ್ಲ ಜನರಲ್ಲಿ, ಹಾಗೆ ಇದು ಬರೇ ಒಣಗಿದ ಎಲೆ ಇರ್ತದೆ, ಅದನ್ನ ಒಂದು ವರ್ಷ ಗಿಡದ ಬುಡಕ್ಕೆ ಹಾಕ್ತೀನಿ, ಇನ್ನೊಂದು ವರ್ಷ ಎರಡು ಗಿಡದ ಮಧ್ಯಕ್ಕೆ ಹಾಕ್ತೇನೆ.
1: ಸರಿ ಸರಿ ಸರಿ.
0: ಹೌದು,
1: ಅಂದ್ರೆ ಈಗ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಆಗುವ ಸಂದರ್ಭದಲ್ಲಿ ನಾಲ್ಕು ಗಿಡಗಳ ಮಧ್ಯದೇ ಹಾಕೊಳ್ಳೋದೇ ಒಳ್ಳೇದು.
0: ಅದು ಏನು ಅಂತ ಹೇಳಿದ್ರೆ ಸರ್, ಗಿಡದ ಬುಡದಲ್ಲಿ ದಪ್ಪ ಬೇರೆ ಇರ್ತದೆ, ಅದು ಅದರಲ್ಲಿ ಇದು ಅಬ್ಸಾರ್ಬಿಂಗ್ ರೂಟ್ಸ್ ಇರುವುದಿಲ್ಲ,
1: ಎಳೆ ಎಳೆ ಬೇರುಗಳು ಇರೋದಿಲ್ಲ.
0: ಇಲ್ಲ, ಹಾಗಾಗಿ

0: ते द्वार फॉर 80 12 बाय 12 रोबस्टा इन बिटवीन इदो द्वार फॉर
1: ಅದು ಒಂದು ಕುಬ್ಜ ಇದ್ರದ್ದು ಅದು ಎಷ್ಟು ಅಂತರಕ್ಕೆ ಹಾಕ್ತೀರಾ?
0: ಅದು ಇನ್ ಬಿಟ್ವೀನ್ ಅಂತ ಹೇಳಿದ್ರೆ 6x6 ಬರ್ತದೆ ಇವಾಗ.
1: 6x6 ಗುರು ಹಾಕ್ಬೋದಾ?
0: 6x6 ಅಂತ ಹೇಳಿದ್ರೆ ಇದು 12x12 ಇದು ರೋಬಸ್ಟ 274 ಇನ್ ಬಿಟ್ವೀನ್ 6x6 ಇದು ಡ್ವಾರ್ಫ್.
1: ಡ್ವಾರ್ಫ್
0: ಹೌದು.
1: ಆ ರೀತಿ ಹಾಕೊಂಡ್ರೆ ಗಿಡಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ.
0: ಹೌದೌದು,
1: ಗಿಡಗಳ ಸಂಖ್ಯೆ ಜಾಸ್ತಿ ಆದಾಗ ಸಾಧಾರಣವಾಗಿ ಈಗ ಎಷ್ಟು ಮೂರನೇ ವರ್ಷಕ್ಕೆ ಬರುತ್ತಾ ಫಸಲಿಗೆ? ಅದು
0: ಚೆನ್ನಾಗಿ ಮಾಡಿದ್ರೆ ಎರಡನೇ ವರ್ಷದಿಂದಲೇ ಸ್ವಲ್ಪ ಕ್ರಾಪ್ ಸಿಗ್ತದೆ. ಇರಿಗೇಷನ್ ಮಾಡಿದ್ರೆ, ಸಣ್ಣ ಗಿಡಕ್ಕೆ ಸಗಣಿ ಗೊಬ್ಬರ ಹಾಕಿ ಮಾಡಿದ್ರೆ ಬೇಗ ಬಂದು ಬಿಡ್ತದೆ ಎರಡು ಮೂರು ವರ್ಷಕ್ಕೆ. ಮೊದಲೆಲ್ಲ 5-10 ವರ್ಷ ಅಂತ ಹೇಳ್ತಿದ್ರು, ಅಷ್ಟು ಬೇಡ ಇವಾಗ.
1: ಮೂರನೇ ವರ್ಷಕ್ಕಂತ ಪಡದೆ ಪಡ್ಕೋಬಹುದು ನಾವು. ಸರಿ ಚಂಗಪ್ಪರ, ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ಸಾಧಾರಣವಾಗಿ ಎಷ್ಟು ತಿಂಗಳ ಸಸಿಗಳನ್ನ ನಾಟಿ ಮಾಡೋದಕ್ಕೆ ಶಿಫಾರಸ್ ಮಾಡಲಾಗುತ್ತೆ ಅಂತೀರಿ?
0: 6 months to 1.5 years.
1: ಆರು ತಿಂಗಳದ್ದು ಹಾಕೋಬಹುದಾ?
0: ಹೌದೌದು.
1: ಸಾಧಾರಣವಾಗಿ
0: 12 ತಿಂಗಳ
1: ಯಾವುದು ದೊಡ್ಡದಾದ್ರೆ?
0: ಹೌದು.
1: ಸಾಧಾರಣವಾಗಿ 1 ವರ್ಷದಿಂದ 1.5 ವರ್ಷದ ವಯಸ್ಸಿನ ಸಸಿಗಳು. ನೀವು ಹಾಕೊಂಡಿದ್ದು ಎಷ್ಟು ವರ್ಷದ್ದು?
0: 1.5 ವರ್ಷದ ಗಿಡ.
1: 1 ವರ್ಷ ಸ್ವಲ್ಪ ದೊಡ್ಡ
0: ದೊಡ್ಡ ಗಿಡ.
1: ದೊಡ್ಡ ಗಿಡ. ಸರಿ ಚಂಗಪ್ಪ ಅವರೇ, ಈ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಈ ಸಮಸ್ಯೆಗೆ ತಜ್ಞರನ್ನು ಸಂಪರ್ಕಿಸಿ ನಾವು ಉತ್ತರ ಕೊಡುವ ಪ್ರಯತ್ನ.
0: ಈ ಹುಲ್ಲಿಂದ ಸಂಸ್ಥೆ ಆಲ್ವರ್ ಕೂರ್ಗಿದೆ, ಅದಕ್ಕೆ ಒಂದು ತಜ್ಞರನ್ನ ವಿಚಾರಿಸಿ ಸರ್.
1: ಆಯ್ತಾಯ್ತು, ನಾನು ಅದನ್ನ ಸಂಬಂಧಪಟ್ಟವ್ರನ್ನ ಕೇಳಿ. ಬಳ್ಳಿದು ನಿಮ್ಮ ಇದಕ್ಕೆ ಸಂಬಂಧಪಟ್ಟದ್ದು? ಅದು
0: ಹೌದು. ಇದು ಹುಣಸೂರು ಸೈಡ್ ಜಾಸ್ತಿ ಇರ್ತಿತ್ತು, ಇವಾಗ ಎಲ್ಲ ಕಡೆ ಬಂದಿದೆ. ಅದು
1: ಏನಾದ್ರೂ ಗೊಬ್ಬರದ ಮೂಲಕ ಏನಾದ್ರೂ ಬಂದಿರಬಹುದಾ ಬೀಜಗಳು?
0: ಇಲ್ಲ, ಅದು ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಜಾಸ್ತಿ ಇದೆ.
1: ಮೈಸೂರು ಜಿಲ್ಲೆ,
0: ಕೇರಳ, ವಯನಾಡ್, ಮತ್ತೆ ಇದು ಕೋಯಿಕೋಡು, ಅಲ್ಲೇ ಅಲ್ಲಿ ಸಹ ಇದೆ ಈ ಬಳ್ಳಿ.
1: ಕೊಡಗು ಜಿಲ್ಲೆಗೆ ಈಗ ಕಾಲಿಟ್ಟಿರ್ಬೋದು ಅಂತೀರ ಅಥವಾ ಜಾಸ್ತಿ?
0: 2-3 ವರ್ಷ.
1: 2-3 ವರ್ಷ ಆಗ್ತಾ ಇದೆ.
0: ಹೌದು ಹೌದು.
1: ಹೂ ಏನ ಬಿಡುತ್ತಾ? ಅದು
0: ಹೂ ಸಣ್ಣದಾಗಿ ಬಿಳಿ ಹೂ, ತುಂಬಾ ಬೀಜ ಬಹಳ ಸಣ್ಣದು. ಹೌದು.
1: ಸರಿ, ಇದನ್ನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ತಜ್ಞರನ್ನ ಸಂಪರ್ಕಿಸಿ ಒಂದು ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ನಾವು. ತುಂಬಾ ಧನ್ಯವಾದಗಳು ಚಂಗಪ್ಪ ಅವರು.
0: ನಮಸ್ಕಾರ.
1: ವಿನೋದ್ ಅವರು ನೋಡಿ, ಇವರು ಒಬ್ಬರೇನೆ ಸುಮಾರು 25 ಎಕರೆ ತೋಟವನ್ನ ನಿರ್ವಹಣೆ ಮಾಡ್ತಾರೆ. ಪಂಡಂಡ ಚಂಗಪ್ಪ ಅವರು ಕರಡ ಗ್ರಾಮದವರು, ನಮ್ಮ ಕಾಯಂ ಕೇಳುಗರು, ಮತ್ತು ನಮ್ಮ ಸಂದರ್ಶನದಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಮತ್ತು ಇವರು ಕಳೆನಾಶಕವನ್ನು ಬಹಳ ವರ್ಷಗಳಿಂದನೇ ಬಳಸ್ಕೊಂಡೇ ಮಾಡ್ತಾ ಇದ್ದಾರೆ. ಬೇರೆ ಅವರಿಗೆ ಇದಿಲ್ಲ, ಮಾರ್ಗ ಇಲ್ಲ. ಈಗ ಕೆಲಸಗಾರನ್ನ ಇಟ್ಟುಕೊಂಡು ಕಳೆ ತೆಗೆಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇವರಿಗೆ ನೋಡೋಣ, ತಜ್ಞರು ಏನು ಇವರಿಗೆ ಒಂದು ಪರಿಹಾರ ಕೊಡ್ಬೋದು ಅಂತೇಳಿ ಅವರಿಗೆ ದೂರವಾಣಿ ಸಂಪರ್ಕ ಮಾಡಿ ನಾವು ತಿಳಿಸೋಣ. ಮತ್ತು ಬೇರೆ ರೈತರು ಕೂಡ ನಮ್ಮ ಈ ಕಾರ್ಯಕ್ರಮದ ಮೂಲಕ ತಿಳಿಸೋಣ.
2: ಹೌದು ಸರ್.
1: ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ತಾವು
3: ಕೋಟರಂಗಡ ಶ್ರೀಮಂಗಲ?
1: ಸುಬ್ರಹ್ಮಣ್ಯ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
1: ಏನ್ ನಡೀತಾ ಇದೆ ಸುಬ್ರಹ್ಮಣ್ಯ ಅವರು? ನಿಮ್ಮ
3: ಮಳೆ ಇಲ್ಲದೆ ಆಕಾಶ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಸರ್.
1: ಮಳೆ ಬಹಳ ಕಡಿಮೆ ಇದೆಯಲ್ಲ?
3: ಮಳೆನೇ ಇಲ್ಲ ಸರ್ ನಮಗೆ.
1: ಬರಲೇ ಇಲ್ಲ. ಮತ್ತೆ ಏನು ಚಟುವಟಿಕೆ ಅಷ್ಟು ಆಗ್ಲಿಲ್ಲ?
3: ಗದ್ದೆಲ್ಲ ಅವತ್ತು ಸ್ವಲ್ಪ ಮಳೆ ಆಗಿತ್ತು, ಸಗಣಿ ಗೊಬ್ಬರ ಎಲ್ಲ ಹಾಕಿ ಉಳುಮೆ ಮಾಡಿ ಎಲ್ಲ ರೆಡಿ ಮಾಡೋ.
1: ಗದ್ದೆ ತಯಾರು ಮಾಡಿದಿರಿ?
3: ತಯಾರು ಮಾಡಿದ್ವಿ. ಮಳೆ ಇಲ್ಲ, ಹೊಳೆ ಕೆರೆ ಎಲ್ಲ ನೀರಿಲ್ಲ, ಪಂಪ್ ಮಾಡಿ ಬಿತ್ತನೆ ಮಾಡೋಣ ಅಂತ ಹೇಳಿದ್ರೆ.
1: ಅಂದ್ರೆ ಸಸಿ ಮಡಿ ಏನ್ ಮಾಡ್ಕೊಳ್ಳಲ್ಲ?
3: ಮಾಡಕ್ಕೆ ನೀರೇ ಇಲ್ಲ ಸರ್.
1: ನೀರಿಲ್ಲ ಅಲ್ವಾ? ಅಂದ್ರೆ ಏನು ನೇರವಾಗಿ ಭತ್ತದ ಬೀಜ ಬಿತ್ತನೆ ಮಾಡ್ಬೇಕು ಅಂತಾನ?
3: ಹೌದೌದು.
1: ಅದೇ ಡ್ರಮ್ ಸೀಡರ್?
3: ಡ್ರಮ್ ಸೀಡ್ ಇಲ್ಲ, ನಾವು ನೇರವಾಗಿ ಬಿತ್ತನೆ ಮಾಡಿ ಹಾಗೆ
1: ಮಾಡೋದು. ಅಂದ್ರೆ ಮೊಳಕೆ ಏನ್ ಬರ್ಸಲ್ವಾ?
3: ಹೌದೌದು.
1: ಹಾಗೆ
3: ಇಲ್ಲ, ಮೊಳಕೆ ಬರ್ಸಿ ಅದೇ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಬಿತ್ತನೆ ಮಾಡಿ ಮೊಳಕೆ ಬಂದು ಬಿತ್ತನೆ ಮಾಡ್ತೀವಿ.
1: ಎರಚೋ

0: ಅಂತಾರಲ್ಲ ಆ ರೀತಿನ
1: ಎರಚೋದು
0: ಎರಚೋದು ಅಲ್ಲ
1: ಮೊಳಕೆ ಹೊಡೆದು
0: ಅದೇ ಅದೇ ತಳಿನೇ ಬಳಸ್ಕೋಬೇಕು ಅಂತಾನ ತುಂಗಾ
1: ತುಂಗನೇ
0: ಕಳೆದ ವರ್ಷದ ಬೆಳೆನಲ್ಲೇ ಬೀಜ ಮಾಡ್ಕೊಂಡಿದ್ದೀರ
1: ನಾವು ಈ ವರ್ಷ ಅದನ್ನೇ ಮಾಡಿದೀವಿ ನೋಡುವ
0: ಚೆನ್ನಾಗಿ ಬಂದಂಗೆ ಅನಿಸ್ತಾ ಇದೆ ನಿಮ್ಗೆ
1: ಅವಾಗಲೇ ನಮ್ಮ ಹಳೆ ಪದ್ಧತಿ ಪ್ರಕಾರ ಕುಯ್ದು ಎರಡು ಮೂರು ಬಿಸಿಲಲ್ಲಿ ರಾತ್ರಿ ಮಂಜೆ ಮಂಜಲ್ಲಿ ಒಣಗಿಸ್ತಿದ್ರು ನಮ್ಮ ತಾತಂದ್ರಲ್ಲ ಆ ತರ ಎಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಟಿದೀವಿ
0: ನೆರಳಿನಲ್ಲೇ ಒಣಗಿಸ್ಬೇಕಾಗತ್ತೆ ಯಾಕೆಂದ್ರೆ ಅದು ಮೊಳಕೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಬಿರು ಬಿಸಿಲಲ್ಲಿ ಒಣಗಿಸೋದ್ರಿಂದ ಆ ರೀತಿ ಎಲ್ಲ ಮಾಡಿದಿರಲ್ವಾ ಅದೇನೆ ಅದರಲ್ಲಿ ಬೇಕಾದ್ರೆ ಜಳ್ಳು ಇದನ್ನೆಲ್ಲ ನೀವು
1: ಪ್ರತ್ಯೇಕಿಸ್ಕೊಳ್ಳಿ ಮಾಡಿ ಇನ್ನೊಂದ್ಸಲ ಈಗ ಹಾಕುವಾಗ್ಲೂ ಒಂದ್ಸಲ ಇನ್ನೂ ನೋಡ್ತೀವಿ
0: ಜಳ್ಳಿನ ಬೇಕಾದ್ರೆ ಪ್ರತ್ಯೇಕಿಸಬಹುದು ಅಥವಾ ಉಪ್ಪು ನೀರಿನ ಉಪಚಾರ ಇರುತ್ತಲ್ಲ
1: ಅದೇ ಅದೇ
0: ಅದನ್ನು ಮಾಡ್ಕೋಬಹುದು ಅಲ್ವಾ
1: ಹೌದು ಸರ್
0: ಕಾಫಿ ಬೆಳೆ ಹೇಗಿದೆ ಸುಬ್ರಹ್ಮಣ್ಯ
1: ಕಾಫಿದು ಅಷ್ಟೇ ಅವತ್ತೊಂದು ಒಂದು ಒಳ್ಳೆ ಮಳೆ ಆಯ್ತು ಒಂದ್ ಎರಡು ಇಂಚ್ ಮಳೆ ಆಯ್ತು ಅಂತ ಹೇಳಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು
0: ಗೊಬ್ಬರ ಕೊಟ್ರೆ
1: ಗೊಬ್ಬರ ಹಾಕಿದ ಮೇಲೆ ಒಂದ್ 20% 25% ಅಂತ ಎರಡು ಮೂರು ದಿವಸ ಒಳ್ಳೆ ಮಳೆ ಸಿಕ್ತು ಗೊಬ್ಬರ ಎಲ್ಲ ಕರಗಿದೆ ಏನ್ ತೊಂದ್ರೆ ಇಲ್ಲ
0: ಸರಿ ಗಿಡಗಳಿಗೂ
1: ಮಳೆ ಇದೆ ಇಲ್ಲ ನೋಡಿ
0: ಗಿಡಗಳು ಚೆನ್ನಾಗಿದಾವ
1: ಚೆನ್ನಾಗಿದೆ
0: ಅದೇ ಮಳೆ ಗೊಬ್ಬರ ಕೊಡುವಾಗ ತೇವಾಂಶ ಇರಬೇಕು ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಮಳೆ ಬಂದ್ರೆ ಅದು
1: ಅದಾದ್ಮೇಲೆ ಬಂತು ಸ್ವಲ್ಪ ಮಳೆ ಬಂತು ಡೈಲಿ ಬರ್ತಾ ಇತ್ತು
0: ಕಾಫಿ ಹೀಚುಗಳೆಲ್ಲ ಚೆನ್ನಾಗಿದಾವ ಕಾಯಿಗಳು
1: ಈಗ ಎಲ್ಲ ಅದೇ 30 ಅಷ್ಟೇ
0: ಅದು ನೋಡಿ ಈಗ ಪ್ರಾರಂಭ ಆಗಿದ್ದು ಇನ್ನ ಮುಂದಿನ ಜನವರಿವರೆಗೂ ಬೆಳವಣಿಗೆ ಆಗ್ತಲೇ ಇರುತ್ತೆ ಅದೇ ಅದೇ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಅಂತ ಹೇಳ್ತಾರೆ ಒಂದು ಶೇಕಡ 90% ಸಾಮಾನ್ಯ ಮಳೆಯ ಶೇಕಡ 90% ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅಷ್ಟು ಬಂದ್ರು ಹಂಚಿ ಬಿದ್ರೆ ಏನು ಸಮಸ್ಯೆ ಏನಾಗಲ್ಲ ಮಳೆ ಏನಾಗುತ್ತೆ ಅಂದ್ರೆ ಒಂದೇ ಸರಿ ಬರುತ್ತೆ ಆಮೇಲೆ ಅಂತರ ಇರುತ್ತೆ
1: ಈಗ ಮೊದಲೆಲ್ಲ ಈಗ ಲಾಸ್ಟ್ ಇಯರ್ ಎಲ್ಲ ಗದ್ದೆ ಎಲ್ಲ ಬೀಜ ಹಾಕಿತ್ತು
0: ಈ ಒಂದು ಹಂತಕ್ಕೆ
1: ಹೌದು
0: ಅಂದ್ರೆ ಸಸಿ ಮಡಿಗೆ ಎಲ್ಲ ಬಿತ್ತನೆ ಮಾಡ್ಕೊಂಡಿದ್ರಿ
1: ಈ ವರ್ಷ ಏನು ಮಾಡಲೇ ಇಲ್ಲ
0: ಅದೇ ಈ ಮಳೆ ಕೊರತೆ ಕಾರಣವಾಗಿ ಈ ರೀತಿ ಆಗಿದೆ
1: ಈ ವರ್ಷ ಇದು ಹಾಕಿದೀವಿ ಉಳುಮೆ ಮಾಡಿ ಎಂತ ಬೀಜ ಗೊಬ್ಬರ ಗಿಡ
0: ಅದೇ ಅದೇ ಡೈಂಚ ಅಂತಾರಲ್ಲ
1: ಡೈಂಚ
0: ಡೈಂಚ ಅದು ಕೃಷಿ ಇಲಾಖೆ
1: ಇಷ್ಟು ಸಿಗೋದೇ ಇಲ್ಲ ಸ್ವಲ್ಪನೇ ಬರೋದು ಶ್ರೀಮಂಗಲಕ್ಕೆ ಈ ಸಲ ಅವತ್ತು ಕೃಷಿ ಇಲಾಖೆ ಅವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು ರೇಡಿಯೋದಲ್ಲಿ ಸ್ವಲ್ಪ ಓಡಾಯಿಸ್ತು ಅದು 60 ದಿವಸ ಅದರಲ್ಲಿ ಉಳುಮೆ ಮಾಡಬೇಕು ಇನ್ಯಾವಾಗ 60 ದಿವಸ ನಾಟಿ ಕಳೆದ ಮೇಲೆ ಅಂತ ಕೇಳ್ದು
0: ಮಾರನೇ
1: ದಿವಸ ಏನೋ ಸ್ವಲ್ಪ ಸಪ್ಲೈ ಮಾಡಿದ್ರು ಸಿಕ್ತು ಅಂತ ಬಿತ್ತನೆ ಮಾಡಿದೀವಿ ಯಾವುದಕ್ಕೂ ಮಳೆನೇ ಇಲ್ಲ
0: ನಿಜ ಅಲ್ಲ ಅವರ ಒಂದು ಇದೇನಂದ್ರೆ ದೀರ್ಘಾವಧಿ ತಳಿಗಳನ್ನ ನೀವು ಬಳಸ್ಕೊಂಡ್ರೆ ಜುಲೈ ಮೊದಲನೇ ವಾರದಲ್ಲಿ ನಾಟಿ ಮಾಡಬೇಕು ಅಂತಾರೆ ಅವರು ಈಗ ಜೂನ್ ಈ ಹೊತ್ತಿಗೆ ಸಸಿ ಮಡಿ ಮಾಡಿಕೊಂಡು 25-28 ದಿನ ಆಗಿರೋಂಥ ಸಸಿಗಳನ್ನ ಜುಲೈ ಮೊದಲನೇ ವಾರದಲ್ಲಿ ಮೊದಲು ಎರಡನೇ ವಾರದೊಳಗೆ ಮೊದಲು ಮಾಡ್ತಾ ಇದ್ರಿ ಈ ವರ್ಷದ ಇದರಲ್ಲಿ ಇದು ನಿಮ್ಮ ತುಂಗ ತಳಿ ಎಷ್ಟು ದಿನಕ್ಕೆ ಬರೋದು ಅದು
1: ಇದು ಮಾಮೂಲಿ 90 ದಿವಸ ಆಗುತ್ತೆ
0: ಅಲ್ಲ ಇದು ಅಲ್ಲ ಎಷ್ಟು 120 ದಿನ ಅಥವಾ
1: 90ರಿಂದ ಶುರುವಾಗುತ್ತೆ 120 ಒಳಗಡೆ ಬರುತ್ತೆ
0: ಹಾಗಾದ್ರೆ ಪರವಾಗಿಲ್ಲ ಅದು ಒಂದ್ ರೀತಿ ಈ ಒಂದು ಸ್ಥಿತಿಗೆ ಅದು ಒಂದ್ ರೀತಿ ಒಂದು ಕಾರಣಕ್ಕೆ ಆಗುವಂತದೆ ದೀರ್ಘಾವಧಿ ತಳಿಗಳನ್ನು ಬಳಸೋದಕ್ಕಿಂತ ಮಧ್ಯಮಾವಧಿ ಅಲ್ಪಾವಧಿ ತಳಿಗಳನ್ನು ಬಳಸ್ಕೊಳ್ಳೋದೇ ಒಳ್ಳೇದು ಈ ಒಂದು ಸಂದರ್ಭದಲ್ಲಿ ತೇವಾಂಶದ ಕೊರತೆ ಇರೋ ಸಂದರ್ಭದಲ್ಲಿ
1: ಈಗ ಒಂದೊಂದ್ಸಲ ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಬಂದ್ರೆ ಡಿಸೆಂಬರ್ ಅಲ್ಲಿ ಮಳೆ ಜೋರಾಗಿರುತ್ತಲ್ಲ
0: ಅದು ಒಂದು ಸಮಸ್ಯೆ ಅದೇ
1: ಅದೊಂದು ಸಮಸ್ಯೆ ಬರುತ್ತಲ್ಲ
0: ಹಿಂಗಾರಿನಲ್ಲೂ ಏನಾದ್ರೂ ಈ ಸೈಕ್ಲೋನ್ ಪರಿಣಾಮ ಅಂತಾರಲ್ಲ
1: ಬಿಫೋರ್ ಲಾಸ್ಟ್ ಇಯರ್ ಅಲ್ಲ ಡಿಸೆಂಬರ್ ತನಕ ಒಳ್ಳೆ ಮಳೆ ನೋಡಿ
0: ಹೌದು ಹೌದು ಈಗ ಸುಬ್ರಹ್ಮಣ್ಯ ಅವರು ಒಂದು ಪ್ರಶ್ನೆ ಈಗ
1: ಹೇಳಿ ಸರ್
0: ಈಗ ನಮ್ಮಲ್ಲಿ ಈ ಭತ್ತದಲ್ಲಿ ಜಳ್ಬೀಜನ ಪ್ರತ್ಯೇಕ ಮಾಡ್ಕೋಬೇಕು ಅಂತಂದ್ರೆ ನಾವು ಉಪ್ಪು ನೀರಿನ ದ್ರಾವಣ ಉಪಚಾರ ಕೊಡ್ತೀವಿ ಅಂದ್ರೆ ಇದನ್ನ ಹೇಗೆ ತಯಾರು ಮಾಡ್ಕೊಳ್ಬಹುದು ಎಷ್ಟು ಉಪ್ಪಿಗೆ ಎಷ್ಟು ನೀರು ಬೆರೆಸ್ಕೋಬೇಕು
1: ಸಾಧಾರಣ ಒಂದು ಬ್ಯಾರಲ್ ಅದೇ 200 ಲೀಟರ್ಗೆ 1 ಕೆಜಿ ಉಪ್ಪು ಹಾಕಿದ್ರೆ ಸಾಕು
0: ಅದೇ ಅವರು ಏನ್ ಹೇಳೋದಂದ್ರೆ 1 ಕಿಲೋಗ್ರಾಂ ಉಪ್ಪನ್ನ 4 ಲೀಟರ್ ನೀರಿಗೆ ಹಾಕೋಬೇಕು ಅಂತಾರೆ ಅವರು
1: 4 ಲೀಟರ್
0: ನೀರಿಗೆ ಆ ರೀತಿ ಮಾಡಿಕೊಂಡಾಗ ಅದು ಸರಿ ಹೋಗುತ್ತೆ ಅಂತ 1:4 ಅಂತ ಹೇಳಿ

0: ಹೇಳ್ತಾರೆ ಅವರು.
1: ಹಾಂ
0: ಆ ಒಂದು ಅಂದ್ರೆ 4 ಲೀಟರ್ ನೀರಿಗೆ 1 ಕಿಲೋಗ್ರಾಂನಷ್ಟು ಉಪ್ಪು ಅಂತ.
1: ಬಟ್ ನಾವು ಇಲ್ಲಿ ತನಕ ಉಪ್ಪಿಗೆ ಹಾಕಿಲ್ಲ ಸರ್,
0: ಉಪ್ಪು ಉಪ್ಪಿನ ಉಪಚಾರ ಏನು ಕೊಟ್ಟಿಲ್ಲ.
1: ಯಾಕಂತ ಹೇಳಿದ್ರೆ ಕ್ಲೀನಾಗಿ ನಾವು ಜೆಳ್ಳಲ್ಲಿ ತೆಗೆದಿರ್ತೀವಿ,
0: ಮೊದಲೇ ಅದನ್ನ ಕೇರಿ ಜೆಳ್ಳುಗಳೆಲ್ಲ ತೆಗೆದು ಬಿಟ್ಟಿರ್ತೀರ.
1: ಅದು ಟೂ ಟೈಮ್ಸ್ ಮಾಡ್ತೀವಿ, ಮೊದಲು ಕೇರಿ ಅದೇ ಒಣಗಿಸಿ ಅದೆಲ್ಲ ಮಾಡಿ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇರ್ತೀವಿ. ಈಗ ನೀರಿಗೆ ಹಾಕುವಾಗ ಪುನಃ ಅದನ್ನ ಪುನಃ ಕೇರಿ.
0: ಮತ್ತೆ ಏನಾದ್ರೂ ಶಿಲೀಂದ್ರನಾಶಕ ಅಂತ ಉಪಚಾರ ಏನಾದ್ರೂ ಕೊಡ್ತೀರಾ?
1: ಅದೇ ಈಗ ನಾನು ಮೊದಲು ರೈತ ಕೇಂದ್ರ ಬರುವಾಗ ಅದರಲ್ಲೇ ಇದು ಇರ್ತಿತ್ತು, ಈಗ ಅದೇ ಅದ್ಯಾವುದೋ ಒಂದು ಬಂದು ಕೊಟ್ಟಿದಾರಲ್ಲ,
0: ಹೌದು ಹೌದು ಹೌದು,
1: ಅದನ್ನ ಈಗ ಈ ವರ್ಷ ತರಬೇಕು.
0: ಅದೇ ಕಾರ್ಬನ್ ಡೈಜಿಂಗ್ ಮ್ಯಾಂಕೋ ಜಬ್ ಅಂತಾರೆ
1: ಅದು. ಬಿಫೋರ್ ಲಾಸ್ಟ್
0: ಅದನ್ನ
1: ಲಾಸ್ಟ್ ಇಯರ್ ಯಾವ್ದೋ ಒಂದು ಇಯರ್ ನಂದೇ ಬೀಜ ಮಾಡುವಾಗ ತಾವೇ ಹೇಳ್ಕೊಟ್ಟಿದ್ರು ಗಣ.
0: ಅದೇ 25-30 ಕೆಜಿ ಬೀಜಕ್ಕೆ ಈ ಕಾರ್ಬನ್ ಡೈಜಿಂಗ್ ಮ್ಯಾಂಕೋ ಜಬ್ ಅಂತ ಒಂದು, ಅದು ಎರಡು ಕಾಂಬಿನೇಷನ್ ಅದು. ಅದನ್ನ ಒಂದು 50-60 ಗ್ರಾಮ್ ಬೇಕಾಗತ್ತೆ ಒಂದು ಎಕರೆಗೆ ಬೇಕಾದ ಬೀಜಕ್ಕೆ. ಅಂದ್ರೆ ನೆನೆಸಿದಂತ ಬೀಜಗಳನ್ನ ನೀರಿನಿಂದ ತೆಗೆದು
1: ಮಿಕ್ಸ್ ಮಾಡೋದು,
0: ಇನ್ನಿಂದ ಇನ್ನೂ ತೇವಾಂಶ ಇದ್ದಾಗಲೇ ಅದನ್ನ ಮಿಶ್ರಣ ಮಾಡಿ
1: ಒಂದ್ ವರ್ಷ ಮಾಡಿದ
0: ನೆಲನಲ್ಲಿ ಒಣಗಿಸಿ ಆನಂತರ ನೀವು
1: ಆಮೇಲೆ ಪುನಃ ಚೀಲಕ್ಕೆ ಹಾಕಿ ಕಟ್ಟು,
0: ಚೀಲಕ್ಕೆ ಹಾಕಿ ಕಟ್ಟಿ ಆಮೇಲೆ ಅವುಗಳನ್ನ ಬಳಸ್ಕೋಬೇಕಾಗತ್ತೆ ಎರ್ಚರಕ್ಕೆ. ಸರಿ ಸುಬ್ರಹ್ಮಣ್ಯ ಅವರೇ, ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಕೃಷಿ ಬೆಳೆಗಳ ಸ್ಥಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ನಮಸ್ಕಾರ.
0: ನಮಸ್ಕಾರ. ಈಗ ವಿನೋದ್, ಇದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ.
2: ಹೌದು.
0: ಈ ಒಂದು 20ನೇ ತಾರೀಕು ಶನಿವಾರದಂದು 23ನೇ ಕಂತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ರೈತರು ಈ KYC ಮಾಡಿಸಿರ್ಬೇಕಾಗತ್ತೆ. ಮಾಡಿಸಿದ್ರೆ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ನಾವು ತಿಳಿಸ್ಬೋದು. ಇನ್ನೊಂದು, ಈ June 17ರಂದು ಮರುಭೂಮೀಕರಣ ಮತ್ತು ಬರದ ವಿರುದ್ಧ ಹೋರಾಟದ ದಿನ ಅಂತ ವಿಶ್ವಸಂಸ್ಥೆಯವರು ಆಚರಿಸ್ತಾರೆ. ಈಗ ನಮ್ಮ ರಾಜ್ಯಕ್ಕೆ ಇದು ಯಾಕೆ ಮಹತ್ವ ಅಂತ ಅಂದರೆ, ಈಗ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣ ಪ್ರದೇಶ ಇರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಹಾಗಾಗಿ ನಮಗೆ ಬಹಳ ಮುಖ್ಯ ಆಗುತ್ತೆ ಇದು. ಮತ್ತೇನಂದರೆ, ಈಗ ರೈತರು ಕೃಷಿ ಮಾಡೋದ ಬಿಟ್ಟರೆ ಅಲ್ಲೆಲ್ಲ ಕೆಲವು ಈ ಮುಳ್ಳಿನ ಗಿಡಗಳು ಇಂಥವೆಲ್ಲ ಬೆಳ್ಕೊಳ್ತಾವಲ್ಲ, ಅವು ಕೂಡ ಮರುಭೂಮೀಕರಣಕ್ಕೆ ಕಾರಣ ಆಗ್ಬೋದು ಅಂತ. ಈ ಬಳ್ಳಾರಿ ಜಾಲಿ ಅಂತ ಇರುತ್ತೆ, ಅದು ಬಹಳ
2: ಮುಳ್ಳು,
0: ಬಹಳ ಜೋರಾದಂಥ ಒಂದು ಮುಳ್ಳು ಇರುತ್ತೆ ಅದಕ್ಕೆ. ಮತ್ತು ಭಾಳ ಹಸಿರು ಇರುತ್ತೆ, ಎಲ್ಲ ಎಲೆಗಳು ಎಲ್ಲ ಸಂಕೀರ್ಣವಾದಂಥ ಎಲೆಗಳಿರ್ತಾವೆ ಅದು. ನಮ್ಮ ಸರಳವಾದ ಎಲೆಗಳು ಅಗಲ ಇರಲ್ಲ, ಅದು ಸಣ್ಣ ಸಣ್ಣದಾಗಿ ಎಲೆಗಳಿರುತ್ತೆ. ಅದು ಬಂತು, ಅದು ಅಲ್ಲಿ ಆ ಪ್ರದೇಶಕ್ಕೆ ಅದು ಕಾಲಿಟ್ಟಿದೆ ಅಂದರೆ ಇದು ಮರುಭೂಮೀಕರಣ ಆಗುವಂಥ ಮೊದಲನೇ ಹಂತ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಜಮೀನನ್ನು ಖಾಲಿ ಬಿಡದಲೆ ಕೃಷಿ ಮಾಡ್ತಾ ಇರ್ಬೇಕು ಯಾವುದಾದ್ರೂ ಒಂದು, ಮಾಡ್ತಾ ಇದ್ದರಿಂದಲೇ ಅದನ್ನು ಆದಷ್ಟು ತಡಿಬೋದು. ಈಗ ಏನೂ ಆಗಿಲ್ಲ ಅಂತಂದರೆ ಮೇವಿನ ಬೆಳೆಗಳನ್ನು ಬೆಳ್ಕೋಬೋದು, ಮೇವಿಗೂ ಕೂಡ ಇವತ್ತು ಒಳ್ಳೆಯ ಬೆಲೆ ಸಿಗುತ್ತೆ. ಮತ್ತು ಕೆಲವು ಕಡಿಮೆ ಖರ್ಚಿನ ಒಂದು ಬೆಳೆಗಳು ಕೂಡ ಇದ್ದಾವೆ. ಈಗ ಹುರುಳಿ, ಅಲಸಂದೆ ಇಂಥವನ್ನೆಲ್ಲ ಬಳ್ಕೊಂಡ್ರೆ ನಮ್ಮ ಮಣ್ಣಿನ ಫಲವತ್ತತೆಯೂ ಆಗುತ್ತೆ, ಮತ್ತು ಈ ಮಣ್ಣಿನ ಕೊಚ್ಚನೆ ತಡಿಬೋದು, ನೀರನ್ನು ಕೂಡ ಅಲ್ಲಿ ಹೆಂಗುತ್ತೆ. ಆದ್ದರಿಂದ ಇದ್ರ ಕಡೆಗೆ ನಮ್ಮ ರೈತರು ಗಮನ ಕೊಡಬೇಕಾಗತ್ತೆ. ಈ ವರ್ಷದ ಒಂದು ಘೋಷವಾಕ್ಯ ಏನು ಅಂದರೆ, ಈ ಹುಲ್ಗಾವಲು ಮತ್ತು ಈ ಪೊದೆಗಳು ಮುಳ್ಳುಗಂಟಿಗಳು ಎಲ್ಲ ಬೆಳೆದಿರುವಂಥ ಜಮೀನುಗಳು ಕೂಡ ಅವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅಂತ. ಅದರಿಂದನೂ ಕೂಡ ನಮ್ಮ ಭೂಮಿಯ ಒಂದು ಸಂರಕ್ಷಣೆ ಆಗುತ್ತೆ, ಮತ್ತು ನೀರು ಕೂಡ ಲಿಂಗುತ್ತೆ, ಮತ್ತು ಮರುಭೂಮಿ ತಡೆಯೋದಕ್ಕೂ ಕೂಡ ಅದು ಕಾರಣ ಆಗುತ್ತೆ ಅನ್ನೋದು ಈ ವರ್ಷದ ಒಂದು ಧ್ಯೇಯವಾಕ್ಯ ಅಂತ ಹೇಳಬಹುದು.
2: ಇತ್ತೀಚೆಗೆ ಚೈನಾದಲ್ಲೂ ಕೂಡ ಮರುಭೂಮಿಯನ್ನ ಹಸಿರೀಕರಣ ಮಾಡ್ತಾ ಇದ್ದಾರೆ.
0: ಹೌದು,
2: ಪ್ರಪಂಚದ ಅತಿ ದೊಡ್ಡ ಕೃತಕ ಫಾರೆಸ್ಟ್ ರೆಡಿ ಆಗ್ತಾ ಇದೆ ಅಲ್ಲಿ.
0: ಯಾಕೆಂದ್ರೆ ಈ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಈಗ ಇರೋ ಭೂಮಿನ ನಾವು ಮತ್ತೆ ಬಳಸ್ಕೋಬೇಕಾಗತ್ತೆ.
2: ಹೌದು.
0: ಈ ಚೌಳು ಭೂಮಿ ಅಂತಾರೆ, ಆಮೇಲೆ ಕ್ಷಾರೀಯ ಭೂಮಿ ಅಂತಾರೆ, ಇವನ್ನೆಲ್ಲ ನಾವು ಪರಿವರ್ತನೆ ಮಾಡ್ಕೊಂಡು ಮತ್ತೆ ವಾಪಸ್ಸು
2: ಹಸಿರೀಕರಣ
0: ನಮ್ಮ ಕೃಷಿಗೆ ಒಗ್ಗಿಸ್ಕೋಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಇವತ್ತು ಹೇಳ್ತಾ ಸ್ವಲ್ಪ ಪೇಟೆದಾರಣೆ ಕಡೆಗೆ ಗಮನ ಕೊಡೋಣ ಅಲ್ವೇ.
2: ಹಾಂ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 11,500 ರೂಪಾಯಿಯಿಂದ 22,500 ರೂಪಾಯಿ, ಅರಬಿಕಾ ಚೆರಿ 12,000

0: ಆರುನೂರು ರೂಪಾಯಿಂದ 14,250 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,200 ರೂಪಾಯಿ, ರೋಬಸ್ಟ ಚೆರಿ 9,400 ರೂಪಾಯಿಂದ 10,200 ರೂಪಾಯಿಗಳು.
1: ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಗಳ ಒಂದು ಕೃಷಿ ಬಗ್ಗೆ, ಅಂದರೆ ಈ ಮಳೆಗಾಲದಲ್ಲಿ ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಜಿ ಎ ರಾಜಣ್ಣ ಅವರ ಜೊತೆಯಲ್ಲಿ ಒಂದು ಸಂದರ್ಶನವನ್ನು ಕೇಳ್ಬೋದು. ಈ ಒಂದು ನಮ್ಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ರೈತ ಬಾಂಧವರಿಗೆ ಮತ್ತು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಕೋಪಟ್ಟಿ ಗ್ರಾಮದ ಸೂದನ ಮನು ಕಾರ್ಯಪ್ಪ ಇಂದು ನಿಧನರಾದರು. 70 ವರ್ಷ ಪ್ರಾಯದ ಸೂದನ ಮನು ಕಾರ್ಯಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಮುತ್ತಾರ್ಮುಡಿ ಗ್ರಾಮದ ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ.
2: ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಮಳೆಗಾಲದ ಸಮಯದಲ್ಲಿ ರಸ್ತೆ ಅಪಘಾತ ತಡೆಯಕ್ಕೆ ರಸ್ತೆ ಸುರಕ್ಷತಾ ನಿಯಮಗ ಮತ್ತೆ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ ತಕ್ಕಂಡುವಂಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು ಹೇಳಿಳು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಅಪಘಾತ ವಲಯಗಳನ್ನು ಗುರುತಿಸಿ ಅಂತಹ ಜಾಗಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮ ವಹಿಸೋಕ್ಕೂ ಮತ್ತೆ ಸಂಚಾರ ಚಿಹ್ನೆ ಮತ್ತೆ ರಸ್ತೆ ಗುರುತು ಫಲಕನ ಹಾಕೋಕ್ಕೂ ಅವಶ್ಯಕತೆ ಇದ್ದರೆ ಬ್ಯಾರಿಕೇಡ್ ಸೇರಿದಂಗೆ ಸುರಕ್ಷತಾ ಕ್ರಮ ವಹಿಸಿ ರಸ್ತೆ ನಿಯಮಗಳನ್ನ ಪಾಲನೆ ಆಗುವಂಗೆ ನೋಡ್ಕೊಳ್ಳೋಕೂತ ಹೇಳ್ದು. ಕೈಮಗ್ಗ ಮತ್ತೆ ಜವಳಿ ಇಲಾಖೆಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಜೆಎಸ್ ಗುರುಸ್ವಾಮಿ ಅವರು ಉಪನಿರ್ದೇಶಕರಾಗಿ ಮುಂಬರ್ತಿ ಹೊಂದಿ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಇಂದು ಕೈಗಾರಿಕೆ, ಕೈಮಗ್ಗ ಮತ್ತೆ ಜವಳಿ ಹಂಗೆ ಖಾದಿ ಮತ್ತೆ ಗ್ರಾಮೋದ್ಯೋಗ ಸೇರಿದಂಗೆ ಬೇರೆ ಬೇರೆ ಇಲಾಖೆಯ ವತಿಯಿಂದ ಸನ್ಮಾನ ಮಾಡಿದ್ರು. ಸೋಮರಪೇಟೆ ತಾಲೂಕಿನ ಬೆಂಗಳೂರು ಜಾಲ್ಸೂರು ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಕೆಲಸ ನಡೀತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ವಾಹನ ಸಂಚಾರ ನಿಷೇಧನ ಜಿಲ್ಲಾಡಳಿತ ಜುಲೈ 10ರವರೆಗೆ ಮುಂದೂಡಿತು. ಹಾಗೆ ಸಾರ್ವಜನಿಕರು ಸೋಮರಪೇಟೆ ಹಾನಗಲ್ಲು, ತಳ್ತಾರ ಶೆಟ್ಟಳ್ಳಿ ತಾಕೇರಿ ಹಾಗೆ ಮಾವಿನಕಟ್ಟೆ ತಳ್ತಾರ ಶೆಟ್ಟಳ್ಳಿ ಮಾರ್ಗಗಳನ್ನ ಬದಲಿ ಮಾರ್ಗ ಆಗಿ ಬಳಸ್ಕೊಂಡ್ವಂಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು ಹೇಳಲು. ಇದೇ 21ರಂದು ನಡೆಯುವ ನೀಟ್ ಯುಜಿ 2026ರ ಮರುಪರೀಕ್ಷೆ ಸಿದ್ದತೆ ಬಗ್ಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು ಮಾಹಿತಿನ ತಕ್ಕಂಡು ಮಾತಾಡಿ, ಮರುಪರೀಕ್ಷೆ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡದೆ ಸುಗಮವಾಗಿ ನಡೆಸುವಂಗೆ ಸೂಚನೆ ನೀಡಿದ್ರು. ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷಾ ಪ್ರಾಧಿಕಾರದ ನಿಯಮನ ಚಾಚುತಪ್ಪದೆ ಪಾಲಿಸಕ್ಕೂ, ಎಲ್ಲ ಹಂತದ ಅಧಿಕಾರಿಗ ಕರ್ತವ್ಯ ನಿರ್ವಹಿಸಕ್ಕೂ 516 ವಿದ್ಯಾರ್ಥಿಗಳ ಪರೀಕ್ಷೆನ ಬರೆದವೆ, ಒಂದು ಕೊಠಡಿಲಿ 2 ಮೇಲ್ವಿಚಾರಕರು ಕರ್ತವ್ಯ ನಿರ್ವಹಿಸುವೆ ಅಂತ ಹೇಳಿದ್ರು. ಮಡಿಕೇರಿ ಇಸಿಎಚ್ಎಸ್ಲಿ ವೈದ್ಯಕೀಯ ಸೇವೆ ಪಡಿತಾ ಇರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತೆ ಅವರ ಅವಲಂಬಿತರಿಗೆ ಇಂದಿಂದ 20ರವರೆಗೆ ಡೆಂಟಲ್ ಆಫೀಸರ್ ಲಭ್ಯ ಇರುವುದಿಲ್ಲ ತಿಳಿ ಪ್ರಕಟಣೆ ತಿಳಿಸಲು. ಜುಲೈ 11ರಂದು ರಾಜ್ಯದ ಎಲ್ಲ ಕಡೆಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ನ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿರುವ ಪ್ರಕರಣ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೆ ಅವಕಾಶ ಉಂಟು. ಆಸಕ್ತಿ ಇರುವ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳೋಕೆ. ಶಿಶು ಅಭಿವೃದ್ಧಿ ಯೋಜನೆ ಮಡಿಕೇರಿ ಮತ್ತು ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಗೆ ಒಳಪಟ್ಟಂಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಮತ್ತು ಸಹಾಯಕಿಯರ ಹುದ್ದೆಗೆ ಉಪನಿರ್ದೇಶಕರು, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾತ್ಕಾಲಿಕ ಆಯ್ಕೆ ಪಟ್ಟಣ ಪ್ರಕಟಿಸಲಾಗಿತ್ತು. ಇದರ ಬಗ್ಗೆ ಏನಾದರೂ ಆಕ್ಷೇಪಕ ಇದ್ದರೆ 22ರ ಹಿಂಬತ್ತು 5:30 ಒಳಗೆ ಸರಿಯಾದ ದಾಖಲಾತಿ ಒಟ್ಟಿಗೆ ಕಚೇರಿಗೆ ಸಲ್ಲಿಸಕ್ಕೂ, ಹಾಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರನ್ನು ಸಂಪರ್ಕಿಸಕ್ಕೂ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆಯ ವತಿಯಿಂದ 20ರ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಪೃಥ್ವಿ ಜ್ಯುವೆಲರ್ಸ್ ಕುಶಾಲನಗರದಲ್ಲಿ ನೇರ ಸಂದರ್ಶನ ಆಯೋಜನೆ ಮಾಡಲಾಗಿತ್ತು. ಆಸಕ್ತಿರು ಎಲ್ಲ ದಾಖಲೆಗಳೊಟ್ಟಿಗೆ ಸಂದರ್ಶನಕ್ಕೆ ಹಾಜರಾಗುತ್ತೇಳಿ ಜಿಲ್ಲಾ ಉದ್ಯೋಗಾಧಿಕಾರಿಯು ತಿಳಿಸಲು. ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಸಂಬಂಧ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರವರ ಅಧ್ಯಕ್ಷತೆಯಲ್ಲಿ 22ರ ಹೊತ್ತಾರೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾ ಬಡಲಿ ನಡೆದಿದೆ ತಿಳಿ ಕೊಡಗು ಜಿಲ್ಲಾ ಪಂಚಾಯಿತಿಯ ಸಿಒ ಆನಂದ್ ಪ್ರಕಾಶ್ ಮೀನಾವು ಹೇಳಿಳು.

0: ಮತ್ತೆ ಸಂಸ್ಕೃತಿ ಇಲಾಖೆ ವತಿಯಿಂದ ಮಕ್ಕ ಮತ್ತೆ ಯುವ ಜನರ ಕಲಾ ಪ್ರತಿಭೆನ ಗುರುತಿಸಿ ಉತ್ತೇಜನ ನೀಡುವ ಮತ್ತೆ ಕಲಾ ಪ್ರತಿಭೆನ ಬೆಳೆಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಆಗಸ್ಟ್ 4 ಮತ್ತು 5 ಮಡಿಕೇರಿನ ಗಾಂಧಿ ಭವನದಲ್ಲಿ ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ ಮತ್ತೆ ಯುವ ಪ್ರತಿಭೆ ತಿಳುವ ಶೀರ್ಷಿಕೆ ಅಡಿಯಲ್ಲಿ 3 ವಿಭಾಗದಲ್ಲಿ ಪೈಪೋಟಿ ನಡೆದಿದೆ. ಜಿಲ್ಲಾ ಮಟ್ಟದಲ್ಲಿ ಸುವರ್ಣ ಇನಾಮು ಪಡೆದವು ವಲಯ ಮಟ್ಟದ ಪೈಪೋಟಿಗೆ ಕಳಿಸಲಾದೆ ಭಾಗವಹಿಸಿಕೆ ಆಸಕ್ತಿ ಇರೋ 30 ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಕು ತಿಳಿ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಲು. ಕೊಡಗು ಜಿಲ್ಲೆಯಲ್ಲಿ ಹೋಮ್ಸ್ಟೇ ನಡೆಸುವ ಮಾಲೀಕರು ಕಡ್ಡಾಯವಾಗಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹೋಮ್ಸ್ಟೇ ನೋಂದಣಿ ಮಾಡಿಸ್ಕೊಂಡು ಹಾಗೆ ಹೋಮ್ಸ್ಟೇ ಮಾಲೀಕರು ಪ್ರವಾಸಿಗರ ಮನರಂಜನೆಗಾಗಿ ಈಜುಕೊಳ, ಜಿಪ್ಲೈನ್ ಸೇರಿದಂತೆ ಇನ್ನಿತರ ಸಾಹಸ ಚಟುವಟಿಕೆ ನಡೆಸಕನ ಮಾರ್ಗಸೂಚಿನ ಅನುಸರಿಸೋಕು ಹಾಗೆ ಸಂಬಂಧಪಟ್ಟ ಇಲಾಖೆಯಿಂದ ನಿರಾಕ್ಷೇಪಣೆ ಪತ್ರ ಪಡ್ಕೊಳ್ಳೋಕು, ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗದೆ ಮಾಲೀಕರೇ ನೇರ ಹೊಣೆಗಾರರಾಗಿದ್ದಾವೆ, ಹಾಗೆ ಹೋಮ್ಸ್ಟೇಗಳಲ್ಲಿ ಗ್ಯಾಸ್ ಗೀಜರ್ನ ಬಳಸಿಕಾಗದು ಇಲಾಖೆ ಮಾರ್ಗಸೂಚಿನ ಕಡ್ಡಾಯವಾಗಿ ಪಾಲಿಸಕುತ್ತೇಳಿ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರು ತಿಳಿಸಲು. ಮಡಿಕೇರಿ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 21 ರೀನೀಟ್ ಪರೀಕ್ಷೆ ನಡೆಯಲಿದ್ದು ಪರೀಕ್ಷಾ ಕೇಂದ್ರ ಯಾವುದೇ ಅವ್ಯವಹಾರಗಳಿಲ್ಲದೆ ಸುಗಮವಾಗಿ ಪರೀಕ್ಷೆ ನಡೆಯುವ ನಿಟ್ಟಲ್ಲಿ ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ವ್ಯಾಪ್ತಿನ ಪ್ರದೇಶನ ನಿರ್ಬಂಧಿತ ಜಾಗ ತಿಳಿ ಘೋಷಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ಎಸ್ ಎ ಸೋಮಶೇಖರ್ ಆದೇಶನ ಹೊರಡಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ, ಮುತ್ತಾರ್ಮುಡಿ ಗ್ರಾಮ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಜೂನ್ 12 ಮರಣಪಟ್ಟ ಕಡೆತ್ತೂರು ನರಿಯಂದಡ ಊರರ ಬೊವ್ವೇರಿ ಎಂಡ ರಾಜಾ ಸುಬ್ಬಯ್ಯ ಅಂಡ ಮಾದಕಾರ್ಯ ಒಕ್ಕತ್ಲು ಮಂಗಲ ಉಳ್ಳಾನಗುಂಡು ಬೆರಿಯ ಅಣ್ಣಚಂಗಿ ಇದೇ 18 ನಾಳೆ ಬ್ಯಾಳಾಚೆ ಪುಲಕ 11 ಎಂಡ ಸ್ವಂತ ಮನೇಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ್ದು ಬರೋನುಂದು ಪೊಣ್ಣು ಗೊಂಬೆ ಸೀತಮ್ಮ, ಮಕ್ಕಳನ್ನ ನಯನ್ ಕಾರ್ಯಪ್ಪ, ನದೀನ್ ಕುಟ್ಟಪ್ಪ, ನಿಶಾನ್ ಅಯ್ಯಪ್ಪ, ನಿತಿನ್ ಅಪ್ಪಯ್ಯ, ಮೈಮಕ್ಕ ಕಿರ್ಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತು.
8: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
9: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
10: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. ಜೂನ್ 8 - 30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ ₹250 ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
12: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
11: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
12: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
14: ಪೊನ್ನಂಪೇಟೆಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಮೀಪ ಇರುವ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9 ಅಪರಾಹ್ನ 2 ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
15: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9 - 5 ಮತ್ತೊಂದು 3 - 10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
16: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
17: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
16: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
18: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, ₹1,00,000 ಮೌಲ್ಯದ ಖರೀದಿಗೆ 2-door ಆಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್

0: ஃபர்னிச்சர் மேனுஃபேக்சரர் கிரீன்ஸ் ஃபர்னிச்சர் பிட்டங்காலா விராஜ்பேட்டை. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
1: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
2: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
1: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
3: ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಳೆಗಾಲತ್ತು ರೋಡಲ ಅಪಘಾತತ್ನ ತರ್ಪಕ್ ರೋಡ್ ಸುರಕ್ಷತರ ನೇಮತ್ನ ಕಡಪ ತರತ್ ಜಾರಿಕ ಕೊಂಡ ಬಂದಿತ್ತು. ನಲ್ಲ ಸಂಚಾರ ವ್ಯವಸ್ಥೆಗೂ ಒತ್ತ ಕ್ರಮ ಒಡ್ತೋವನಿಕೆ ಜಿಲ್ಲಾಧಿಕಾರಿ ಸೋಮಶೇಖರ್ ನಿರ್ದೇಶನ ಮಾಡಿಚಿ. ತಂಗಡ ಕಚೇರಿರ ಸಭಾಬಾಡಿಲ್ ಇಂದು ನಡೆದ ಜಿಲ್ಲಾ ರೋಡ್ ಸುರಕ್ಷತಾ ಸಮಿತಿ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿನ ತಕ್ಕ ಪರಂದ ಜಿಲ್ಲಾಧಿಕಾರಿ ಅರ ಅಪಘಾತ ಅಪ ಜಾಗತ್ನ ಗುರುತು ಮಾಡಿತ್ತು. ಅಂತ ಜಾಗತ ಸುರಕ್ಷತೆಗೆ ಆದ್ಯತೆ ಕೊಡುತ್ತಿತ್ತು. ಅವಶ್ಯಕತೆ ಉಳ್ಳಲ್ಲಿ ಬ್ಯಾರಿಕೇಡ್ ಕೂಡನಿಕೆ ನೇಮತ್ನ ಪಾಲನೆ ಮಾಡುವನಿಕೆ ಫಲಕತ್ನ ಇಡುವನಿಕೆ ಅರಿಚಿಟ್ಟಿತ್ತು. ಕೈಂಜ ಸಭೆಯಲ್ಲಿ ಅರ್ಥನ ತೀರ್ಮಾನಕ್ಕೂ ಒತ್ತನಿಕೆ ಅನುಷ್ಠಾನ ಮಾಡಿದ ಕ್ರಮತ್ರಮೀದ ಚರ್ಚೆ ನಡೆಸಿಚಿ. ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗತರ ಸಹಾಯಕ ಇಂಜಿನಿಯರ್ ಹನುಮಂತ, ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಪ್ರಭು ಕೂಡನಿಕೆ ಸಭೆಯಲ್ಲಿ ಹಾಜರಿಂಜ ಮುಖ್ಯಪಟ್ಟವು ತಕ್ಕ ಬರೆದಿತ್ತು. ರೋಡ್ ಸುರಕ್ಷತೆಗೆ ಸಂಬಂಧಪಟ್ಟನಿಕೆ ತಂಗ ತಂಗಡ ಇಲಾಖೆಯ ಆದಿನಲ್ಲಿ ಅನುಷ್ಠಾನ ಮಾಡಿದ ಯೋಜನೆಯ ಮಾಹಿತಿಯನ್ನು ಕೊಡುತ್ತಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸತೀಶ್ ಕೂಡನಿಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಈ ಸಂದರ್ಭ ಹಾಜರಿಂಜತ್ತು. ಮತದಾರಂಗಡ ಪಟ್ಟಿಲು ಅರ್ಹ ಮತದಾರಂಗಡ ಪೆದ ಬುಟ್ಟು ಪೋಕತನಿಕೆ ಪಿಂಜ ಪುದಿಯ ಮತದಾರಂಗಳ ಕೂಟುವ ಸಂಬಂಧ ಬೂತ್ ಮಟ್ಟತ್ರ ಅಧಿಕಾರಿಯ ಪಿಂಜ ಏಜೆಂಟ್ ಒತ್ತೋರ್ ಮೇಲೆ ಕಾರ್ಯನಿಸುವನಿಕೆ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಶ್ರೀಧರ್ ಸಲಹೆ ಕೊಡ್ತತ್ತು. ಎಸ್ಐಆರ್ ಮೀದ ಮತಗಟ್ಟೆ ಏಜೆಂಟ್ ವಕ್ ಮಡಿಕೇರಿ ಬಿಆರ್ ಅಂಬೇಡ್ಕರ್ ಭವನತ್ತು ನಡೆದ ತರಬೇತಿ ಕಾರ್ಯಾಗಾರತ್ತು ಕೂಡಿಯಾಡಿದ ತಕ್ಕ ಬರೆದ ಅವು ಮತದಾರಂಗಡ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪರಿಣಾಮಕಾರಿಯತ ಅನುಷ್ಠಾನ ಮಾಡುವ ಮತದಾರಂಗಡ ಮಾಹಿತಿಯ ನವೀಕರಣ ಪುದಿಯ ಮತದಾರಂಗಡ ನೋಂದಣಿ ಚತ್ತು ಪೋನ ಪಿಂಜ ಬಾರೆ ಕಡೆಕ್ ಜಾಗ ಮಾತಿತ್ತು ಪೋನ ಮತದಾರಂಗಡ ಪೆದತ್ನ ತಿದ್ದುಪಡಿ ಕೂಡನಿಕೆ ಬಾರೆ ಬಾರೆ ವಿಷಯ ಕೊತ್ತನಿಗೆ ಮಾಹಿತಿ ಕೊಡ್ತಿತ್ತು. ಮತದಾರಂಗಕ್ಕೆ ಎದೇ ತರತರ ತೊಂದರೆ ಆಗದನಿಕೆ ಪಾರದರ್ಶಕ ಆಯಿತು ಪ್ರಕ್ರಿಯೆಯನ್ನು ನರ್ತುವನಿಕೆ ಸೂಚನೆ ಕೊಡ್ತತ್ತು. ತರಬೇತುದಾರಂಗಳನ್ನು ಪ್ರಶಾಂತ್ ತಕ್ಕ ಬರೆದಿತ್ತು. ಭಾರತೀಯ ಚುನಾವಣಾ ಆಯೋಗತ್ರ ಆದನಲ್ಲಿ ನರ್ಪಂತ ವಿಶೇಷ ಸಮಗ್ರ ಪರಿಷ್ಕರಣರ ಅವಶ್ಯಕತೆ ಪಿಂಜ ಅದನ್ನ ಮಹತ್ವ ಕೂಡನಿಕೆ ಪರಿಷ್ಕರಣರ ನೆರತು ಪಾಲನೆ ಮಾಡಿ ಕ್ರಮ ತರಮೀದ ಅರಿಚಿಟ್ಟು ಕೊಡ್ತತ್ತು. ಕಾರ್ಯಾಗಾರತ್ ಚುನಾವಣಾ ಶಿರಸ್ತೆದಾರಂಗ ಪಿಂಜ ಸಿಬ್ಬಂದಿಯ ಬೂತ್ ಮಟ್ಟತ್ರ ಅಧಿಕಾರಿಯ ಕೂಡನಿಕೆ ಏಜೆಂಟ್ ವ ಹಾಜರಿಂಜತ್ತು. ಕೊಡಗು ಅಂಚೆ ವಿಭಾಗತ್ರ ಪುದಿಯ ಅಧೀಕ್ಷಕಗಳಾಯಿತು ಚಂದ್ರಶೇಖರ್ ಅಧಿಕಾರ ವಹಿಸಿಕೊಂಡತ್ತು. ಈ ಮಿಂಜ ಇವು ದಾವಣಗೆರೆ ಅಂಚೆ ವಿಭಾಗದ ಕಾರ್ಯನಿಸಣಿಂಜತ್ತು. ಮಳೆಗಾಲತ್ರ ನೆರತು ಭೂಮಿ ಕುಡಿಯುವನ ತಪ್ಪಿಚಿಡುವಕ್ಕೆ ಪಿಂಜ ಜಿಲ್ಲೆಯ ಸಾರ್ವಜನಿಕ ಆಸ್ತಿಪಾಸ್ತಿರ ರಕ್ಷಣೆ ಕಾಯ್ತು. ಅರ ತೂಕತ್ರ ವಾಹನ ಸಂಚಾರತರ ಮೇಲೆ ಜುಲೈ 9 ಇಟ್ಟು ತಿಂಜ ನಿಷೇಧತ್ನ ಪರಿಷ್ಕರಣೆ ಮಾಡಿದ ಜಿಲ್ಲಾ ದಂಡಾಧಿಕಾರಿಯು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರತ್ರ ಅಧ್ಯಕ್ಷಗಳು ಆದ ಜಿಲ್ಲಾಧಿಕಾರಿ ಸೋಮಶೇಖರ್ ಇದೇ 20 ಅರ ತೂಕತ್ರ ವಾಹನ ಜಿಲ್ಲೆಯಲ್ಲಿ ಸಂಚಾರ ಮಾಡುವ ಅವಕಾಶ ಮಾಡಿಕೊಡ್ತಿತ್ತು. ಜಿಲ್ಲೆಯಲ್ಲಿ ಮಳೆ ವಾಡಿಕೆ ಕಿಂಜ ಕಮ್ಮಿ ಆನಂಗಾಯಿತು. ಈ ತೀರ್ಮಾನ ಅರ್ತಂಡಿತು. ಜಿಲ್ಲೆಯಲ್ಲಿ ಆಟೋ ಬಾಡಿಗೆಗೆ ಸಂಬಂಧಪಟ್ಟನಿಕೆ ಪರಿಷ್ಕೃತ ಕ್ರಯಪಟ್ಟಿನ ಸದ್ಯತೆ ಬೋಳಿಪಡುತ್ತುವ ಅಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸತೀಶ್ ಅರಿಚಿಟ್ಟಿತು. ಸುದ್ದಿಗಾರಂಗಡ ಕೂಡ ತಕ್ಕ ಬರೆದ ಅವು ಕೈಂಜಕುರಿ ನಡೆದ ಸಾರಿಗೆ ಪ್ರಾಧಿಕಾರತರ ಸಭೆಯಲ್ಲಿ ವಿಷಯ ಕೊತ್ತನಿಕೆ ಚರ್ಚೆ ನಡೆಸಿದ ಪೋಲೆ ಪರಿಷ್ಕೃತ ಪ್ರಯತ್ನ ನಿರ್ಕ ಮಾಡುವ ಪ್ರಕ್ರಿಯೆ ನಡೆದನುಂಡು. ಆಟೋ ಓಡಿಸಿಡುವವು ಕೂಡನಿಕೆ ಪ್ರಯಾಣಿಕಂಗಕ್ಕೆ ಅನುಕೂಲ ಆಪನಿಟ್ಟಲು ಆಯ್ಡುವ ಪರಿಷ್ಕರಣರ ಕ್ರಯಕ್ಕೆ ಅನುಮೋದನೆ ಕಟ್ಟುವನಿಕೆ ಜಾರಿಕೊಂಡಬಪ್ಪ ಅನ್ನು ಮಾಹಿತಿ ಕೊಡ್ತತ್ತು. ಪೆಟ್ರೋಲ್ ಪಿಂಜ ಡೀಸೆಲ್ ಕ್ರಯ ಅಧಿಯಾನಂಗಾಯಿತು ಅರ್ಥಂಡ ಈ ತೀರ್ಮಾನ ತುನುಂಡು ಇಡೀ ಜಿಲ್ಲೆಗೆ ಅನ್ವಯ ಆಪನಿಕೆ ಒರೇ ತರತ್ರ ಆಟೋ ಬಾಡಿಗೆ ಜಾರಿಗೆ ಬಪ್ಪ. ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇದೇ 21 ನಡೆಪಂತ ನೀಟ್ ಯುಜಿ ಪರೀಕ್ಷೆನ ಎದೆ ತೊಂದರೆ ಆಗತನಿಕೆ ನಡೆಸುವ ಉದ್ದೇಶದ ಪರೀಕ್ಷೆ ನಡೆಪ ಕೇಂದ್ರ ಹತ್ರ 200 meters ವ್ಯಾಪ್ತಿಯ ನಿಷೇಧಿತ ಪ್ರದೇಶ ಎಂದು ಘೋಷಣೆ ಮಾಡಿದ ಜಿಲ್ಲಾ ದಂಡಾಧಿಕಾರಿಯೂ ಅನ್ನ ಜಿಲ್ಲಾಧಿಕಾರಿ ಸೋಮಶೇಖರ್ ಪರೀಕ್ಷೆ ನಡೆಪಂದು ಪೊಲಕ 10:25 ಈ ಪ್ರದೇಶದ ಕಾರ್ಯನಿಸಿನುಳ್ಳ ಎಲ್ಲ ಜೆರಾಕ್ಸ್ ಅಂಗಡಿ ಕೂಡನಿಕೆ ಸೈಬರ್ ಕೇಂದ್ರತ್ನ ಮುಚ್ಚುವನಿಕೆ ಆದೇಶ ಮಾಡಿತು. ಕೊಡಗು ಜಿಲ್ಲೆಯಲ್ಲಿ ಅಧ್ಯಯನುಳ್ಳ ಆನೆ ಮಾಲವ ಸಂಘರ್ಷಕ್ಕೂ ಶಾಶ್ವತ ಪರಿಹಾರ ಮಾಡಿ ತಪ್ಪನಿಕೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೇಂದ್ರ ಪರಿಸರ ಅರಣ್ಯಪಿಂಜ ಹವಾಮಾನ ಬದಲಾವಣೆ ಸಚಿವಗಳನ್ನು ಭೂಪೇಂದ್ರ ಯಾದವ್ ಅಂಗಳ ಖಂಡಿತು ಮನವಿ ಕಾಗದ ಕೊಡುತ್ತಿತ್ತು. ಜಿಲ್ಲೆಯ ಬಾರೆ ಭಾಗದ ಕೂಡಿಯಂಡ ಕಾಡಾನೆಯ ಕೃಷಿ ಭೂಮಿ ಪಿಂಜ ಜನವಸತಿ ಉಳ್ಳ ಪ್ರದೇಶಕ್ಕೆ ನುಗ್ಗಿಯಂಡು ಜನಕ್ಕೆ ತೊಂದರೆ ಕೊಡುವ ಘಟನೆ ಅಧ್ಯಯನುಂಡು ಸಚಿವಂಗ ಕರಿವಿಕೆ ಮಾಡಿಕೊಡ್ತ ಸಂಸದಂಗ ಆನೆ ದಾಳಿಗೂ ಜೀವ ನಷ್ಟ ಬೊಳೆ ನಷ್ಟತ್ರ ಕೂಟಕ್ಕೆ ಆಸ್ತಿ ನಷ್ಟ ಕೂಡಿ ಆಯನುಂಡು ಇದನ್ನು ಪರಿಣಾಮಕಾರಿಯತ ಪುಡ್ತಕ್ಕೂ ಕೊಂಡು ಬಪ್ಪಕ್ಕೆ ಸಮಗ್ರ ಪಿಂಜ ವೈಜ್ಞಾನಿಕ ಅನ್ನ ಶಾಶ್ವತ ಕಾರ್ಯತಂತ್ರ ತಯಾರು ಮಾಡುವ ಸಾಕಾರ ತಪ್ಪನಿಕೆ ಕೇಟಂಡತ್ತು.

0: ಸ್ಪಂದನೆ ಕೊಡ್ತ ಸಚಿವಂಗ ಸಂಬಂಧಪಟ್ಟ ಅಧಿಕಾರಿಗಳ ಕೂಡ ಚರ್ಚೆ ಮಾಡಿತು. ಅವಶ್ಯ ಕ್ರಮ ಹೊರತವನಿಗೆ ಭರವಸೆ ಕೊಡತದ. ಇಲ್ಲಿಗೆ ಬೈಟೆತರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಕೆಲವರೇ, ಸಮಯ ಇನ್ನೇನು 7:34 ಆಗಲಿದೆ. ಇನ್ನು ಮುಂದೆ ಕೆಲವು ಜಾಹೀರಾತು, ನಂತರ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ ಜಿ7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತ್ರ

0: ಶಸ್ತಾಸ್ತ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ದದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ G7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು, ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕು ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ಸ್ವಾವಲಂಬನೆಯ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಥಳೀಯ ಉತ್ಪಾದನೆಯಿಂದ ಗಮನಾರ್ಹ ಪರಿವರ್ತನೆಯನ್ನು ಕಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿಯವರು, ವಾಯು, ಭೂಮಿ ಮತ್ತು ಸಮುದ್ರದಾದ್ಯಂತ ದೇಶ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ದತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ದವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ

ಆರನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ ಎಂಐಟಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ ಎರಡು ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ದಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ ಐದು ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕೊನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ ಎರಡನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಮಡಿಕೇರಿ.
1: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ಕೇಳುವರೆ ಇನ್ನು ಮುಂದೆ ಭಾವಗೀತೆಗಳು. ಮೊದಲಿಗೆ ರಂಜನಿ ಪ್ರಭು ಅವರ ರಚನೆಯನ್ನು ಹಾಡಿದ್ದಾರೆ ಎಂ ಡಿ ಪಲ್ಲವಿ.

ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದೂ.

ಸ್ನೇಹಿತರೆ, ಮಳೆಗಾಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಳೆ ಬರದೇ ಇದ್ದಾಗ ಬರಗಾಲ ಆವರಿಸಿಕೊಳ್ಳುತ್ತೆ ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಬರದ ತೀವ್ರತೆ ಎಷ್ಟು ಹೆಚ್ಚಾಗಿದೆ ಅಂದರೆ ಜನರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ನೋಡಿದರೆ ಕುಡಿಯೋಕೆ ಹನಿ ಹನಿ ನೀರಿಲ್ಲದೇ ಇರೋಷ್ಟು ತೀವ್ರ ಬರ, ಮತ್ತೊಂದು ಕಡೆ ನೋಡಿದರೆ ಅನಿರೀಕ್ಷಿತವಾಗಿ ಏಕಾಏಕಿ ಮಳೆ ಸುರಿದು ಎಲ್ಲವನ್ನ ಕೊಚ್ಚಿ ಹಾಕುವಂತಹ ಪರಿಸ್ಥಿತಿ ಬಂದಿದೆ. ಇದೆಲ್ಲ ನಾವು ಪ್ರಕೃತಿ ವಿರುದ್ಧ ಮಾಡಿದ ತಪ್ಪುಗಳ ಪರಿಣಾಮ ಅಲ್ವಾ? ಬರ ಬಂತೆಂದರೆ ಬರೀ ಬೆಳೆ ಒಣಗೋದಷ್ಟೇ ಅಲ್ಲ ಸ್ನೇಹಿತರೆ, ರೈತನ ಬದುಕು ಬೀದಿಗೆ ಬರುತ್ತೆ. ಕುಡಿಯೋ ನೀರಿನ ಹನಿ ಹನಿಗೂ ಕಿಲೋಮೀಟರ್ ಗಟ್ಟಲೆ ಅಲಿಬೇಕಾಗುತ್ತಲ್ವಾ? ಮೂಕ ಪ್ರಾಣಿಗಳಿಗೆ ಮೇವಿಲ್ಲದೆ ನೀರಿಲ್ಲದೆ ಅವು ಪಡುವಂತಹ ಸಂಕಷ್ಟ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ಹೇಳೋದು, ನೀರನ್ನು ಚಿನ್ನಕ್ಕಿಂತ ಹೆಚ್ಚಾಗಿ ಜೋಪಾನವಾಗಿ ಕಾಪಾಡಿ ಅಂತ. ಅದು ಪ್ರತಿಯೊಬ್ಬರ ಹೊಣೆನೂ ಕೂಡ.

ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ ಹೇಳೋದು, ನೀರನ್ನು ಚಿನ್ನಕ್ಕಿಂತ ಹೆಚ್ಚಾಗಿ ಜೋಪಾನವಾಗಿ ಕಾಪಾಡಿ ಅಂತ. ಅದು ಪ್ರತಿಯೊಬ್ಬರ ಹೊಣೆನೂ ಕೂಡ, ಹೌದಲ್ವಾ?

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ಸ್ನೇಹಿತರೆ, ಇವತ್ತಿಗೂ ನಮ್ಮ ರಾಜ್ಯದ ಎಷ್ಟೋ ಜಿಲ್ಲೆಗಳು, ಅದರಲ್ಲೂ ಉತ್ತರ ಕರ್ನಾಟಕ ಮತ್ತೆ ಬಯಲುಸೀಮೆಯ ಭಾಗಗಳು ಪದೇ ಪದೇ ಭೀಕರ ಬರಗಾಲಕ್ಕೆ ಸಿಲುಕಿ ತತ್ತರಿಸಿ ಹೋಗ್ತಿವೆ. ಮಳೆಗಾಲದಲ್ಲಿ ಕೋಟಿ ಕೋಟಿ ಲೀಟರ್ ನೀರು ಹರಿದು ಸಮುದ್ರ ಸೇರುತ್ತೆ, ಆದ್ರೆ ಬೇಸಿಗೆ ಬಂದ್ರೆ ಹನಿ ನೀರಿಗೂ ಸಂಕಷ್ಟ ಶುರುವಾಗುತ್ತೆ. ನೋಡಿ, ಈ ಪರಿಸ್ಥಿತಿ ಬದಲಾಗಬೇಕು ಅಂದ್ರೆ ನಾವು ಎಚ್ಚೆತ್ತುಕೊಳ್ಬೇಕು. ಮಳೆಗಾಲದಲ್ಲಿ ಆಕಾಶದಿಂದ ಬೀಳುವಂತಹ ಪ್ರತಿಯೊಂದು ಹನಿಯನ್ನ ನಮ್ಮ ಮನೆಯಲ್ಲೇ ಹಿಡಿದಿಡುವಂತಹ ಮಳೆ ನೀರು ಕೊಯ್ಲು ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಏನಂತೀರಾ? ನಮ್ಮ ಹಳ್ಳಿಗಳ ಜೀವನಾಡಿಯಾಗಿದ್ದ ಹಳೆಯ ಕೆರೆಕಟ್ಟೆಗಳನ್ನ ಹೂಳು ತೆಗೆದು ಪುನರುಜ್ಜೀವನಗೊಳಿಸಬೇಕಲ್ವಾ? ಮನೆಯಲ್ಲಿ ನಲ್ಲಿಯನ್ನ ಸುಮ್ಮನೆ ಬಿಡದೆ ಮಿತವಾಗಿ ನೀರು ಬಳಸಬೇಕು. ಇವು ನೋಡಕ್ಕೆ ಸಣ್ಣ ಸಣ್ಣ ಹೆಜ್ಜೆಗಳಾಗಿರಬಹುದು, ಆದ್ರೆ ಇದು ಇಡೀ ನಾಡಿನ ಭವಿಷ್ಯವನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ.

ಸಂಗ್ರಹಿಸೋದೇ ಬದುಕು. ಹಾರಿ ಹಾರಿ ರೆಕ್ಕೆ ದಣಿದರು ತರಲೇಬೇಕಿದೆ ಬದುಕು. ನೂರಾರು ನೋವುಗಳೇ ಮಕರಂದ ಜೀನಾಯಿತು. ನಮ್ಮ ಕಾಲ ಕಾಡಿದೆ ಗಿರಿಸಿರಿ.

ಸ್ನೇಹಿತರೆ, ಮಣ್ಣು ಆರೋಗ್ಯವಾಗಿದ್ದರೆ ಮನುಷ್ಯನ ಜೀವನವು ಆರೋಗ್ಯವಾಗಿರುತ್ತದೆ. ಇದು ನಮ್ಮ ಹಿರಿಯರು ಹೇಳಿರತಕ್ಕಂತಹ ಮಾತು, ನೂರಕ್ಕೆ ನೂರು ಸತ್ಯ ಅಲ್ವಾ? ನಾವು ತಿಂತಕ್ಕಂತಹ ಅನ್ನದ ಪ್ರತಿಯೊಂದು ಅಗಳಿಗೂ ಈ ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳೇ ಮೂಲ ಅಲ್ವಾ? ಆದರೆ ಇವತ್ತು ಹೆಚ್ಚು ಇಳುವರಿ ಪಡಿಬೇಕು ಅಂತ ಆಸೆಗೆ ಬಿದ್ದು ಮಣ್ಣಿಗೆ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು, ಕ್ರಿಮಿನಾಶಕಗಳನ್ನು ಸುರಿತಾ ಇದ್ದೀವಿ. ಇದರಿಂದ ಮಣ್ಣಿನ ಸತ್ವವೇ ಹಾಳಾಗ್ತಾ ಇದೆ. ಇದರ ಜೊತೆಗೆ ಮರಗಿಡಗಳು ಕಡಿಮೆ ಆಗಿ ಮಣ್ಣಲ್ಲಿ ಮಣ್ಣಿನ ಮೇಲ್ಪದರ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಣ್ಣಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಬತ್ತೋದಾಗ ಅಲ್ಲಿ ಯಾವ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಹೇಳಿ? ಅದಕ್ಕಾಗಿಯೇ ಇವತ್ತು ರಾಸಾಯನಿಕ ಗೊಬ್ಬರಗಳು ಅಥವಾ ರಾಸಾಯನಿಕ ವಸ್ತುಗಳನ್ನು ಪಕ್ಕಕ್ಕಿಟ್ಟು ನಮ್ಮ ಸಾವಯವ ಕೃಷಿ ಪದ್ಧತಿ ಕಡೆ ನಾವು ಮರಳಿ ಹೋಗಬೇಕಾಗಿದೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಮಣ್ಣು ಸಂರಕ್ಷಿಸೋದು ಇವತ್ತಿನ ಬಹಳ ಅಗತ್ಯವಾದಂತಹ ಒಂದು ಪರಿಸ್ಥಿತಿಯಾಗಿದೆ, ಹೌದಲ್ವಾ?

ಸ್ನೇಹಿತರೆ, ನಮ್ಮ ಹಿರಿಯರು ಹೇಳ್ತಾರೆ, ಒಂದು ಮರ ನೆಟ್ಟರೆ ಸಾವಿರ ಆಶೀರ್ವಾದ ಸಿಕ್ಕದಂಗೆ ಅಂತ. ನಿಜ ಅಲ್ವಾ? ಮರಗಳು ಬರೀ ನಮಗೆ ನೆರಳು ಕೊಡೋದಿಲ್ಲ, ಅವುಗಳ ಬೇರುಗಳಿಂದ ಮಣ್ಣನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋದ್ರಿಂದ ಭೂಮಿಯ ಸವೆತವನ್ನು ತಡೆಯುತ್ತವಂತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮರಗಳು ಮಳೆ ತರಿಸೋದರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಹೇಗೆ ಅಂತೀರಾ? ಮರಗಳು ಅವುಗಳ ಬೇರುಗಳ ಮೂಲಕ ಭೂಮಿಯಿಂದ ನೀರನ್ನು ಹೀರ್ಕೊಂಡು ಎಲೆಗಳ ಸಣ್ಣ ರಂಧ್ರಗಳ ಮೂಲಕ ಆ ನೀರನ್ನು ಆವಿಯ ರೂಪದಲ್ಲಿ ಗಾಳಿಗೆ ಬಿಡುತ್ತವೆ. ಈ ಪ್ರಕ್ರಿಯೆಯನ್ನು ಏನಂತಾರೆ ಅಂದರೆ ಬಾಷ್ಪ ವಿಸರ್ಜನೆ, ಅಂದರೆ ಟ್ರಾನ್ಸ್ಪಿರೇಷನ್. ಇದರಿಂದಾಗಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತೆ, ಸುತ್ತಲಿನ ಗಾಳಿ ತಂಪಾಗುತ್ತೆ. ಈ ತಂಪಾದ ವಾತಾವರಣ ಆಕಾಶದಲ್ಲಿ ಚಲಿಸತಕ್ಕಂತಹ ಮೋಡಗಳನ್ನು ಘನೀಕರಿಸಲು, ಅಂದರೆ ಕಂಡೆನ್ಸೇಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಮೋಡಗಳು ನೀರಿನ ಹನಿಗಳಾಗಿ ಬದಲಾಗುವ ಥರ ಮಾಡುತ್ತೆ. ಹೀಗೆ ಘನವಾದ ಮೋಡಗಳು ಮಳೆಯ ರೂಪದಲ್ಲಿ ಭೂಮಿಗೆ ಸುರಿಯುತ್ತವೆ.

ಸರಳವಾಗಿ ಹೇಳಬೇಕಂತ ಹೇಳಿದ್ರೆ, ಮರಗಳು ಹೆಚ್ಚಾದಷ್ಟು ವಾತಾವರಣ ತಂಪಾಗಿ ಮಳೆಯಾಗುತ್ತೆ. ಪರಿಸರವನ್ನು ಹಸಿರಾಗಿಟ್ಟು ತಂಪಾದ ಗಾಳಿ ಕೊಡುವ ಈ ಮರಗಳನ್ನು ನಾವು ಕಡಿತಾ ಹೋದರೆ ನಮಗೆ ಉಳಿಗಾಲ ಎಲ್ಲಿದೆ ಹೇಳಿ? ಈಗಲಾದರೂ ನಾವು ಎಚ್ಚೆತ್ತುಕೊಳ್ಬೇಕು. ಬರೀ ಪರಿಸರ ದಿನ ಮಾತ್ರ ಗಿಡ ನೆಟ್ಟು ಫೋಟೋ ತೆಗೆಸ್ಕೊಂಡ್ರೆ ಸಾಲದು. ಆ ಗಿಡ ದೊಡ್ಡ ಮರ ಆಗೋ ತನಕ ಮಗುವಿನಂತೆ ಸಾಕಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮದಾಗಬೇಕು. ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ ಒಂದು ಗಿಡ ನೆಟ್ಟು ಜವಾಬ್ದಾರಿ ಹೊತ್ತರೆ ನಮ್ಮ ನಾಡು ಮತ್ತೆ ಹಚ್ಚ ಹಸಿರಿನ ಸ್ವರ್ಗ ಆಗೋದರಲ್ಲಿ ಸಂಶಯನೇ ಇರಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು?

ಸ್ನೇಹಿತರೆ, ನಮ್ಮ ದೇಶದ ರೈತರಿದ್ದಾರಲ್ವಾ, ಅವರೇ ಪ್ರಕೃತಿಯೊಂದಿಗೆ ಹೇಗೆ ಬಾಳಬೇಕು ಅಂತ ಕಲಿಸುವ ನಿಜವಾದ ಶಿಕ್ಷಕರು. ನಮ್ಮ ಹಿರಿಯ ರೈತರಿಗೆ ಮಣ್ಣಿನ ಗುಣ ಗೊತ್ತು, ಮಳೆ ಯಾವಾಗ ಬರುತ್ತೆ ಅನ್ನೋದ್ರ ಮುನ್ಸೂಚನೆ ಗೊತ್ತು, ಕಡಿಮೆ ನೀರಿನಲ್ಲಿ ಹೇಗೆ ಬೆಳೆ ತೆಗಿಬೇಕು, ಸಾಂಪ್ರದಾಯಿಕವಾಗಿ ನೀರನ್ನು ಹೇಗೆ ಉಳಿಸಬೇಕು, ಒಂದೇ ಬೆಳೆಯನ್ನು ನಂಬಿಕೊಳ್ಳದೆ ವೈವಿಧ್ಯತೆಯನ್ನು ಹೇಗೆ ಕಾಪಾಡ್ಕೋಬೇಕು, ಸ್ಥಳೀಯ ನಾಟಿ ಬೀಜಗಳನ್ನು ಹೇಗೆ ಜೋಪಾನ ಮಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗೇ ಗೊತ್ತಿದೆ. ಇವತ್ತು ನಾವು ಮಾಡಬೇಕಾಗಿರೋದಿಷ್ಟೇ, ಆ ಹಳೆಯ ಕಾಲದ ರೈತರ ಸಾಂಪ್ರದಾಯಿಕ ಜ್ಞಾನ ಮತ್ತು ಇಂದಿನ ಆಧುನಿಕ ತಂತ್ರಜ್ಞಾನ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಕೆಲಸ ಮಾಡಬೇಕು. ಆಗ ಖಂಡಿತವಾಗೂ ಕೃಷಿ ಲಾಭದಾಯಕ ಆಗುತ್ತೆ, ಭೂಮಿನೂ ಹಸನಾಗಿರುತ್ತೆ.

ಸ್ನೇಹಿತರೆ, ಈ ದೇಶದ ಭವಿಷ್ಯ ಇರೋದೇ ಯುವ ಜನರ ಕೈಯಲ್ಲಿ. ಪರಿಸರವನ್ನು ಕಾಪಾಡೋದು ಅಂದರೆ ಬರೀ ಸರ್ಕಾರದ ಕೆಲಸ, ಅಧಿಕಾರಿಗಳ ಜವಾಬ್ದಾರಿ ಅಂದುಕೊಂಡ್ರೆ ಅದು ನಮ್ಮ ತಪ್ಪು ತಿಳುವಳಿಕೆ ಅಲ್ವಾ? ದೇಶದ ಯುವ ಜನರು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪ್ರತಿಯೊಬ್ಬ ನಾಗರಿಕನೂ ಇದರಲ್ಲಿ ಕೈಜೋಡಿಸಬೇಕು. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಎಲ್ಲೆಲ್ಲಿ ಕಡಿಮೆ ಮಾಡಬಹುದು ಅಲ್ಲೆಲ್ಲ ಕಡಿಮೆ ಮಾಡಬೇಕು. ಹಾಗೆ ನೀರನ್ನು ಎಲ್ಲೆಲ್ಲಿ ಉಳಿಸಬಹುದು ಅಲ್ಲೆಲ್ಲ ಉಳಿಸಬೇಕು. ನಮ್ಮೆಲ್ರಿಗೂ ನಮ್ಮದೇ ಆದಂತಹ ಗೆಳೆಯರ ಬಳಗ ಇರುತ್ತೆ ಅಲ್ವಾ? ಇಂತಹ ಗೆಳೆಯರ ಬಳಗದ ಜೊತೆ ಬಿಡುವಾದ ಸಮಯದಲ್ಲಿ ಖಾಲಿ ಇರುವಂತಹ ಜಾಗಗಳಲ್ಲಿ ಮರಗಳನ್ನು ಬೆಳೆಸೋಣ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀ ರೀಲ್ಸ್ ಮಾಡದೆ ಪರಿಸರ ಜಾಗೃತಿ ಸಂದೇಶಗಳನ್ನು ಹರಡೋಣ. ಇವೆಲ್ಲ ನಾವು ನೀವು ಮನಸ್ಸು ಮಾಡಿದರೆ ಸುಲಭವಾಗಿ ಮಾಡಬಹುದಾದಂತಹ ಸತ್ಕಾರ್ಯಗಳು, ಹೌದಲ್ವಾ?

0: ಗುಡ್ಡ,
1: ಕೆರೆ, ಕುಂಟೆ,
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಸ್ನೇಹಿತರೆ, ಇವತ್ತಿನ ದಿನ ಕೇವಲ ಕ್ಯಾಲೆಂಡರ್ನಲ್ಲಿ ಬಂದೋಗುವಂತಹ ಒಂದು ದಿನವಾಗಬಾರ್ದು. ಮರುಭೂಮೀಕರಣ ಮತ್ತು ಭೀಕರ ಬರಗಾಲವನ್ನು ತಡೆಯುವಂತಹ ಶಕ್ತಿ ಪ್ರತಿಯೊಬ್ಬರ ಕೈಯಲ್ಲಿ ಇದೆ. ನಾವು ಪ್ರಕೃತಿಯನ್ನು ಪ್ರೀತಿಸಿ ಕಾಪಾಡಿದರೆ ಆ ಪ್ರಕೃತಿ ಮಾತೆ ನಮ್ಮನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಾಕ್ತಾಳೆ. ಬನ್ನಿ, ಈ ವಿಶ್ವ ಮರುಭೂಮೀಕರಣ ಮತ್ತು ಬರತಡೆ ದಿನ ಸವಿ ನೆನಪಿನಲ್ಲಿ ನಾವೆಲ್ಲರೂ ಒಂದು ಗಟ್ಟಿ ಶಬ್ದ ಮಾಡೋಣ. ನೀರನ್ನ ಹನಿ ಹನಿಯಾಗಿ ಉಳಿಸಿ ಹೊಸ ಇತಿಹಾಸ ಬರೆಯೋಣ. ಮಣ್ಣಿನ ಗುಣ ಕಾಯ್ದು ಈ ಭೂಮಿಗೆ ಜೀವ ತುಂಬೋಣ. ಹಸಿರನ್ನ ಅಲಿಯಾಗಿ ಹರಡಿ ಇಡೀ ಜಗತ್ತನ್ನೇ ಗೆಲ್ಲೋಣ. ಏಳಲಿ ಕೈಗಳು, ಶುರುವಾಗಲಿ ಬದಲಾವಣೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿದ್ರೆ ಇವತ್ತೇ ಪರಿಸರ ಉಳಿಸುವ ಕಡೆ ಒಂದು ಹೆಜ್ಜೆ ಇಡಿ. ನಾಳೆ ಇದೇ ಸಮಯಕ್ಕೆ ಮತ್ತೊಂದು ವಿಷಯದೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಮೂಡಿಬರುತ್ತೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಇದುವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದದ್ದು ನಾನು, ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿ ಎಂ ಎಸ್. ಸದಾ ಆರೋಗ್ಯವಾಗಿರಿ, ಆನಂದವಾಗಿರಿ. ನಮಸ್ಕಾರ.

0: Now, when reports last came in, India were bowled out 402 in 49.5 overs. And now, before we end the bulletin, the headlines once again. Prime Minister Narendra Modi meets US President Donald Trump on sidelines of G7 summit in Evian. Issues of seafarer safety and opening of Strait of Hormuz figure prominently. Prime Minister also holds bilateral meetings with German Chancellor Friedrich Merz, European Council President Antonio Costa and European Commission President Ursula von der Leyen. India and France reaffirm commitment to innovation, artificial intelligence and technology cooperation at inauguration of India Pavilion at Viva Tech 2026 in Paris. Railways approves multiple projects worth over 1,200 crore rupees to improve connectivity and safety. IMD forecasts heavy to very heavy rainfall over parts of northeast India and sub-Himalayan West Bengal tomorrow. And in men's cricket, Afghanistan chased target of 403 runs set by India in second ODI of three-match series in Lucknow. That is all in the news at 9. Good night.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಕಳೆದ ದಶಕದಲ್ಲಿ ಭಾರತವು ಆರೋಗ್ಯ ಸೇವೆಗಳ ಲಭ್ಯತೆ, ಕೈಗೆಟುಕುವ ದರ ಮತ್ತು ಸೇವಾ ವಿತರಣೆಯನ್ನು ಬಲಪಡಿಸಲು ಗಮನಾರ್ಹ ಸುಧಾರಣೆಗಳನ್ನು ಕೈಗೊಂಡಿದೆ. ವಿಸ್ತರಿಸಲಾದ ಪ್ರಮುಖ ಯೋಜನೆಗಳು ಲಕ್ಷಾಂತರ ಜನರಿಗೆ ದೃಢವಾದ ಪೋಷಣೆ ಮತ್ತು ಸಮಗ್ರ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸುತ್ತವೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಭಾರತದಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಾಧಿಸಲು ಸೆಪ್ಟೆಂಬರ್ 2018 ಪ್ರಾರಂಭಿಸಲಾಯಿತು. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಧನ ಸಹಾಯದ ಆರೋಗ್ಯ ಯೋಜನೆಗಾಗಿ ಗುರುತಿಸಲ್ಪಟ್ಟರುವಂತಹ ಇದು ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ಇದು ಜನಸಂಖ್ಯೆಯ ಕೆಳಸ್ತರದ 40%, ಅಂದರೆ ಸುಮಾರು 12,37,00,000 ಆರ್ಥಿಕವಾಗಿ ದುರ್ಬಲ ಕುಟುಂಬಗಳನ್ನು ಒಳಗೊಂಡಿದೆ. ಮಾರ್ಚ್ 2004 ಈ ಯೋಜನೆಯ ವ್ಯಾಪ್ತಿಯನ್ನು ಸುಮಾರು 37 ಲಕ್ಷ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಮತ್ತು ಅವರ ಕುಟುಂಬಗಳಿಗೆ ವಿಸ್ತರಿಸಲಾಯಿತು. ಮೇ 2026 ಹೊತ್ತಿಗೆ ಈ ಯೋಜನೆಯಡಿ 43,93,00,000 ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಆಸ್ಪತ್ರೆಗೆ ದಾಖಲಾತಿಯು ಜೂನ್ 2019 29,96,000 ಮೇ 2026 ವೇಳೆಗೆ 12.03 ಗಣನೀಯವಾಗಿ ಹೆಚ್ಚಳವಾಗಿದೆ. ಇದು ಒಟ್ಟು ಚಿಕಿತ್ಸಾ ವೆಚ್ಚ 1,80,00,000 ರೂಪಾಯಿ ಆಗಿದೆ. ಅದೇ ಸಮಯದಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಡಿಜಿಟಲ್ ಆರೋಗ್ಯ ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ಪರಿಚಯಿಸಿದೆ. ಇದು 14 ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತಿನ ಸಂಖ್ಯೆಯಾಗಿದ್ದು ಇದು ಆರೋಗ್ಯ ದಾಖಲೆಗಳ ಸುಗಮ ನಿರ್ವಹಣೆಗೆ ಅವಕಾಶವನ್ನು ನೀಡುತ್ತದೆ. ಮೇ 2026 ಹೊತ್ತಿಗೆ 88,33,00,000 ಆಭಾ ಖಾತೆಗಳನ್ನು ರಚಿಸಲಾಗಿದೆ. ಕಾಗದರಹಿತ ಆರೋಗ್ಯ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುವ ಮೂಲಕ ಸುಮಾರು 97,81,00,000 ಆರೋಗ್ಯ ದಾಖಲೆಗಳನ್ನು ಇವುಗಳೊಂದಿಗೆ ಜೋಡಿಸಲಾಗಿದೆ. ತಳಮಟ್ಟದ ಮೂಲ ಸೌಕರ್ಯವು ಇದೇ ರೀತಿ ವಿಸ್ತರಣೆಯಾಗಿದ್ದು 1,85,00,000 ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳು 540 ವೈದ್ಯಕೀಯ ಭೇಟಿಗಳನ್ನು ಸುಗಮಗೊಳಿಸಿವೆ. ಕೈಗೆಟುಕುವ ಬೆಲೆಯ ಔಷಧಿಗಳ ಲಭ್ಯತೆಯು ಗಣನೀಯವಾಗಿ ವಿಸ್ತರಿಸಿದೆ. 7,41,00,000 ನಾಗರಿಕರು ಕೈಗೆಟುಕುವ ಬೆಲೆಯ ಅಮೃತ್ ಮಳಿಗೆಗಳಿಂದ ಪ್ರಯೋಜನ ಪಡೆದಿದ್ದಾರೆ. ಇದಲ್ಲದೆ ಆಯುಷ್ಮಾನ್ ಭಾರತ್ ವಯೋವಂದನಾ ಯೋಜನೆಯಡಿ 1,20,00,000 ಹೆಚ್ಚು ಹಿರಿಯ ನಾಗರಿಕರನ್ನು ನೋಂದಾಯಿಸಲಾಗಿದೆ. 3,000 ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಸುಮಾರು 13,84,000 ಜನರಿಗೆ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ. ಸುರಕ್ಷಿತ ಮತ್ತು ಕೈಗೆಟುಕುವ ದರದ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ, ಅದು ಘನತೆಯ ವಿಷಯವೂ ಹೌದು. ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶದಾದ್ಯಂತ ಇರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ 1 ಲಭ್ಯವಿದೆ. ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಹಿಂಜರಿಕೆ, ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಮತ್ತು ಕಿರಿಕಿರಿ ಉಂಟುಮಾಡುವ ಪರ್ಯಾಯ ಮಾರ್ಗಗಳಿಂದ ಮುಕ್ತಿಯನ್ನು ನೀಡಿದೆ. ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯ ಹೊಂದಾಣಿಕೆಯಾಗಿದ್ದ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2017 ಆರಂಭಿಸಿದ ಮಹತ್ವಾಕಾಂಕ್ಷೆಯ ಮಾತೃತ್ವ ಪ್ರಯೋಜನ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಬಾಲ್ಯದ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಬಯಸುವ ನಡವಳಿಕೆ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2020

2022ರ ಏಪ್ರಿಲ್ 1ರಿಂದ ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯ ನಂತರ ಪಿಎಂ ಎಂವಿವೈ ಅನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಹೆಚ್ಚುವರಿಯಾಗಿ ಹೆಣ್ಣು ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು ಎರಡನೇ ಮಗುವಿಗೆ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ದೊರೆಯುತ್ತದೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕ ಚುಚ್ಚುಮದ್ದು ನೀಡುವುದು ಮುಂತಾದ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯ ಮೈಲುಗಲ್ಲುಗಳಿಗೆ ಸಂಬಂಧಿಸಿವೆ. ಈ ಅವಧಿಯಲ್ಲಿ ಆರೋಗ್ಯ ಮೂಲ ಸೌಕರ್ಯವು ಗಮನಾರ್ಹವಾಗಿ ವಿಸ್ತರಣೆಗೊಂಡಿತು. ಅನುಮೋದನೆಗೊಂಡ ಮತ್ತು ಕಾರ್ಯನಿರ್ವಹಿಸುತ್ತಿರುವಂತಹ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಸಂಖ್ಯೆಯು 1947ರಿಂದ 2014ರವರೆಗೆ ಇದ್ದ 8ರಿಂದ ಕಳೆದ 12 ವರ್ಷಗಳಲ್ಲಿ 15ಕ್ಕೆ ಏರಿಕೆಯಾಗಿದೆ. ಹೀಗೆ 2014ರಿಂದ ಏಮ್ಸ್ ಸಂಸ್ಥೆಗಳ ಕಾರ್ಯಾಚರಣೆಯ ವ್ಯಾಪ್ತಿಯು ದ್ವಿಗುಣಗೊಂಡಿದೆ. ಇದು ಆರೋಗ್ಯ ಮೂಲ ಸೌಕರ್ಯಕ್ಕೆ ಮತ್ತು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸರ್ಕಾರವು ಕಾರ್ಯತಂತ್ರದ ಮಧ್ಯಸ್ಥಿಕೆಗಳ ಮೂಲಕ ತಾಯಿಯ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಮತ್ತು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ಉಪಕ್ರಮಗಳಲ್ಲಿ ಸೇರಿವೆ. ಪಿಎಂ ಎಸ್ಎಂಎ ಅಡಿಯಲ್ಲಿ 7 ಕೋಟಿಗೂ ಹೆಚ್ಚು ಗರ್ಭಪೂರ್ವ ತಪಾಸಣೆಗಳನ್ನು ನಡೆಸಲಾಗಿದ್ದು ಇದು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ಆರಂಭಿಕ ಗುರುತಿಸುವಿಕೆ ಮತ್ತು ನಿರ್ವಹಣೆಗೆ ಸಹಕಾರಿಯಾಗಿದೆ. ಇದಲ್ಲದೆ ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ 5,46,00,000 ಮಕ್ಕಳು ಮತ್ತು 1,32,00,000 ಗರ್ಭಿಣಿಯರಿಗೆ ಲಸಿಕೆ ಹಾಕುವ ಮೂಲಕ ಆರೋಗ್ಯ ಪರಿಸ್ಥಿತಿಗಳನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಈ ಉಪಕ್ರಮಗಳು ಅಳೆಯಬಹುದಾದಂತಹ ಸುದೀರ್ಘ ಪ್ರಗತಿಯನ್ನು ನೀಡಿವೆ. ತಾಯಿಯ ಮರಣ ಪ್ರಮಾಣವು ಪ್ರತಿ 1,00,000 ಜೀವಂತ ಜನನಗಳಿಗೆ 130 ಇದ್ದುದು 2021-23ರಲ್ರಲ್ಲಿ 88ಕ್ಕೆ ಇಳಿಕೆಯಾಗಿದೆ. ಎನ್ಎಫ್ಎಚ್ಎಸ್ 6ರ ದತ್ತಾಂಶವು 2015-16 ಮತ್ತು 2023-24ರ ನಡುವೆ ಮೊದಲ ತ್ರೈಮಾಸಿಕದ ಗರ್ಭಪೂರ್ವ ಆರೈಕೆ ಭೇಟಿಗಳು ಶೇಕಡಾ 59ರಿಂದ ಶೇಕಡಾ 76.2ಕ್ಕೆ ಏರಿಕೆಯಾಗಿದೆ ಎಂದು ತೋರಿಸುತ್ತದೆ. ಅದೇ ರೀತಿ ಕನಿಷ್ಠ 4 ಎಎಸ್ಸಿ ಭೇಟಿಗಳ ಲಭ್ಯತೆಯು ಶೇಕಡಾ 51ರಿಂದ ಶೇಕಡಾ 65.2ಕ್ಕೆ ವಿಸ್ತರಿಸಿದ್ದು ಇದು ಸಾಂಸ್ಥಿಕ ತಾಯಿಯ ಆರೋಗ್ಯ ಸೇವೆಗಳ ಹೆಚ್ಚಿದ ಬಳಕೆಯನ್ನು ಸೂಚಿಸುತ್ತದೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2ರಷ್ಟು ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%ದಷ್ಟಿದೆ. ಸುದೀರ್ಘ ವಿಶ್ಲೇಷಣೆಯು ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014ರಲ್ಲಿ ಶೇಕಡಾ 28 ಇದ್ದದ್ದು 2025ರ ಒಳಗೆ ಶೇಕಡಾ 35ಕ್ಕೆ ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ, ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ PMGKAY 2020ರಲ್ಲಿ ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024ರಲ್ಲಿ 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. ಪಿಎಂ ಜಿಕೆಎವೈ ಅಸ್ತಿತ್ವದಲ್ಲಿರುವಂತಹ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲ ಸೌಕರ್ಯವನ್ನು ಬಳಸಿಕೊಳ್ಳುತ್ತದೆ. ಪಿಡಿಎಸ್ನ ಸಾಂಸ್ಥಿಕ ಚೌಕಟ್ಟು ಸ್ವತಃ ಗಮನಾರ್ಹ ಆಧುನೀಕರಣಕ್ಕೆ ಒಳಗಾಗಿದೆ. ಪಿಡಿಎಸ್ ಅಡಿಯಲ್ಲಿನ 551,000 ನ್ಯಾಯಬೆಲೆ ಅಂಗಡಿಗಳಲ್ಲಿ 550,000ಕ್ಕೂ ಹೆಚ್ಚು ಅಂಗಡಿಗಳನ್ನು ಸಂಬಂಧಿತ ಗುರುತಿನ ಚೀಟಿ ಆಧಾರಿತ ವಿತರಣೆಗಾಗಿ ಸ್ವಯಂ ಚಾಲಿತಗೊಳಿಸಲಾಗಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಡಿತರ ಚೀಟಿಗಳು ಶೇಕಡಾ 100ರಷ್ಟು ಡಿಜಿಟಲೀಕರಣಗೊಂಡಿವೆ. ಆಹಾರ ಧಾನ್ಯ ವಿತರಣಾ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರವು May 2026ರಲ್ಲಿ 25,530 ಕೋಟಿ ರೂಪಾಯಿ ಬಜೆಟ್ ಹಂಚಿಕೆಯೊಂದಿಗೆ ಸಾರ್ಥಕ್ ಪಿಡಿಎಸ್ ಯೋಜನೆಯನ್ನು ಅನುಮೋದಿಸಿತು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಸುಧಾರಿತ ತಾಂತ್ರಿಕ ಏಕೀಕರಣದ ಮೂಲಕ ಈ ಯೋಜನೆಯು ಲಾಜಿಸ್ಟಿಕ್ಸ್ ಮತ್ತು ಕೊನೆಯ ಹಂತದ ವಿತರಣೆಯನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ. ಇದಲ್ಲದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ರಾಷ್ಟ್ರವ್ಯಾಪಿ ಪೋರ್ಟೆಬಿಲಿಟಿಯನ್ನು ಸಾಂಸ್ಥಿಕಗೊಳಿಸಿದೆ. ಇದು 207 ಕೋಟಿಗೂ ಹೆಚ್ಚು ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದು ಪಿಎಂ ಜಿಕೆಎವೈನ ಎಲ್ಲ ಫಲಾನುಭವಿಗಳನ್ನು ಒಳಗೊಳ್ಳುತ್ತದೆ ಮತ್ತು ವಲಸೆ ಹಾಗೂ ಚಲನಶೀಲ ಜನಸಂಖ್ಯೆಗೆ ಸಬ್ಸಿಡಿ ದರದ ಆಹಾರ ಧಾನ್ಯಗಳ ಲಭ್ಯತೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ಮಧ್ಯಸ್ಥಿಕೆಗಳ ಜೊತೆಗೆ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳು ಕಂಡುಬಂದಿವೆ.
ಎನ್ಎಫ್ಎಚ್ಎಸ್ 2023-24 ಪ್ರಕಾರ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಯ ಪ್ರಮಾಣವು 2015-16 ಎನ್ಎಫ್ಎಚ್ಎಸ್ 4 ಶೇಕಡಾ 38

0: ನಾಲ್ಕರಿಂದ ಶೇಕಡ 29.3 ಇಳಿದಿದೆ. ಕೃಶ ದೇಹ ಸ್ಥಿತಿ ಶೇಕಡ 21 ಶೇಕಡ 19 ಕಡಿಮೆಯಾಗಿದೆ ಮತ್ತು ಕಡಿಮೆ ತೂಕವಿರುವಂತಹ ಮಕ್ಕಳ ಪ್ರಮಾಣವು ಶೇಕಡ 35.8 ಶೇಕಡ 31.8 ಇಳಿದಿದೆ. ಇದು ಮಕ್ಕಳ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿನ ಕ್ರಮೇಣ ಸುಧಾರಣೆಯನ್ನು ಸೂಚಿಸುತ್ತದೆ. ಹೆಚ್ಚುವರಿಯಾಗಿ ರಾಷ್ಟೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80 ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%. ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014 ಶೇಕಡ 28 ಇದ್ದದ್ದು 2025 ವೇಳೆಗೆ ಶೇಕಡ 35 ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ, ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ 2020 ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. 2015 ಪ್ರಾರಂಭವಾದಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗ ಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಈ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತದೆ. ಈ ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. ಲಿಂಗಾನುಪಾತವು 2011 ಜನಗಣತಿಯ ಪ್ರಕಾರ 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021 ವೇಳೆಗೆ 1,020 ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15 ಇದ್ದಂತಹ ಶೇಕಡ 75.51 2024-25 ವೇಳೆಗೆ ಶೇಕಡ 80.2 ಹೆಚ್ಚಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಕಲ್ಯಾಣ ಸ್ವರೂಪವು ಹಕ್ಕು ಆಧಾರಿತ ವಿತರಣೆಯಿಂದ ಸ್ಯಾಚುರೇಷನ್ ಚಾಲಿತ ವ್ಯಾಪ್ತಿಯತ್ತ ವಿಕಸನಗೊಂಡಿದೆ. ಸುಸ್ಥಿರ ಸಾರ್ವಜನಿಕ ಹೂಡಿಕೆ, ಉದ್ದೇಶಿತ ಕಲ್ಯಾಣ ಮಧ್ಯಸ್ಥಿಕೆಗಳು ಮತ್ತು ತಂತ್ರಜ್ಞಾನ ಸಕ್ರಿಯ ಆಡಳಿತವು ಮೂಲಭೂತ ಸೌಕರ್ಯಗಳು ಮತ್ತು ಉತ್ತಮ ಜೀವನೋಪಾಯದ ಅವಕಾಶಗಳಿಗೆ ಪ್ರವೇಶವನ್ನು ವಿಸ್ತರಿಸಿವೆ. ಮಹಿಳಾ ನೇತೃತ್ವದ ಅಭಿವೃದ್ಧಿ, ತಳಮಟ್ಟದ ಉದ್ಯಮಶೀಲತೆ ಮತ್ತು ಸ್ವಸಹಾಯ ಸಂಘ ಚಾಲಿತ ಆರ್ಥಿಕ ಭಾಗವಹಿಸುವಿಕೆಯು ಈ ಪರಿವರ್ತನೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮಿವೆ. ಡಿಜಿಟಲ್ ಮೂಲಸೌಕರ್ಯ ಮತ್ತು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನಗಳ ವಿಸ್ತರಣೆಯು ಸಾರ್ವಜನಿಕ ಸೇವಾ ವಿತರಣೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಭಾರತವು ತನ್ನ ದೀರ್ಘಾವಧಿಯ ಅಭಿವೃದ್ಧಿಯ ಆಕಾಂಕ್ಷೆಗಳತ್ತ ಮುನ್ನಡೆಯುತ್ತಿರುವಾಗ ಈ ಉಪಕ್ರಮವು ಹೆಚ್ಚು ಸ್ಥಿತಿಸ್ಥಾಪಕ, ಸಮಾನ ಮತ್ತು ಸಮೃದ್ಧ ಸಮಾಜವನ್ನು ನಿರ್ಮಿಸುತ್ತಿವೆ. ಒಟ್ಟಾರೆಯಾಗಿ ಈ ಮಧ್ಯಸ್ಥಿಕೆಗಳು ಅಂತ್ಯೋದಯದಿಂದ ಸರ್ವೋದಯದವರೆಗೆ ಎಂಬ ವಿಶಾಲ ಚಳುವಳಿಯನ್ನು ಪ್ರತಿಬಿಂಬಿಸುತ್ತವೆ. ಇದು ರಾಷ್ಟೀಯ ಬೆಳವಣಿಗೆಯನ್ನು ಉತ್ತೇಜಿಸುವಾಗ ಅತ್ಯಂತ ದುರ್ಬಲ ವರ್ಗಗಳನ್ನು ಸಬಲೀಕರಣಗೊಳಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ.

0: ಹಿತಕರ.
1: ಕನ್ನಡದ ಅಕ್ಷರ ಮಾಲೆ,
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ

0: ಅತಿಥಿಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಡಾಕ್ಟರ್ ಪಿ ರಾಘವೇಂದ್ರ ಅವರು. ಇವರು ತತ್ವಶಾಸ್ತ್ರದಲ್ಲಿ PhD ಪಡೆದಿದ್ದಾರೆ, ಹಾಗೆ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಕೂಡ ಹೌದು, ಯೋಗ ಪಟು ಕೂಡ ಹೌದು. ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಇವರ ಜೊತೆ ಮಾತನಾಡೋಣ. ನಮಸ್ಕಾರ ರಾಘವೇಂದ್ರ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ರಾಘವೇಂದ್ರ ಅವರೇ, ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಆಗಬೇಕು, ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ.
1: ನಾನು ಡಾಕ್ಟರ್ ಪಿ ರಾಘವೇಂದ್ರ ಅಂತ, ನನ್ನ ಊರು ಹುಬ್ಬಳ್ಳಿ, ವಿದ್ಯಾಭ್ಯಾಸ ಎಲ್ಲ ಆಗಿರೋದು ಹುಬ್ಬಳ್ಳಿಯಲ್ಲಿ, ಆ ನಂತರ ಪೋಸ್ಟ್ ಗ್ರಾಜುಯೇಷನ್ PhD ಆಗಿರೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಈಗ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ.
0: ತತ್ವಶಾಸ್ತ್ರದಲ್ಲಿ ನೀವು ಅಗಾಧವಾದ ಪಾಂಡಿತ್ಯವನ್ನ ಹೊಂದಿದ್ದೀರಿ, ಭಾರತೀಯ ತತ್ವಶಾಸ್ತ್ರದಲ್ಲಿ ನಿಮಗೆ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು?
1: ನಮ್ಮ ಅಜ್ಜ ಅವರು ಒಂದು ಶ್ರೀರಾಮ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ, ಮತ್ತೆ ನಮ್ಮ ಅಜ್ಜಿಯವರು ಶಕ್ತಿ ಮಾತೆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹಾಗಾಗಿ ಇದು ಜೀನ್ಸ್ ನಲ್ಲೇ ಇತ್ತು. ಬಟ್ ಈ ತತ್ವಶಾಸ್ತ್ರ ಫೀಲ್ಡ್ ಅನ್ನ ಆರಿಸಿಕೊಳ್ಳಿಕ್ಕೆ ಮುಖ್ಯವಾದ ಪರ್ಸನಾಲಿಟೀಸ್ ಯಾರಂದ್ರೆ ಪ್ರೊಫೆಸರ್ KA ಪ್ರಸಾದ್ ಅಂತ, ಅವರು ವೇಲಾಂಗಿನಿ ಎಜುಕೇಶನ್ ಟ್ರಸ್ಟ್ ಸೊಸೈಟಿಯ ಚೇರ್ಮನ್. ಆನಂತರ ಈ ತತ್ವಶಾಸ್ತ್ರ ಸಬ್ಜೆಕ್ಟ್ ನಲ್ಲಿ ನನಗೆ ಇಂಟ್ರೆಸ್ಟ್, ಮತ್ತೆ ಈಗ ನಾನು ಪ್ರಾಧ್ಯಾಪಕನಾಗಿರ್ಲಿಕ್ಕೆ ಕಾರಣ ಪ್ರೊಫೆಸರ್ BP ಸಿದ್ದಾಶರ್ಮ ಅವರೇ.
0: ಸರ್, ಹಾಗೆ ಕರಾಟೆ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ರೆ ಈ ಕುರಿತಾಗಿ ಹಂಚಿಕೊಳ್ಳಿ.
1: ಈ ಆಸಕ್ತಿ ನನ್ನಲ್ಲಿ ಮೂಡಿಸಿದ್ದು ನಮ್ಮ ಅಜ್ಜ ಅವರೇ, ಶ್ರೀ ವೆಂಕಟಸ್ವಾಮಿ ಅಂತ, ಅವರ ಅನುಗ್ರಹದಿಂದನೇ ಈ ಸ್ಫೂರ್ತಿ ನನ್ನಲ್ಲಿ ಬಂತು. ನಾನು ವಿದ್ಯಾಭ್ಯಾಸ ಮಾಡಿದ್ದು ಸೆನ್ಸೈ ಜಾರ್ಜ್ PM ಅಂತ, ಕೇರಳದವರು, ಅವರ ಅಂಡರ್ನಲ್ಲಿ ನಾನು ನನ್ನ ಬೇಸಿಕ್ ಟ್ರೈನಿಂಗ್ ಅನ್ನ ಅಲ್ಲಿ ಮುಗಿಸಿದೆ. ಆ ನಂತರ ಜಪನೀಸ್ ಮಾಸ್ಟರ್ ತದಾಶಿ ಶಿಕಾವ ಅಂತ, ಅವರ ಅಂಡರ್ನಲ್ಲಿ ಮುಗಿಸಿದೆ. ಹೀಗೆ ನನ್ನ ಜರ್ನಿ ಮಾರ್ಷಲ್ ಆರ್ಟ್ಸ್ ನಲ್ಲಿ ಪ್ರಾರಂಭವಾಯಿತು.
0: ಸರ್, ಅನೇಕ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ರಿ, ಹಾಗೆ ಅನೇಕ ಪದಕಗಳನ್ನು ಕೂಡ ನಮ್ಮ ದೇಶಕ್ಕೆ ತಂದಿದ್ದೀರಿ, ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೀವು ಸಾಧನೆ ಮಾಡಿದ್ರಿ, ಆ ಕುರಿತಾಗಿ ಹೇಳಿ.
1: ಪ್ರತಿಯೊಂದು ಸ್ಪೋರ್ಟ್ ನಲ್ಲಿ ಏನಂದ್ರೆ ಅದಕ್ಕೆ ಆದಂತ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಆದ್ರೆ ಮಾರ್ಷಲ್ ಆರ್ಟ್ಸ್ ಏನಂತಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಅದು ಅದರಲ್ಲಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಸಿಗುತ್ತೆ, ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಅನ್ನೋದು ಏನು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆಯೋ ಅದು ಇದೆ. ಸೊ ಹಾಗಾಗಿ ನನಗೆ ಅನಿಸಿಕೆ ಏನಂತಂದ್ರೆ ಪ್ರತಿಯೊಬ್ಬರು ಯಾರು ಯೋಗ ಮಾಡಲಿ ಅಥವಾ ಯಾವುದೋ ಸ್ಪೋರ್ಟ್ ಮಾಡಲಿ, ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗಿನ ಸರ್ಕಮ್ಸ್ಟಾನ್ಸಸ್ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಮಾರ್ಷಲ್ ಆರ್ಟ್ಸ್ ಇಸ್ ಅ ಮಸ್ಟ್ ಪ್ರತಿಯೊಬ್ಬರಿಗೆ, ಅದು ಯಾವುದೋ ಸ್ಟೈಲ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೈಲ್, ಪ್ರತಿಯೊಬ್ಬರು ಮಾರ್ಷಲ್ ಆರ್ಟ್ಸ್ ಕಲಿಲೇಬೇಕು.
0: ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಗಳಲ್ಲೂ ಭಾಗವಹಿಸಿದ್ರಿ, ಅದರಲ್ಲಿ ಪ್ರಮುಖವಾಗಿ ಕರಾಟೆ ಚಾಂಪಿಯನ್ಶಿಪ್ ನಿಮಗೆ ನೆನಪುಳಿಯೋದ?

0: ಯಾವುದು?
1: ಹಾಂ, ನನಗೆ ನೆನಪುಳಿಯೋದಾದರೆ ನನ್ನ ಫಸ್ಟ್ ಚಾಂಪಿಯನ್ಶಿಪ್ ಅದು ಬಂದು ರಾಣೆಬೆನ್ನೂರಿನಲ್ಲಿ ನಡೆಯಿತು. ಯಾವಾಗಲೂ ಪ್ರಥಮ ಚಾಂಪಿಯನ್ಶಿಪ್ ಯಾವಾಗಲೂ ನೆನಪಲ್ಲಿ ಉಳಿಯುತ್ತೆ. ಸೊ ಇದು ಒಂದು ನೆನಪಿದೆ. ಆ ನಂತರ ವರ್ಲ್ಡ್ ಚಾಂಪಿಯನ್ಶಿಪ್ ಒಂದು ಆಗಿರೋದು ಮುಂಬೈನಲ್ಲಿ, ಇವು ಎರಡು ನನಗೆ ನೆನಪಿದೆ. ಏನಂತಂದ್ರೆ ತುಂಬಾ ಕಂಟ್ರೀಸ್ಲಿಂದ ಎಲ್ಲ ಬರ್ತಿದ್ರು, ಐ ಮೀನ್ ನೈಜೀರಿಯಾ ಆಗಲಿ, ಸೌತ್ ಆಫ್ರಿಕಾ, ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಎಲ್ಲ ಬರ್ತಿದ್ರು. ಹಾಗಾಗಿ ಅವ್ರಿಗೆ ಏನಂತಂದ್ರೆ ಹೈಟ್ ವೇಟ್ ಅನ್ನೋದು ಸ್ವಲ್ಪ ಅವ್ರಿಗೆ ಅಡ್ವಾಂಟೇಜ್ ಆಗಿರ್ತಿತ್ತು. ಬಟ್ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಟೆಕ್ನಿಕು, ಸ್ಪೀಡ್, ಅಕ್ಯುರಸಿ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ಇನ್ನೊಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಫಿಸಿಕಲ್ ಟ್ರೈನಿಂಗ್ ಕಿಂತ ಮೆಂಟಲ್ ಟ್ರೈನಿಂಗ್ ಅನ್ನೋದು ಏನಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಟ್ರೈನಿಂಗ್ ಎಷ್ಟೋ ಇರಲಿ, ಮೆಂಟಲ್ ಟ್ರೈನಿಂಗ್, ಮೆಂಟಲ್ ಕಂಡೀಷನಿಂಗ್ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಟೂರ್ನಮೆಂಟ್ ನಲ್ಲೇ ಅಷ್ಟೇ ಅಲ್ಲ, ಜೀವನದಲ್ಲಿನೂ ಸಕ್ಸೀಡ್ ಆಗಲಿಕ್ಕೆ ಕಷ್ಟನೇ.
0: ಸರ್, ಈ ಕರಾಟೆಯಲ್ಲಿ ಪ್ರಮುಖವಾಗಿ ಎಷ್ಟು ಭಾಗಗಳಿದೆ? ನಮಗೆ ಕರಾಟೆ ಅನ್ನೋದು ಗೊತ್ತು, ಬಟ್ ಅದರಲ್ಲೂ ವಿಭಾಗಗಳಿದೆ, ಬೇರೆ ಬೇರೆ ಇವೆಂಟ್ಸ್ ಇದೆ ಅಂತ ಗೊತ್ತು. ಸೊ ನೀವೊಬ್ಬರು ಕೋಚ್ ಆಗಿನೂ ಕೂಡ ಕರಾಟೆಯನ್ನ ಕಲಿಸಿದ್ದೀರಿ, ಇದ್ರ ಕುರಿತಾಗಿ ಏನ್ ಹೇಳ್ತೀರಿ?
1: ಪ್ರತಿ ಒಂದು ರೀಜನ್ ನಲ್ಲಿ ಸೆಲ್ಫ್ ಡಿಫೆನ್ಸ್ ಆರ್ಟ್ ಅನ್ನೋದು ಒಂದು ಡೆವಲಪ್ ಆಗಿದೆ. ಹಾಗಾಗಿ ಒಂದೇ ಜಿಯೋಗ್ರಫಿಕಲ್ ಬೌಂಡರಿಗೆ ಸೀಮಿತವಾಗಿ ಇಲ್ಲಿಂದೇ ಹುಟ್ಟಿತು, ಇಲ್ಲಿಂದೇ ಬಂತು ಅನ್ನೋದು ದಟ್ಸ್ ಅ ನ್ಯಾರೋ ಮೆಂಟಾಲಿಟಿ. ನಮ್ಮ ಟ್ರೆಡಿಷನ್ ಏನಿದೆಯಲ್ಲ, ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್ ವಿದ್ಯೆ, ಇದು ಉದ್ಭವ ಆಗಿದ್ದು ಶಿವನಿಂದನೇ. ಹಾಗಾಗಿ ನಾವು ಸಿಲಂಬವನ್ನು ನೋಡಿದರೆ ಅದು ಕುಮಾರಸ್ವಾಮಿಯಿಂದ ಆಗಿರ್ಬೋದು, ಆ ನಂತರ ಪರಶುರಾಮರಲಿಂದ ಆಗಿರ್ಬೋದು, ಆ ನಂತರ ಲೇಟರ್ ಸ್ಟೇಜ್ನಲ್ಲಿ ನಾವು ನೋಡ್ತೀವಿ ಬೋಧಿ ಧರ್ಮ ಅಂತ. ಸೊ ಹಾಗಾಗಿ ಪ್ರತಿಯೊಂದು ಕಡೆ ಸ್ಪ್ರೆಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಟೈಕೊಂಡು ಅಂತಂದ್ರೆ ಅವರು ತುಂಬಾ ಲೆಗ್ಸ್ ಮೇಲೆ ಅವರು ಫೋಕಸ್ ಮಾಡ್ತಾರೆ. ಈಗ ಜೂಡೋ ಅಂತಂದ್ರೆ ಗ್ರಾಪ್ಲಿಂಗ್ ನಲ್ಲಿರುತ್ತೆ. ಈಗ ಜುಜುಟ್ಸು ಅಂತಂದ್ರೆ ಅದು ಕರಾಟೆ ಅಂಡ್ ಜೂಡೋ ಎರಡು ಫ್ಯೂಷನ್ ಆಗಿ ಅದು ಬರುತ್ತೆ. ಈಗ ಮುಯಾಯ್ ಥಾಯ್ ಅಂತಂದ್ರೆ ಎಲ್ಬೋಸ್, ನೀಸು ಇದನ್ನ ಯೂಸ್ ಮಾಡ್ತಾರೆ. ಒಂದೊಂದು ಸ್ಪೆಷಲೈಸೇಷನ್ ಅನ್ನ ಅವರು ಮಾಡ್ಕೊಂಡ್ಬಿಟ್ಟು ಹಾಗೆ ಅದು ಒಂದೊಂದು ಹೆಸರಾಗಿ ಉಳಿತು. ಬಟ್ ಆಸ್ ಎ ಮಾರ್ಷಲ್ ಆರ್ಟಿಸ್ಟ್ ನಮಗೆ ಪ್ರತಿಯೊಂದು ಮಾರ್ಷಲ್ ಆರ್ಟ್ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡುವಂತಹ ಸ್ಟೈಲೇ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಉಳಿದಿದ್ದೆಲ್ಲ ಕನಿಷ್ಠ ಅನ್ನೋ ಮನೋಭಾವ ಒಂದು ನಿಜವಾದ ಮಾರ್ಷಲ್ ಆರ್ಟಿಸ್ಟ್ ನಲ್ಲಿ ಬರಲೇಬಾರದು. ಆ ಭಾವನೆ ಬಂತು ಅಂದ್ರೆ ಅವನ ಮಾರ್ಷಲ್ ಆರ್ಟ್ ಜರ್ನಿ ಅಲ್ಲಿ ನಿಂತು ಹೋಗುತ್ತೆ. ಅದೊಂದು ಕಲೆ ಬೆಳಿಬೇಕಾದ್ರೆ ಅದು ಸ್ಪೋರ್ಟ್ ಕ್ಯಾಟಗರಿನಲ್ಲಿ ತಂದ್ರೆ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ. ಈಗ ಮಾರ್ಷಲ್ ಆರ್ಟ್ಸ್ ಅನ್ನೋದು ಏನಂತಂದ್ರೆ ಅದು ಒಂದು ಸ್ಪೋರ್ಟ್, ಅದೊಂದು ಗೇಮ್ ಅಲ್ಲ. ಆಕ್ಚುಲಿ ಇಟ್ಸ್ ಅಸ್ ಅ ಕಾಂಬ್ಯಾಟ್ ಆರ್ಟ್. ಮಾರ್ಷಲ್ ಆರ್ಟ್ಸ್ ನಲ್ಲಿ ಬಹಳಷ್ಟು ಡಿವಿಷನ್ಸ್ ಆಗಿದೆ. ಈಗ ನಾನು ಹೇಳಿದೆ, ಈಗ ಶೋಟೋಕಾನ್ ಆಗಿರ್ಬೋದು, ಗುಜುರಿ ಆಗಿರ್ಬೋದು, ಒಕಿನವ ಆಗಿರ್ಬೋದು, ಅಕಿಡೋ ಆಗಿರ್ಬೋದು, ಈ ಪ್ರಕಾರ ಬಹಳಷ್ಟು ಡಿವಿಷನ್ಸ್ ಆಗಿಬಿಟ್ಟಿದೆ. ಸೊ ಇಷ್ಟೆಲ್ಲ ಡಿವಿಷನ್ಸ್ ನಲ್ಲಿನೂ ಅವರ ಕಾಟಾಸ್ ಇರ್ಬೋದು, ಅದರಲ್ಲಿ ಕೂಡ ಡಿಫ್ರೆನ್ಸಸ್ ಬರುತ್ತೆ. ಪ್ರಾಕ್ಟಿಸಿಂಗ್ ಸ್ಟೈಲು, ಸ್ಟ್ಯಾನ್ಸ್ ನಲ್ಲಿ ಸ್ಟೈಲು, ಇದೆಲ್ಲ ಡಿಫ್ರೆನ್ಸಸ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ಅಂಬ್ರೆಲಾನಲ್ಲಿ ತರೋದು ಸ್ವಲ್ಪ ಕಷ್ಟನೇ.
0: ಬಟ್ ಒಬ್ಬ ಕ್ರೀಡಾಪಟುವಾಗಿ ಬೆಳಿಲಿಕ್ಕೆ ಸ್ಪರ್ಧಾತ್ಮಕ ಒಂದು ಮನೋಭಾವ ಇರಲೇಬೇಕು, ಹಾಗಾಗಿ ಚಾಂಪಿಯನ್ಶಿಪ್ ಗಳು ಆಗ್ಲೇಬೇಕು.
1: ಒಳ್ಳೇದೇ. ಹಾಗಾಗಿ ಏನಂದ್ರೆ ಪ್ರೊಟೆಕ್ಟಿವ್ ಗೇರ್ ನ ಯೂಸ್ ಮಾಡಿ ಮಾಡಬಹುದು.
0: ಅಂದ್ರೆ ಭವಿಷ್ಯದ ಕುರಿತಾಗಿ ಒಂದು ಭದ್ರತೆ ಬೇಕಂತಂದ್ರೆ, ಕ್ರೀಡೆ ಬೆಳವಣಿಗೆ ಹೊಂದ್ಬೇಕಂತಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ಒಲಿಂಪಿಕ್ಸ್ ಇದ್ರಲ್ಲೆಲ್ಲ ಅಳವಡಿಸಿಕೊಂಡ್ರೆ ಒಳ್ಳೇದು.
1: ಒಳ್ಳೇದು, ಒಳ್ಳೇ. ಈಗ ನೋಡಿ ಟೈಕೊಂಡು ಇದೆಯಲ್ವಾ, ಸೊ ಆ ಪ್ರಕಾರ ಮಾಡಬಹುದು. ಅಂದ್ರೆ ಆರ್ಟ್ ಬೆಳಿಬೇಕು ಅಂತಂದ್ರೆ ಈಗ ಸ್ಟೂಡೆಂಟ್ಸ್ ಕೂಡ ಆಗ್ಲಿ ಆ ಪರ್ಟಿಕ್ಯುಲರ್ ಸ್ಪೋರ್ಟ್ ಅನ್ನ ಪ್ರೊಫೆಷನ್ ಆಗಿ ಆರಿಸಬೇಕು ಅಥವಾ ಕಂಪ್ಲೀಟ್ ಲೈಫ್ ಅನ್ನ ಆ ಸ್ಪೋರ್ಟ್ ಗೆ ಡೆಡಿಕೇಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಅದರಲ್ಲಿಂದ ಏನಾದರೂ ಕರಿಯರ್ ಬೆನಿಫಿಟ್ಸ್ ಅಥವಾ ಬೇರೆ ಬೆನಿಫಿಟ್ಸ್ ಇದ್ರೆ ತಾನೇ ದೇ ಕ್ಯಾನ್ ಡೆಡಿಕೇಟೆಡ್.
0: ಸರ್, ನೀವು ತತ್ವಜ್ಞಾನಿ, ಹಾಗೆ ಕರಾಟೆ ಕ್ರೀಡಾಪಟು, ಯೋಗದಲ್ಲಿ ಆಸಕ್ತಿ ಬೆಳಿಲಿಕ್ಕೆ ಕಾರಣ ಏನು? ಅಂದ್ರೆ ನಿಮ್ಮನ್ನು ಯೋಗದಲ್ಲಿ ತೊಡಗಿಸಿಕೊಳ್ಳಲು ಕಾರಣ ಏನು?
1: ಇದಕ್ಕೆ ಕಾರಣ ಪ್ರೊಫೆಸರ್ ಬಿ ಪಿ ಸಿದ್ದಾಶ್ರಮ ಅವರೇ. ಅವರು ನನ್ನ ಪ್ರೊಫೆಸರ್, PhD ಇನ್ ಫಿಲಾಸಫಿ ಮತ್ತೆ PhD ಇನ್ ಸಂಸ್ಕೃತ್ ಕೂಡ, ದೊಡ್ಡ ವಿದ್ವಾಂಸರು. ನಾನು ಯೋಗ ಕಲೀಲಿಕ್ಕೆ ಅವರೇ ಕಾರಣ. ಯೋಗ ಮತ್ತೆ ಮಾರ್ಷಲ್ ಆರ್ಟ್ಸು ಇದೆಲ್ಲ ಸಾಮಾನ್ಯ ಜನರಿಗೆ ನೋಡ್ಲಿಕ್ಕೆ ಎರಡು ಏನೋ ಕಾಂಟ್ರಾಸ್ಟಿಂಗ್ ವಿಚಾರ ಅನಿಸ್ಬೋದು. ಒಂದು ಶ್ಲೋಕ ಇರುತ್ತೆ, ಏನ್ ಹೇಳ್ತೇವೆ ಅಂದ್ರೆ, ವಿದ್ಯಾ ಶಸ್ತ್ರಸ್ಥ ಶಾಸ್ತ್ರಸ್ಥದೇ ವಿದ್ಯಾ ಪ್ರತಿಪತ್ತತೆ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯಾ ಅನ್ನೋದೇನಿದೆ ಅದು ಶಾಸ್ತ್ರವೂ ಆಗಿರ್ಬೇಕು, ಶಸ್ತ್ರವೂ ಆಗಿರ್ಬೇಕು, ಇದು ಎರಡು ಬೇಕು. ಹಾಗಾಗಿ ಒಂದು ಹೋಲಿಸ್ಟಿಕ್ ಪರ್ಸನಾಲಿಟಿ ಇವಾಲ್ವ್ ಆಗಬೇಕು ಅಂತಂದ್ರೆ ಅದು ಶಸ್ತ್ರವಿದ್ಯಾನು ಬೇಕು, ಶಾಸ್ತ್ರವಿದ್ಯಾನು ಬೇಕು.
0: ಆ ರೀತಿ ಯೋಗವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಂತ ಹೇಳ್ಬೋದು. ಯೋಗದಲ್ಲಿ ಏನಾದ್ರೂ ಅಧ್ಯಯನ ಮಾಡಿದ್ದೀರಾ?
1: ಹೌದು, ಮಾಡಿದ್ದೀನಿ. ಅದ್ರ ಕುರಿತು ಸಾಕಷ್ಟು ಲೇಖನಗಳು ಕೂಡ ಬರೆದಿದ್ದೇನೆ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೇನೆ. ಹಾಗಾಗಿ ಯೋಗಾಸನದಲ್ಲಿ ಪ್ರಥಮ ಶ್ರೇಣಿ ಪಡೆದಿದ್ದೆ. ಯೂನಿವರ್ಸಿಟಿನಲ್ಲಿ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಯೋಗ ಅಂಡ್ ಸ್ಪಿರಿಚುವಲ್ ಸೈನ್ಸ್ ಗೆ ಕೂಡ ಟ್ರೆಸರರ್ ಆಗಿದ್ದೇನೆ, ಅದೊಂದು ಇಂಟರ್ನ್ಯಾಷನಲ್ ಬಾಡಿ. ಮತ್ತೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಿಯಲ್ ಫಿಲಾಸಫಿಗೆ ಕೂಡ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಅದು ಏನಂತಂದ್ರೆ, ಫಿಲಾಸಫಿ ಯೋಗ ಅದು ಎರಡೂ ಬೇರೆ ಅಲ್ಲ, ಅವು ಸೇಮ್.
0: ತತ್ವಜ್ಞಾನದ ಒಂದು ಭಾಗವಾಗಿ ಯೋಗವನ್ನ

0: ಗಣಿಸ್ತಾರೆ.
1: ಅದಕ್ಕೆ ಹೇಳ್ತಾರೆ ಸಾಂಖ್ಯ ಯೋಗೋ ಪ್ರತಿಜ್ಞಾಲ ಪ್ರವದಂತಿನ ಪಂಡಿತ ಅಂತ ಹೇಳ್ತಾರೆ. ಸಾಂಖ್ಯ ಮತ್ತೆ ಯೋಗ ಎರಡು ಬೇರೆ ಅಲ್ಲ, ಅದು ಒಂದೇ. ಈಗ ಷಡ್ ದರ್ಶನಗಳಲ್ಲಿ ಕೂಡ ನಾವು ನೋಡಿದಾಗ ಯೋಗ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಫಿಲಾಸಫಿ. ಬಹಳಷ್ಟು ಜನ ಏನ್ ತಿಳಿತಾರೆ ಅಂತಂದ್ರೆ ದಿ ಫೌಂಡರ್ ಆಫ್ ಯೋಗ ಈಸ್ ಮಹರ್ಷಿ ಪತಂಜಲಿ ಅಂತ ಹೇಳ್ತಾರೆ. ಮಹರ್ಷಿ ಪತಂಜಲಿ ಕಂಪೈಲ್ ಮಾಡಿದ್ದು ಯೋಗ ಸೂತ್ರಗಳನ್ನ. ಮತ್ತೆ ಇನ್ನೊಂದೇನಂತಂದ್ರೆ ಯೋಗ ಚಿತ್ತಿವೃತ್ತಿ ನಿರೋಧ ಅಂತಾರೆ, ಇದು ಪತಂಜಲಿ ಯೋಗ ಸೂತ್ರದ ಶ್ಲೋಕ. ಬಟ್ ಯೋಗಕ್ಕೆ ಸಾಕಷ್ಟು ಡೆಫಿನಿಷನ್ಸ್ ಇದೆ. ಈಗ ಎಲ್ಲರೂ ಏನು ಅಂತಂದ್ರೆ ಇದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಯೋಗಶಾಸ್ತ್ರದಲ್ಲಿ ಯೋಗದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೈವಲ್ಯ, ಫಿಸಿಕಲ್ ಎಕ್ಸಸೈಸಸ್, ಬ್ರೀದಿಂಗ್, ದೀಸ್ ಆರ್ ಮೀನ್ಸ್ ಆಕ್ಚುಲಿ. ಇವತ್ತು ಐರನಿ ಏನಂತಂದ್ರೆ ಯೋಗ ಅನ್ನೋ ಶಬ್ದಕ್ಕೆ ಸಿನಾನಿಮ್ ಅಥವಾ ಪರ್ಯಾಯ ವಾಚಕ ಏನು ಅಂತಂದ್ರೆ ಬರೀ ಆಸನ ಪ್ರಾಣಾಯಾಮ ಅಂತ ಅಷ್ಟೇ ಆಗಿಬಿಟ್ಟಿದೆ.
0: ಅಷ್ಟಾಂಗ ಯೋಗದಲ್ಲಿ ಇನ್ನೂ ಬಹಳಷ್ಟು
1: ಇದೆ ಇದೆ. ಪ್ರಥಮ ಬರೋದೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅದರಲ್ಲಿ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರೋದು ಅಂತಂದ್ರೆ ಏನು, ಯಮ ನಿಯಮಗಳು. ಅದರಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಿದೆ. ಇದರ ಮೇಲೆ ಯಾರು ಗಮನ ಕೊಡೋದೇ ಇಲ್ಲ.
0: ಅಂದ್ರೆ ಸಾಮಾನ್ಯ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ. ಯಾಕಂದ್ರೆ ಈಗ ನೋಡಿ, ನಮ್ಮ ಆರೋಗ್ಯಕ್ಕೆ ಏನ್ ಬೇಕು, ಯೋಗಾಸನಗಳು ಬೇಕು, ಧ್ಯಾನ ಬೇಕು, ಧಾರಣ ಬೇಕು, ಸೊ ಇಷ್ಟೇ ನಮ್ಗೆ ಸಾಕು ಅನ್ನೋ ಒಂದು ಮನೋಭಾವ ಕೂಡ ಇರಬಹುದೇನು.
1: ಆದ್ರೆ ಅದರ ಮುಖ್ಯ ಉದ್ದೇಶ ಏನು ಅಂತ ತಿಳಿದ ನಂತರ ಈ ನಮ್ಮ ವಿಚಾರ ಇದ್ರೆ ಒಳ್ಳೇದು. ಅಂದ್ರೆ ಬಹಳಷ್ಟು ಜನಕ್ಕೆ ಯೋಗದ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಏನು ಅನ್ನೋದು ಗೊತ್ತೇ ಇಲ್ಲ. ಯೋಗ ಪ್ರದರ್ಶನ ಅಂತ ಹೇಳ್ತೇವೆ. ಯೋಗವನ್ನ ಪ್ರದರ್ಶನ ಹೇಗ್ ಮಾಡೋದು?
0: ಯೋಗಾಸನ
1: ಪ್ರದರ್ಶನ ಅಂತ ಇರ್ಬೇಕು. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳ ಶ್ರಮದಿಂದ ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಯ್ತು. ಈಗ 2015 ಲಿಂದ ಹಿಡಿದು ಈಗವರೆಗೂ ನೀವೇನಾದ್ರೂ ಆ ಥೀಮ್ಸ್ ಅನ್ನ ಸ್ವಲ್ಪ ನೀವು ಗಮನ ಕೊಟ್ರೆ, ಫಸ್ಟ್ ಏನಂತ ಹೇಳಿದ್ರು, ಯೋಗ ಫಾರ್ ಹಾರ್ಮೋನಿ ಅಂತ ಪೀಸ್ ಅಂತ ಹೇಳಿದ್ರು ಫಸ್ಟ್. ಸೆಕೆಂಡ್, ಯೋಗ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ವೆಲ್ನೆಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ಪೀಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ಹೆಲ್ದಿ ಹಾರ್ಟ್ ಅಂತ ಹೇಳಿದ್ರು. ಆ ನಂತರ ಯೋಗ ವಿತ್ ಫ್ಯಾಮಿಲಿ ಅಂದ್ರು. ಯೋಗ ವಿತ್ ವೆಲ್ನೆಸ್ ಅಂತ ಹೇಳಿದ್ರು. ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ರು. ಯೋಗ ಫಾರ್ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತ ಹೇಳಿದ್ರು. ಆ ನಂತರ ಯೋಗ ಒನ್ ವರ್ಲ್ಡ್ ಒನ್ ಹ್ಯುಮ್ಯಾನಿಟಿ ಅನ್ನೋ ಕಾನ್ಸೆಪ್ಟ್ ಆ ನಂತರ ಬಂತು. ಈಗ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೀಗೆ ಬಂತು. ಸೊ ಈ ಎಲ್ಲದರಲ್ಲೂ ನಾವು ನೋಡಿದ ಕೂಡ ಪ್ರಾಮುಖ್ಯತೆ ಕೊಟ್ಟಿರೋದು ಹೆಲ್ತ್ಗೆ, ಪೀಸ್ಗೆ, ಹಾರ್ಮೋನಿಗೆ. ಬಟ್ ಇಲ್ಲಿ ಎಲ್ಲಿ ಕೂಡ ಯೋಗದ ಮುಖ್ಯ ಉದ್ದೇಶ ಎಲ್ಲೂ ರಿಫ್ಲೆಕ್ಟ್ ಆಗ್ತಾನೆ ಇಲ್ಲ.
0: ಅಂದ್ರೆ ಸಾಮಾನ್ಯ ಜನರಿಗೆ ಏನು ಅರ್ಥ ಮಾಡಿಸ್ಬೇಕು ಅದನ್ನಷ್ಟೇ ಹೇಳ್ತಾ ಇದ್ದಾರೆ ಅಂತ.
1: ಇಲ್ಲ, ಎರಡು ಬೇಕು ಅಂತ ಹೇಳ್ತಾರೆ.
0: ನೀವ್ ಹೇಳೋ ಯಮ ನಿಯಮ ಇವೆಲ್ಲ ನೋಡಿದ್ರೆ ಅಂದ್ರೆ ಆಚರಿಸೋದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಠಿಣವಾಗಿರುತ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ಸ್ವಸ್ಥವಾಗಿರ್ಬೇಕು ಅಂತಂದ್ರೆ ನೀವು ಆಸನ ಮಾಡಿ, ಧ್ಯಾನ ಮಾಡಿ, ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೇನೋ ಅಂತ.
1: ಇನ್ನೊಂದೇನಂದ್ರೆ ಯಾರು ಯೋಗ ಸಾಧನೆ ಮಾಡ್ತಾರೆ ಅವ್ರು ಎಲ್ಲರೂ ಶ್ಲೋಕಗಳ ಸ್ಪಷ್ಟ ಉಚ್ಚಾರಣೆ ಮಾಡ್ಬೇಕು ಅನ್ನೋದು, ಅದರ ಅರ್ಥ ತಿಳ್ಕೊಂಡ್ರೆ ಸಾಕು. ಏಮ್ಸ್ ಡೆಲ್ಲಿನಲ್ಲಿ ಅವರು ಒಂದು ಮೋಟೋ ಇದೆ, ಶರೀರ ಮಧ್ಯ ಕಲು ಧರ್ಮ ಸಾಧನಂ ಅಂತ ಹೇಳಿದೆ. ಇದು ಕಾಳಿದಾಸ ಬರೆದ್ರು ಅಂತ ಕುಮಾರ ಸಂಭವದಿಂದ ಬಂದಿದೆ. ಅಲ್ಲಿ ಶಿವ ಪಾರ್ವತಿ ಅವ್ರಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಶರೀರ ಮಧ್ಯ ಕಲು ಧರ್ಮ ಸಾಧನಂ ಅಂದ್ರೆ ನೀವು ಆರೋಗ್ಯವಾಗಿ ಇದ್ರೇನೆ ಎಲ್ಲಾ ಧರ್ಮಗಳನ್ನ ನೀವು ಪಾಲನೆ ಮಾಡುವುದು, ಸಾಧನೆ ಮಾಡುವುದು ಅಂತ. ಹಾಗಾಗಿ ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್ ಅನ್ನೋದು ಏನಿದೆ, ಇದು ಒಂದು ಮಾಧ್ಯಮ, ಇದು ಅಂತಿಮ ಗುರಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಸರಿ, ಯೋಗ ಮತ್ತು ತತ್ವಶಾಸ್ತ್ರದಲ್ಲಿ ಅನೇಕ ಪುಸ್ತಕಗಳನ್ನ ಬರೆದಿರಿ, ಆ ಕುರಿತಾಗಿ ಹೇಳಿ.
1: ವೇದಾಂತ ಫಾರ್ ವರ್ಲ್ಡ್ ಪೀಸ್ ಅಂತ ಈಗ ರೀಸೆಂಟ್ಲಿ ಬರೆದಿರುವಂತಹ ಬುಕ್, ಅದರಲ್ಲಿ ವಿಶ್ವಶಾಂತಿಗೆ ವೇದಾಂತದ ಕೊಡುಗೆ ಏನು ಅನ್ನೋದು ಇದನ್ನ ಬರೆದಿದ್ದೇನೆ. ಬಹಳಷ್ಟು ಫಿಲಾಸಫಿ ರಿಲೇಟೆಡ್, ಈಗ ಧರ್ಮ ಅಂದ್ರೆ ಏನು, ನನ್ನ ಸ್ಪೆಷಲೈಸೇಷನ್ ಬಂದು ಭಾರತೀಯ ತತ್ವಶಾಸ್ತ್ರದಲ್ಲೇ ನನ್ನ ಸ್ಪೆಷಲೈಸೇಷನ್ ಇರೋದು. ಹೀಗಾಗಿ ಬಹಳಷ್ಟು ರಿಸರ್ಚ್ ಆರ್ಟಿಕಲ್ಸ್, ಜರ್ನಲ್ಸ್, ಬುಕ್ಸ್ ಎಲ್ಲ ಪಡೆದಿದ್ದೇನೆ.
0: ಯೋಗದಲ್ಲಿ?
1: ಯೋಗದಲ್ಲಿ ಕೂಡ. ಈಗ ರೀಸೆಂಟ್ಲಿ ಈ ಇಂಟರ್ನ್ಯಾಷನಲ್ ಯೋಗ ಡೇಗೆ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದೇನೆ. ಅದರಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ, ಎಲ್ಲಾ ಗ್ರಂಥಗಳನ್ನು ಬರೀ ಪತಂಜಲಿ ಯೋಗ ಸೂತ್ರವಷ್ಟೇ ಅಲ್ಲ, ಅದರಲ್ಲಿ ಭಗವದ್ಗೀತಾ ಆಗಿರ್ಬೋದು, ಹಠಯೋಗ ಪ್ರದೀಪಿಕ ಆಗಿರ್ಬೋದು, ಗ್ರಂಥ ಸಂಹಿತ ಆಗಿರ್ಬೋದು, ಶಿವ ಸಂಹಿತ ಆಗಿರ್ಬೋದು, ಅಥವಾ 20 ಯೋಗ ಉಪನಿಷತ್ಗಳಾಗಿರ್ಬೋದು, ಇದನ್ನ ಎಲ್ಲವನ್ನ ಅಧ್ಯಯನ ಮಾಡಿ ಅದೊಂದು ಲೇಖನ ಬರೆದಿದ್ದೇನೆ.
0: ಸಾಮಾನ್ಯವಾಗಿ ನಾವು ಪತಂಜಲಿ ಮಹರ್ಷಿಯನ್ನ ಯೋಗದ ಪಿತಾಮಹ ಅಂತ ಹೇಳ್ತೀವಿ, ಆದ್ರೆ ಆದಿ ಯೋಗಿ ಅಂತ ಶಿವನಿಗೆ ಮೊದಲಿಂದ ಇದೆ.
1: ಹೌದು
0: ಸರ್. ಜೂನ್ ಅಂತಂದ್ರೆ ಈಗ ಯೋಗ ಮಂತ್ ಅಂತ ಹೇಳ್ತಾರೆ. ಈ ಸಲದ ಅಧಿಕೃತ ಘೋಷವಾಕ್ಯ ಏನು ಯೋಗ ದಿನದ್ದು, ಹಾಗೆ ಅದರ ಉದ್ದೇಶ ಏನು?
1: ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನಂತಂದ್ರೆ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಅವರು ಕೊಟ್ಟಿದ್ದಾರೆ. ಏಜ್ ಅನ್ನೋದು ಏನಿದೆ, ಯಾಕಂದ್ರೆ ಮೆಟಬಾಲಿಕ್ ಮತ್ತೆ ಕೆಟಬಾಲಿಕ್ ಆಕ್ಟಿವಿಟೀಸ್ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹೆಲ್ದಿ ಏಜಿಂಗ್ ಏನಂತಂದ್ರೆ, ಆ ಏಜಿಂಗ್ ಪ್ರೊಸೆಸ್

0: ಏನಿದೆ ಅದನ್ನ ನಾವು ಥ್ರೂ ಯೋಗ ಪ್ರಾಕ್ಟೀಸ್ ದಿಂದ ನಾವು ಅದನ್ನ ಸ್ಲೋ ಡೌನ್ ಮಾಡಬಹುದು. ಯಾಕಂದ್ರೆ ಈಗ ನೋಡಿ ಎರಡು ಪ್ರಕಾರದ ಏಜ್ ಇರುತ್ತೆ, ಒಂದು ಕ್ರೊನೊಲಾಜಿಕಲ್ ಏಜ್ ಇರುತ್ತೆ, ಇನ್ನೊಂದು ಮೆಟಬಾಲಿಕ್ ಏಜ್ ಇರುತ್ತೆ. ಕ್ರೊನೊಲಾಜಿಕ್ ಏಜ್ ಅಂದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್ ಮೇಲೆ ನಿರ್ಧಾರವಾಗಿರುತ್ತೆ, ಆದ್ರೆ ಮೆಟಬಾಲಿಕ್ ಏಜ್ ಅಂದ್ರೆ ದಟ್ ಈಸ್ ದಿ ಏಜ್ ಆಫ್ ಯುವರ್ ಬಾಡಿ. ಸೊ ನಮ್ಮ ಕ್ರೊನೊಲಾಜಿ ಏಜ್ ಕಿಂತ ನಮ್ಮ ಮೆಟಬಾಲಿಕ್ ಏಜ್ ಏನಾದರೂ ಕಮ್ಮಿ ಇತ್ತಂತಂದ್ರೆ ದೆನ್ ದಟ್ ಪರ್ಸನ್ ಈಸ್ ಹೆಲ್ದಿ, ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಯೋಗದಿಂದ ಇದನ್ನ ನಾವು ಸಾಧನೆ ಮಾಡಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅಂತ ಈ ಶಬ್ದ ಬಳಸುವಾಗ ನಾವು ಆಸನಗಳ ಅಂತ ಇಂಪ್ಲೈ ಮಾಡ್ತಾ ಇದೀವ, ಪ್ರಾಣಾಯಾಮ ಅಂತ ಇಂಪ್ಲೈ ಮಾಡ್ತಾ ಇದೀವ, ಯಮ ನಿಯಮಗಳಂತ ಇಂಪ್ಲೈ ಮಾಡ್ತಾ ಇದೀವ. ಇದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಏಜ್ ಆಗಿರಲಿ ಪ್ರಾಣಾಯಾಮ ಯಾರು ಬೇಕಾದ್ರೂ ಮಾಡಬಹುದು. ಈವನ್ ದ ಪರ್ಸನ್ ಇಸ್ ರೆಸ್ಟಿಂಗ್ ಆನ್ ಬೆಡ್ ಆಲ್ಸೋ ಕ್ಯಾನ್ ಡೂ ಪ್ರಾಣಾಯಾಮ. ಆಸನಗಳು ಕೂಡ ಅಷ್ಟೇ, ಸಿಂಪಲ್ ಆಸನಗಳನ್ನು ಮಾಡಬಹುದು ವಿತ್ ಮಿನಿಮಲ್ ಸ್ಟ್ರೆಂತ್. ಇಲ್ಲಿ ಏನಂತಂದ್ರೆ ಇಟ್ಸ್ ಮೋರ್ ಅಬೌಟ್ ಬೀಯಿಂಗ್ ಇನ್ ದಟ್ ಪೋಶ್ಚರ್.
1: ಎಷ್ಟೊತ್ತು ನಿಲ್ತೀವಿ ಆ ಒಂದು ಆಸನದಲ್ಲಿ?
0: ಹೌದು ಹೌದು, ಪೂರ್ಣಸ್ಥಿತಿ ಬಂದಾಗ. ಹೌದೌದು, ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಆ ಆಸನ ಮಾಡುವಾಗ ನಮ್ಮ ಧ್ಯಾನ ಎಲ್ಲಿದೆ, ಬ್ರೀದಿಂಗ್ ಪ್ಯಾಟರ್ನ್ ಹೇಗಿದೆ ಅನ್ನೋದು ಅದು ತುಂಬಾ ಮುಖ್ಯ. ಅಂದ್ರೆ ಬೆಂಡ್ ಆಗುವಾಗ ಎಕ್ಸೆಲ್ ಆಗುತ್ತೆ, ಆ ಸ್ಟ್ರೆಚ್ ಆಗುವಾಗ ಇನ್ಹೇಲ್ ಆಗುತ್ತೆ. ಆ ಪೂರ್ಣ ಸ್ಥಿತಿ ಬಂದಾಗ ಇನ್ ದಿ ಬಿಗಿನಿಂಗ್ ಸ್ಟೇಜಸ್ ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅನ್ನ ನಾರ್ಮಲ್ ಆಗಿ ಇಡಬಹುದು.
1: ಸರ್, ಇತ್ತೀಚೆಗೆ ಗುಜರಾತ್ ನಲ್ಲಿ ನಡೆದ ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 79 ರಾಷ್ಟ್ರಗಳು ಭಾಗವಹಿಸಿದ್ದು, ಅದರಲ್ಲಿ ಭಾರತ 114 ಮೆಡಲ್ ಪಡೆದು ಚಾಂಪಿಯನ್ ಆಗಿತ್ತು. ರಾಘವೇಂದ್ರ ಅವರೇ ಹೇಳಿ, ಯೋಗ ಮೊದಲು ಅಧ್ಯಾತ್ಮ, ನಂತರ ಆರೋಗ್ಯ, ಈಗ ಕ್ರೀಡೆಯಾಗಿ ಬದಲಾಗ್ತಾ ಇದೆ, ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಇತ್ತೀಚೆಗಂತೂ ಅದು ಕ್ರೀಡೆಯಾಗಿ ಬದಲಾವಣೆ ಆಗ್ತಾ ಇದೆ, ಅನೇಕ ಸ್ಪರ್ಧೆಗಳು ನಡೀತಾ ಇದೆ ಅಲ್ಲಲ್ಲಿ, ಏನ್ ಹೇಳ್ತೀರಿ ಇದಕ್ಕೆ?
0: ಈ ಸ್ವರ್ಣ ಪದಕಗಳನ್ನ ಪಡೆದಿದ್ದಾರೋ ಅಥವಾ ಯಾರು ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತವನ್ನ ರಿಪ್ರೆಸೆಂಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು, ಒಳ್ಳೇದೇ. ಆಕ್ಚುಲಿ ಈಗ ಸ್ಪೋರ್ಟ್ ಅಂತ ಬಂದಿದ ನಂತರ ಅದು ಏನಾಗುತ್ತೆ, ಇಡೀ ವರ್ಲ್ಡ್ ನಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಜ್ಞಾನ ಪರಂಪರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ವಿಶ್ವಗುರು ಅಂತ ನಾವೇನು ಹೇಳ್ತಾ ಇದೀವಿ ಅದು ಈಗ ನಿಜ ಆಗ್ತಾ ಇದೆ ಅನ್ನೋ ಇದು ಒಂದು ಸೂಚಕ.
1: ಸೊ ಈಗ ಸ್ಪರ್ಧೆಯಾಗಿ ಯೋಗ ನಡೆದ್ರೆ ಅನೇಕ ಕಾಂಪಿಟೇಷನ್ಗಳು ನಡೀತದೆ. ಸೊ ಹಾಗಾಗಿ ದೇಶ ವಿದೇಶದಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಇಷ್ಟಪಡ್ತಾರೆ.
0: ಹೌದು,
1: ನೀವೀಗ ಯೋಗ ಮಾಡ್ರಿ, ದಿನ ಮನೆಯಲ್ಲಿ ಆರೋಗ್ಯವಂತರಾಗಿರ್ತೀರಿ ಅಂತಂದ್ರೆ ಯಾರು ಮಾಡಲ್ಲ. ಸೊ ಅದೇ ಸ್ಪರ್ಧೆಯಾಗಿ ತೆಗೆದುಕೊಂಡು ನಿನ್ನ ಭವಿಷ್ಯ ಇದರಲ್ಲಿ ಭದ್ರವಾಗಿದೆ ಅಂತ ಹೇಳಿದಾಗೆ ಮಾಡ್ತಾರೆ. ಆ ರೀತಿ ಬದಲಾವಣೆ ಆಗ್ಬೋದೇನು ಯೋಗವನ್ನು ಕ್ರೀಡೆಯಲ್ಲಿ ಅಳವಡಿಸಿಕೊಂಡ್ರೆ?
0: ಇಲ್ಲ, ಒಳ್ಳೇದೆ. ಸ್ಪೋರ್ಟ್ಸ್ ಮ್ಯಾನ್ ಅಷ್ಟೇ ಇದನ್ನ ಏನಾದರೂ ಅವರು ಫಾಲೋ ಮಾಡಿದ್ರೆ ಸೊಸೈಟಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದಿ ಎಂಟೈರ್ ಸೊಸೈಟಿ ಶುಡ್ ಫಾಲೋ ಇಟ್. ಅದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದಿಕ್ ಗ್ರಂಥಗಳಲ್ಲೆಲ್ಲ ನಾವು ನೋಡಿದ್ರೆ ಅಷ್ಟಾಂಗ ಹೃದಯಂ ಆಗ್ಲಿ, ಅಷ್ಟಾಂಗ ಸಂಗ್ರಹ ಆಗ್ಲಿ, ಎರಡು ತುಂಬಾ ಪ್ರಮುಖವಾದ ಕಾನ್ಸೆಪ್ಟ್ಸ್ ಇರುತ್ತೆ. ಒಂದು ದಿನಚರ್ಯ, ಒಂದು ಋತುಚರ್ಯ ಅಂತ. ಸೊ ಇಂಥ ಕಾನ್ಸೆಪ್ಟ್ಸ್ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಟೇಜ್ಲಿಂದ ನಾವೇನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಹೆಲ್ತ್ ಅವೇರ್ನೆಸ್, ಹೇಗೆ ತಿನ್ಬೇಕು, ಹೇಗಿರ್ಬೇಕು, ದಿನಚರ್ಯ ಹೇಗಿರ್ಬೇಕು, ಋತುಚರ್ಯ ಹೇಗಿರ್ಬೇಕು ಅನ್ನೋದು, ದಿಸ್ ಇಸ್ ವಾಟ್ ಐ ಮೀನ್ ಹೆಲ್ದಿ ಲಿವಿಂಗ್. ದಿಸ್ ಇಸ್ ವೆರಿ ನ್ಯೂಟ್ರಲ್, ದಿಸ್ ಇಸ್ ಹೆಲ್ತ್ ರಿಲೇಟೆಡ್. ಅದನ್ನಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅದನ್ನ ಹೋಲಿಸಿ ನೋಡುವಂತ ಅವಶ್ಯಕತೆನೆ ಬೇಕಾಗಿಲ್ಲ.
1: ಒಬ್ಬ ಕ್ರೀಡಾಪಟು ಆಗುವ ಪೂರ್ವದಲ್ಲಿ ಯೋಗಪಟು ಆದ್ರೆ ಏನೆಲ್ಲ ಲಾಭವಿದೆ?
0: ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಯೋಗ ಮಾಡಿ ಆನಂತರ ಬೇರೆ ಕ್ರೀಡೆಗೆ ಹೋಗ್ಲಿ ಅಥವಾ ಬೇರೆ ಕ್ರೀಡೆ ಮಾಡಿ ಆನಂತರ ಯೋಗಕ್ಕೆ ಬರಲಿ, ತುಂಬಾ ಪ್ರಾಮುಖ್ಯ ಅಂತಂದ್ರೆ ಅವನೇನಾದ್ರೂ ಒಂದು ಸ್ಪೋರ್ಟ್ ನಲ್ಲಿ ಅವನೇನಾದ್ರೂ ಅವನ ಡೆಡಿಕೇಶನ್, ಅವನ ಡಿಸಿಪ್ಲಿನ್ ಇತ್ತು ಅಂದ್ರೆ ಅವನ ಯಾವ ಸ್ಪೋರ್ಟ್ ಬೇಕಾದ್ರೂ ಅವನು ಮಾಡಬಹುದು. ಹಾಗಾಗಿ ಈಗ ನೋಡಿ, ನಾನು ಬೇಸಿಕಲಿ ಐ ಕೇಮ್ ಫ್ರಮ್ ಮಾರ್ಷಲ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಆನಂತರ ಐ ಕೇಮ್ ಟು ಯೋಗ, ಹಾಗಾಗಿ ನನಗೆ ಯೋಗ ಏನು ಕಷ್ಟ ಆಗ್ಲಿಲ್ಲ. ಆನಂತರ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್, ಬಾಡಿ ಬಿಲ್ಡಿಂಗ್, ಅದು ಕೂಡ ನನಗೆ ಕಷ್ಟ ಆಗ್ಲಿಲ್ಲ. ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಸ್ಪೋರ್ಟ್ ಇರಲಿ, ಬಟ್ ಇಫ್ ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಡಿಸಿಪ್ಲಿನ್ ಸ್ಪೋರ್ಟ್ಸ್ ಮ್ಯಾನ್, ಅವನು ಯಾವ ಫೀಲ್ಡ್ ಬೇಕಾದ್ರೂ ಅವನು ಆರಿಸ್ಕೋಬಹುದು. ಆ ಸಬ್ಸ್ಟ್ರಾಕ್ಟಮ್, ಆ ಬೇಸ್ ಏನಿದೆಯಲ್ಲ, ದಟ್ ದ ಸ್ಪೋರ್ಟ್ಸ್ ವಿಲ್ ಗಿವ್ ಹಿಮ್.
1: ಅಂದ್ರೆ ಈಗ ಯಾವುದೇ ಒಂದು ಕ್ರೀಡೆಗೆ ಯೋಗ ಒಂದು ಬುನಾದಿ ಆಗ್ಬೋದಾ ಅಂತ?
0: 100%. ಈಗ ನೋಡಿ, ಯೋಗ ಅಂತಂದ್ರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಮೆಂಟಲ್ ಕಂಡೀಷನಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಮೆಂಟಲ್ ಕಂಡೀಷನಿಂಗ್ ಇಲ್ಲ ಅಂತಂದ್ರೆ ಹಿ ಕೆನಾಟ್ ಬಿ ಅ ಸಕ್ಸಸ್ಫುಲ್ ಸ್ಪೋರ್ಟ್ಸ್ ಮ್ಯಾನ್. ಯಾಕಂದ್ರೆ ಸ್ಪೋರ್ಟ್ಸ್ ಅಂತಂದ್ರೆ ಗೆಲುವು ಮತ್ತೆ ಸೋಲು ಏನಿದೆಯೋ, ದಿಸ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಸ್ಪೋರ್ಟ್ಸ್ ಮ್ಯಾನ್ ಲೈಫ್. ಯೋಗ ಶಾಸ್ತ್ರದಲ್ಲಿ ಪ್ರಮುಖವಾದ ಇನ್ನೊಂದು ಗ್ರಂಥ ಏನು ಅಂತಂದ್ರೆ ಅದು ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆ ಏನು ಹೇಳುತ್ತೆ ಅಂತಂದ್ರೆ, ಸ್ಥಿತಪ್ರಜ್ಞ ಅಂತ ಹೇಳುತ್ತೆ. ಜಯದಲ್ಲಿನೂ ಅಪರಜಯದಲ್ಲಿನೂ, ಗೆಲುವಿನಲ್ಲಿನೂ ಸೋಲಿನಲ್ಲೂ ಯಾವಾಗ್ಲೂ ಸಮಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳುತ್ತೆ.
1: ಅಂದ್ರೆ ಸಮಚಿತ್ತತೆ.
0: ಹೌದು ಹೌದು ಹೌದು. ಅದೇ ಪ್ರಕಾರ ಇನ್ನೊಂದು ಕಾನ್ಸೆಪ್ಟ್ ಕೂಡ ಶ್ರೀಮದ್ ಭಗವದ್ಗೀತೆ ಹೇಳುತ್ತೆ, ತಿತಿಕ್ಷಾ ಅಂತ. ಅಂದ್ರೆ ಎಂತ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಇದ್ರೂ ಕೂಡ ಅದು ಸಮರ್ ಆಗಿ

0: ಇರ್ಬೋದು, ಅದು ವಿಂಟರ್ ಆಗಿರ್ಬೋದು, ಅದು ಕಂಫರ್ಟ್ ಆಗಿರ್ಬೋದು, ಅದು ಕಷ್ಟದಾಯಕವಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಆ ಸಮಸ್ಥಿತಿಯನ್ನು ಹೊಂದಿರಬೇಕು ಅನ್ನೋ ಹೇಳುವಂತ ಅದು ಈ ಎರಡು ಕಾನ್ಸೆಪ್ಟ್ಸ್ ಏನಿದೆಯಲ್ಲ ಅದು ನಾವು ತಗೋಬಹುದು.
1: ಇದೇ ವಿಷಯಕ್ಕೆ ಸ್ವಲ್ಪ ಮುಂದೆ ಹೋಗೋದಾದ್ರೆ, ಸೋಲು ಗೆಲುವು ಅನ್ನೋದು ಸಾಮಾನ್ಯ ವ್ಯಕ್ತಿಯನ್ನು ಕಾಡುತ್ತೆ, ಧೃತಿಗೆಡಿಸ್ಬಿಡ್ತದೆ. ಇನ್ನು ಕ್ರೀಡಾಪಟುಗಳಿಗಂತೂ ಬಹಳ ಒತ್ತಡವನ್ನ ತರ್ತದೆ. ಕ್ರೀಡಾಪಟುಗಳು ಯೋಗವನ್ನ ಜೀವನದ ಭಾಗವಾಗಿಸಿಕೊಂಡ್ರೆ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬಹುದಾ?
0: ಹೌದು ಹೌದು, 100%.
1: ಯಾವ ರೀತಿ ಹೇಳ್ತೀರಾ ಅದನ್ನ?
0: ಈಗ ಅಪರಿಗ್ರಹ ಅಂತ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ಹಾಗಾಗಿ ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಏನಂತಂದ್ರೆ, ಅದು ಗೆಲುವು ಮತ್ತು ಸೋಲು ಅನ್ನೋದು ಏನಿದೆ ಅದು ಎರಡು ಸೇಮ್ ಲೆವೆಲ್ ನಲ್ಲಿ ತಗೊಳ್ಳುವಂತಹ ಒಂದು ಮನೋಭಾವ ಅವನಲ್ಲಿ ಡೆವಲಪ್ ಆಗಬಹುದು. ದಟ್ ವಿಲ್ ಕಮ್ ಥ್ರೂ ಪ್ರಾಕ್ಟಿಸ್ ಆಫ್ ಯೋಗ. ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅನ್ನುವಾಗ ಬರೇ ನಾವು ಪತಂಜಲಿ ಯೋಗ ಸೂತ್ರವನ್ನು ಅಷ್ಟೇ ಆಧಾರವಾಗಿ ಇಟ್ಟು ನಾವು ಚರ್ಚೆಯನ್ನು ಮುಂದುವರಿಸಬಾರದು. ಯಾಕಂದ್ರೆ ನಾನು ಹೇಳಿದೆ, 20 ಯೋಗ ಉಪನಿಷತ್ಗಳಿವೆ, ಶ್ರೀಮದ್ ಭಗವದ್ಗೀತೆ ಇದೆ, ಗ್ರಂಥ ಸಂಹಿತ ಇದೆ, ಹಠಯೋಗ ಪ್ರದೀಪಿಕ ಇದೆ, ಶಿವ ಸಂಹಿತ ಇದೆ, ಇದು ಎಲ್ಲವೂ ಯೋಗಿ ಗ್ರಂಥಗಳೇ. ನಮ್ಮ ಅಪ್ರೋಚ್ ಅನ್ನೋದು ಏನಿದೆ ಅದು ಬರೇ ಒಂದು ಗ್ರಂಥಕ್ಕೆ ಸೀಮಿತವಾಗಿರಬಾರದು ಅಂತ ಹೇಳೋದು.
1: ಸೋತಾಗ ಕುಗ್ಗೋದು, ಗೆದ್ದಾಗ ಹಿಗ್ಗೋದು, ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಂತಂದ್ರೆ ಯೋಗವನ್ನ ನಮ್ಮ ಜೀವನದ ಭಾಗವಾಗಿಸ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ?
0: ಹೌದು ಹೌದು. ಯಾಕಂದ್ರೆ ಈಗ ನೋಡಿ, ನಾವು ಪ್ರಾಣಾಯಾಮ ಮಾಡುವಾಗ ಅದರಲ್ಲಿ ರೇಷಿಯೋಸ್ ಇರುತ್ತೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಆ ಚಿತ್ತವನ್ನ, ಆ ಮಾಡಿಫಿಕೇಶನ್ಸ್ ಅನ್ನ ಕಂಟ್ರೋಲ್ ಮಾಡದೇ ಯೋಗ ತಾನೇ. ಸೊ ಮೆಂಟಲ್ ಕಂಡೀಷನಿಂಗ್ ಬರೋದೇ ಅಲ್ಲಿಂದ.
1: ಇತ್ತೀಚೆಗೆ ಅದೇ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ, ಸಾಮಾನ್ಯ ಜನರಲ್ಲೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರೋದು, ಒತ್ತಡಕ್ಕೊಳಗಾಗೋದು, ಇವೆಲ್ಲ ನೋಡ್ತಾ ಇರ್ತೀವಿ ನಾವು. ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕಂದ್ರೆ ಯೋಗ ನಮ್ಗೆ ಬಹಳ ಉಪಯೋಗ ಅಂತ ಹೇಳಬಹುದು.
0: ಹೌದೌದು, ಅಷ್ಟೇ ಅಲ್ಲ, ಅದರಲ್ಲಿ ಯಾವ ಪ್ರಕಾರ ನಾವು ಭೋಜನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಕುರಿತ ಕೂಡ ತುಂಬಾ ವಿವರಣೆ ಇದೆ. ಈಗ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ಟಾಪಿಕ್ ಅನ್ನ ನೀವು ರೇಸ್ ಮಾಡಿದ್ರಿ. ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಬರೀ ಎಕ್ಸಸೈಸಸ್, ಕಂಡೀಷನಿಂಗ್ ಇದೆ ಅಷ್ಟೇ ಅಲ್ಲ, ಡಯಟ್ ಅನ್ನೋದು ಏನಿದೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ.
1: ಯೋಗಾಸನ ಮಾಡುವ ಪೂರ್ವದಲ್ಲಿನೂ ಕೂಡ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಿ. ಅಂದ್ರೆ ಊಟ ಹೇಗ್ ಮಾಡ್ಬೇಕು, ನಿದ್ದೆ ಹೇಗ್ ಮಾಡ್ಬೇಕು, ಅವರ ದಿನಚರಿ ಹೇಗಿರ್ಬೇಕು ಅನ್ನೋದ್ರ ಕುರಿತಾಗಿನೂ ಕೂಡ ಯೋಗದ ಪೂರ್ವದಲ್ಲಿ ಇದೆ. ಅಂದ್ರೆ ಯೋಗಾಸನ ಮಾಡುವ ಪೂರ್ವದಲ್ಲಿ ಅದೇ ಯಮ ನಿಯಮ ಅಂತ ನೀವ್ ಹೇಳಿದ್ರಲ್ಲ,
0: ಅದೇ ಪ್ರಕಾರ ನಾವು ಹಠಯೋಗ ಪ್ರದೀಪಿಕದಲ್ಲಿ ನಾವು ನೋಡಿದ್ರು ಕೂಡ ಅವರು ಯೋಗಾಸನಕ್ಕಿಂತ ಮುಂಚೆ ಷಟ್ಕ್ರಿಯೆಗಳು ಅಂತ ಹೇಳ್ತಾರೆ, ಪ್ಯೂರಿಫಿಕೇಶನ್ ಟೆಕ್ನಿಕ್ಸ್, ಅದನ್ನೆಲ್ಲ ಪ್ಯೂರಿಫೈ ಮಾಡಿ ಆನಂತರ ನಮ್ಮ ಶರೀರವನ್ನ ಆ ಸ್ಟೇಜ್ಗೆ ಅವರು ತಗೊಂಬಂದಿದ ನಂತರ ಆನಂತರ ಯೋಗ ಅಭ್ಯಾಸ ಪ್ರಾರಂಭವಾಗುತ್ತದೆ. ಷಟ್ಕ್ರಿಯೆಗಳು ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯೋಗ.
1: ಸರ್, ಇತ್ತೀಚೆಗೆ ಕ್ರೀಡಾಪಟುಗಳು ಚಿಕ್ಕ ವಯಸ್ಸಿನಲ್ಲಿ ಕ್ರೀಡಾಂಗಣದಲ್ಲಿ ಕುಸಿದು ಬೀಳುವ ಸನ್ನಿವೇಶವನ್ನ ನಾವು ಆಗಾಗ ಕಾಣ್ತಾ ಇರ್ತೀವಿ, ಇದಕ್ಕೆ ಯೋಗದಲ್ಲಿ ಪರಿಹಾರ ಇದೇನಾ ಅಂತ?
0: ಅಲ್ಲ, ಡೆಫಿನೆಟ್ಲಿ. ಏನಂತಂದ್ರೆ, ಒಂದು ನಾನು ಏನ್ ಹೇಳಿದೆ ಅಂದ್ರೆ ಡೈಟರಿ ಹ್ಯಾಬಿಟ್ಸ್, ಮತ್ತೆ ಇನ್ನೊಂದು ಏನಂತಂದ್ರೆ ಸ್ಟ್ರೆಸ್, ಯೋ ಕಾರ್ಟಿಸೋಲ್ ಲೆವೆಲ್ಸ್. ಹಾಗಾಗಿ ಪ್ರತಿಯೊಂದು ಇನ್ನೊಂದು ಏನಂತಂದ್ರೆ, ಪ್ರತಿಯೊಂದು ಸ್ಪೋರ್ಟ್ಸ್ ಮ್ಯಾನು ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಅವನು ಬ್ಲಡ್ ವರ್ಕ್ ಅನ್ನು ಅವನು ಮಾಡಿಸ್ಲೇ ಇರಬೇಕು. ಯಾಕಂದ್ರೆ ಎಕ್ಸ್ಟರ್ನಲ್ಲಿ ನೋಡ್ಲಿಕ್ಕೆ ಹೆಲ್ದಿ ಆಗಿದ್ರು ಕೂಡ ಇಂಟರ್ನಲ್ಲಿ ಅವ್ರ ಬಾಡಿ ಕಂಡೀಷನ್ ಏನಿದೆ ಅಂತ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಬೆಸಿಟಿ ಅಂತ ಹೇಳ್ತೇವೆ, ಈಗ ಸಬ್ಕ್ಯೂಟಿನಸ್ ಫ್ಯಾಟ್ ಗಿಂತ ತುಂಬಾ ಡೇಂಜರಸ್ ಇರೋದು ವಿಸರಲ್ ಫ್ಯಾಟ್. ಹಾಗಾಗಿ ಎಕ್ಸ್ಟರ್ನಲ್ಲಿ ನೋಡಿದ್ರೆ ಹಿ ಮೇ ಬಿ ಸ್ಲಿಮ್ ಅಂಡ್ ಫೈನ್, ಬಟ್ ಇಂಟರ್ನಲ್ಲಿ ಆ ವಿಸರಲ್ ಫ್ಯಾಟ್ ಲೆವೆಲ್ ಏನಿದೆ ಅನ್ನೋದು ತುಂಬಾ ಕಷ್ಟ. ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಬ್ಲಡ್ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಅ ಸ್ಪೋರ್ಟ್ಸ್ ಮ್ಯಾನ್. ಪ್ಯಾರಾಮೀಟರ್ಸ್ ನಲ್ಲಿ ಏನಾದ್ರೂ ಸ್ವಲ್ಪ ಡಿಫರೆನ್ಸಸ್ ಏನಾದ್ರೂ ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ನಾವು ರೆಕ್ಟಿಫೈ ಮಾಡ್ಕೋಬಹುದು.
1: ಎಕ್ಸಸೈಸ್ ಇವೆಲ್ಲ ಬಹಳ ಫಾಸ್ಟ್ ಆಗಿ ಮಾಡ್ತೀವಿ, ಬ್ರೀದಿಂಗ್ ಫಾಸ್ಟ್ ಆಗಿರ್ತದೆ.
0: ಹೌದು,
1: ಅದೇ ಯೋಗ ಮಾಡುವಾಗ ನಿಧಾನವೇ ಪ್ರಧಾನ.
0: ಹೌದು ಹೌದು,
1: ಹಾಗಾಗಿ ನಿಧಾನತೆಯನ್ನ ಅಳವಡಿಸಿಕೊಂಡ್ರೆ ಯೋಗದಿಂದ ಉಪಯೋಗ ಆಗ್ಬೋದಾ ಅಂತ?
0: 100%. ಡೆಫಿನೆಟ್ಲಿ, ಈ ಸ್ಲೋ ಬ್ರೀದಿಂಗ್ ಪ್ಯಾಟರ್ನ್ ಏನಿದೆ ಅಥವಾ ನಾವಿನ್ನು ಡಯಾಫ್ರಮ್ ಅಬ್ಡೋಮಿನಲ್ ಬ್ರೀದಿಂಗ್ ಅಂತ ಅಂತೀವಿ, ಇದು ಕೂಡ ಇಂಪಾರ್ಟೆಂಟ್. ಬಟ್ ಏನಂತಂದ್ರೆ, ಅಟ್ ರೈಟ್ ಪ್ರಪೋರ್ಷನ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನಮ್ಮ ಮೆಂಟಲ್ ವೆಲ್ ಬೀಯಿಂಗ್, ನಮ್ಮ ಆರ್ಗನ್ಸ್ ಹೆಲ್ತ್, ನಮ್ಮ ಎಂಡೋಕ್ರೈನ್ ಸಿಸ್ಟಮ್. ಈಗ ಫಾರ್ ಇನ್ಸ್ಟೆನ್ಸ್, ಈಗ ನೋಡಿ ನಮ್ಮಲ್ಲಿ ಮೇಜರ್ ಅರೌಂಡ್ ಒಂದು 12 ಆರ್ಗನ್ ಸಿಸ್ಟಮ್ಸ್ ಇದೆ. ಆ ಪ್ರತಿಯೊಂದು ಆರ್ಗನ್ ಸಿಸ್ಟಮ್ ಪ್ರತಿಯೊಂದು ಆಕ್ಟಿವಿಟಿಗೆ ರಿಲೇಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಕೆಲೆಟಲ್ ಸಿಸ್ಟಮ್, ಅದು ಜಿಮ್ನಲ್ಲೇ ಡೆವಲಪ್ ಆಗೋದು. ಅದು ಅದೇ ಪ್ರಕಾರ ರೆಸ್ಪಿರೇಟರಿ ನಾವು ನೋಡ್ತೀವಿ, ಅದು ಪ್ರಾಣಾಯಾಮದಿಂದ ಅಥವಾ ಕಾರ್ಡಿಯೋ ಆಕ್ಟಿವಿಟಿಯಿಂದ ಅದಾಗುತ್ತೆ. ಪ್ರತಿಯೊಂದು ಸಿಸ್ಟಮ್ ನೋಡಿದಾಗ ಅದನ್ನ ಕಾಪಾಡಿಕೊಳ್ಳಿಕ್ಕೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಇದರ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಆ ರೈಟ್ ಬ್ಯಾಲೆನ್ಸ್ ಬೇಕು
1: ಅಂದ್ರೆ ಮೊದಲಿಗೆ ಅರ್ಥ ಮಾಡ್ಕೋಬೇಕು ನಾವು.
0: ಹೌದು ಹೌದು, ಈವನ್ ಯೋಗ ಪ್ರಾಕ್ಟೀಷನ್ ಮಾಡೋರಿಗೂ ಕೂಡ ದೇ ನೀಡ್ ಸ್ಟ್ರೆಂತ್. ಸೊ ಹಾಗಾಗಿ ದೇ ಶುಡ್ ಡೂ ದಿಸ್. ಅಂಡ್ ಯಾರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಆ ಯೋಗ ಇಸ್ ಅನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್, ಅವ್ರು ಇದನ್ನು ಕೂಡ ಮಾಡಲೇಬೇಕು. ಯೋಗ ವಿಲ್ ಗಿವ್ ಯು ಇಂಟರ್ನಲ್ ಹೆಲ್ತ್, ಪೀಸ್ ಆಫ್ ಮೈಂಡ್, ಟ್ರಾಂಕ್ಯುಲಿಟಿ. ಇಟ್ ಇಸ್ ಅ ಸ್ಟೆಪ್ ಟುವರ್ಡ್ಸ್ ಯುವರ್ ಕೈವಲ್ಯ. ಸರಿ, ಈಗ ಇಂಟರ್ನಲ್ ಹೆಲ್ತ್ ಆಯ್ತು, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕೂಡ ಆಯ್ತು. ನಿಮ್ಮವನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಆ ವಿದ್ಯಾ ಇಲ್ಲ.

0: ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್ ಟು ಯು? ಸೊ ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಕೂಡ ಬೇಕು. ಇದು ಎಲ್ಲವೂ ಬೇಕು ಇನ್ ರೈಟ್ ಪ್ರಪೋರ್ಷನ್ಸ್.
1: ಯೋಗ, ಕ್ರೀಡೆ ಮತ್ತು ತತ್ವಶಾಸ್ತ್ರ ಒಂದಕ್ಕೊಂದು ಬೆಸೆದುಕೊಂಡಿದೆ ಇದು.
0: ಹೌದು.
1: ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತೀರಾ ಇದನ್ನ?
0: ಮೂರು ಅವರು ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ದಿನಚರ್ಯದಲ್ಲಿ ಸ್ಟಾರ್ಟ್ ಆಗೋದೇ ಯೋಗದಿಂದ. ಯೋಗದಿಂದ ಆ ನಂತರ ಯೋಗ ಎಲ್ಲ ಮುಗಿಸಿದ ನಂತರ ದೆನ್ ಐ ಸ್ಟಾರ್ಟ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು. ಅಗೇನ್ ವೆನ್ ಐ ಗೋಯಿಂಗ್ ಟು ಬೆಡ್, ಅಗೇನ್ ಇಟ್ ಇಸ್ ಯೋಗ ನಿದ್ರ ಅಂಡ್ ದೆನ್ ಐ ಗೋ ಟು ಬೆಡ್. ಈ ನಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಾವು ಅಷ್ಟೊಂದು ಅನ್ಇಂಟರಪ್ಟೆಡ್ ಟೈಮ್ ಕೊಡ್ಲಿಕ್ಕೆ ಕಷ್ಟನೇ. ಈಗ ಫಾರ್ ಎಕ್ಸಾಂಪಲ್ ತಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರೆ ಅಂತ ತಿಳ್ಕೊಳ್ಳಿ, ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಅಂತಂದ್ರೆ ದೇರ್ ಯು ಕ್ಯಾನ್ ಡೂ ಯುವರ್ ಪ್ರಾಣಾಯಾಮ ಅಥವಾ ಬಹಳಷ್ಟು ಕ್ರಿಯೆಗಳಿವೆ. ಅಥವಾ ಟ್ರಾವೆಲಿಂಗ್ ಮಾಡೋದ್ರಲ್ಲಿನ ಟೈಮ್ನಲ್ಲಿನ ನಾವು ವಜ್ರೋಲಿ ಅಥವಾ ಸಹಜೋಲಿ ಅಥವಾ ಅಶ್ವಿನಿ ಮುದ್ರಾ ಇಲ್ಲಾಂದ್ರೆ ಮುದ್ರಾ ಮಾಡಬಹುದು. ಐ ಮೀನ್ ಇಟ್ ಸ್ಪ್ರೆಡ್ ಔಟ್. ಆಕ್ಚುಲಿ ಫಸ್ಟ್ ಏನಂತಂದ್ರೆ ನಮಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಫಸ್ಟ್ ಅದನ್ನ ನಾವು ಡಿಟರ್ಮೈನ್ ಮಾಡ್ಕೋಬೇಕು, ಅಥವಾ ನಮ್ಮಲ್ಲಿ ಯಾವ್ದು ಶಾರ್ಟ್ ಕಮಿಂಗ್ ಇದೆ ಅನ್ನೋದು ನೋಡ್ಕೊಂಡ್ಬಿಟ್ಟು ದಟ್ ಇಸ್ ಹೌ ಯು ನೀಡ್ ಟು ಪ್ಲಾನ್.
1: ನಮ್ಮ ಆರೋಗ್ಯದಲ್ಲಿ ಏನ್ ತೊಂದ್ರೆ ಇದೆ ಅದನ್ನ ನಾವು ಫಸ್ಟ್ ಅರ್ಥ
0: ಮಾಡ್ಕೊಂಡು
1: ಆಮೇಲೆ ಯೋಗಾಸನ ಅಥವಾ ಧ್ಯಾನ, ಧಾರಣ, ಮುದ್ರಾ ಇವೆಲ್ಲ ಮಾಡ್ಬೇಕು ಅಂತ.
0: ಅದಕ್ಕೆ ಈ ಪ್ಲಾನ್ ಅನ್ನೋದು ಏನಿದೆ ಇಟ್ ಇಸ್ ಪ್ಯೂರ್ಲಿ ಸಬ್ಜೆಕ್ಟಿವ್.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಘವೇಂದ್ರ ಅವರೇ, ಈ ಧಾವಂತದ ಜೀವನದಲ್ಲಿ ಯೋಗಕ್ಕೆ ಸಮಯನೇ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ, ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಯೋಗ ಮಾಡಬಹುದಾ ಅಂತ? ಒಂದು 15 ನಿಮಿಷ ಇದೆ ನಮಗೆ ಟೈಮ್, ಅಷ್ಟರಲ್ಲಿಯೂ ಕೂಡ ಯೋಗ ಮಾಡಬಹುದಾ?
0: ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಯಾರಿಟಿ ಅಂಡ್ ಚಾಯ್ಸ್. ಈಗ ನೋಡಿ, ಯಾರು ನಮ್ಮಲ್ಲಿ ಟೈಮೇ ಇಲ್ಲ ಅಂತ ಹೇಳ್ತಾರೋ ಅವರು ರೀಲ್ಸ್ ನೋಡ್ತಾ ಒಂದೆರಡು ತಾಸು ವೇಸ್ಟ್ ಮಾಡ್ತಾರೆ. ಸೊ ಇಟ್ಸ್ ಬೇಸಿಕಲಿ ಎ ಚಾಯ್ಸ್. ಈಗ ನೋಡಿ, ಇಟ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಹಾಗಾಗಿ ಯಾರಿಗೂ ಮಾಡಬೇಕು ಅಂತ ಪ್ರಬಲವಾದ ಇಚ್ಛೆ ಯಾರಲ್ಲಿ ಇದೆಯೋ ಅವರು ಕುಕಿಂಗ್ ಮಾಡ್ದಾಗ ಕೂಡ ಮಾಡಬಹುದು. ಒಂದ್ ಕೈನಲ್ಲಿ ಮುದ್ರಾ ಹಾಕೊಂಡ್ಬಿಟ್ಟು ಇನ್ನೊಂದು ಕೈನಲ್ಲಿ ಕುಕಿಂಗ್ ಮಾಡಬಹುದು. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್. ಇದರಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಏನಾದರೂ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಅಕಂಪ್ಲಿಷ್. ಇದರಲ್ಲಿ ಪರ್ಫೆಕ್ಷನ್ ಅನ್ನೋ ಸ್ಟೇಜ್ ಅನ್ನೋದು ಯಾವುದೂ ಇಲ್ಲ. ಇಟ್ ಇಸ್ ಪ್ರೋಗ್ರೆಸಿವ್. ಯು ಕೀಪ್ ಮೂವಿಂಗ್, ಯು ಕೀಪ್ ಡೂಯಿಂಗ್. ಇಟ್ಸ್ ಅ ಮ್ಯಾಟರ್ ಆಫ್ ಪರ್ಸನಲ್ ಚಾಯ್ಸ್. ಮಾಡಬೇಕನ್ನೋ ಅಂತ ಪ್ರಬಲವಾದ ಇಚ್ಛೆ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಅಗೇನ್, ಈಗ ನಾವು ಟ್ರೆಡಿಷನಲ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ದಟ್ ಇಸ್ ನಾಟ್ ದಿ ವೇ. ಯಾಕಂದ್ರೆ ಪ್ರತಿಯೊಂದು ಸ್ಥಿತಿನಲ್ಲಿ ಕೂಡ ಯು ಹ್ಯಾವ್ ಟು ಮೇಂಟೈನ್ ದಟ್ ಪೋಸ್ಚರ್, ಯು ಹ್ಯಾವ್ ಟು ಮೇಂಟೈನ್ ದಟ್ ಬ್ರೀದಿಂಗ್. ಇನ್ಹೇಲಿಂಗ್, ಎಕ್ಸೇಲಿಂಗ್ ಮತ್ತೆ ಹೋಲ್ಡಿಂಗ್ ದ ಬ್ರೆತ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಸ್ಟ್ರೇನ್ ಬರಬೇಕು ಅಂತಂದ್ರೆ ನಾವು ಫಾಸ್ಟ್ ಫಾಸ್ಟ್ ಆಗಿ ಮಾಡೋದು ಅಂತಂದ್ರೆ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಬಟ್ ಇದನ್ನ ಒಂದು ಎಕ್ಸಸೈಸ್ ರೂಪದಲ್ಲಿ ನಾವು ಏನಾದರೂ ನೋಡಿ ನಾವು ಮಾಡಲಿಕ್ಕೆ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್. ಬಟ್ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಹಾಗೆ ನಿಮಗೆ ಸ್ವೆಟಿಂಗ್ ಆಗಬೇಕು ಅಂತಂದ್ರೆ ಬೆಟರ್ ಯೂಸ್ ಅ ಸ್ಟೇರ್ ಕ್ಲೈಂಬರ್ ಅಥವಾ ಒಂದು ಎಲೆಪ್ಟಿಕಲ್ ಕ್ರಾಸ್ ಟ್ರೈನರ್ ಅಥವಾ ಯೂಸ್ ಅ ಟ್ರೆಡ್ಮಿಲ್ ಅಥವಾ ಸೈಕ್ಲಿಂಗ್ ಆಗಲಿ, ಅದು ಕುಂತಿದ್ದ ಪ್ಲೇಸ್ ನಲ್ಲೇ ಮಾಡಬಹುದು ತಾನೇ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಯು ಡೋಂಟ್ ಮಿಕ್ಸ್ ಅಪ್. ನಿಮ್ಗೆ ಏನ್ ಬೇಕು ಅನ್ನೋದು ಅದು ಮುಖ್ಯ ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಟ್ ಲಾಸ್ ಅನ್ನೋದು ಒಂದು ಮುಖ್ಯ ಉದ್ದೇಶವಾಗಿದ್ರೆ ಫ್ಯಾಟ್ ಲಾಸ್ ಎದರಲಿಂದ ಆಗುತ್ತೆ, ಆ ಆಕ್ಟಿವಿಟಿ ಮಾಡಿ. ಮನಃಶಾಂತಿ ಬೇಕು ಅಂತಂದ್ರೆ ಯಾವ ಆಕ್ಟಿವಿಟಿ ಮಾಡೋದ್ರಿಂದ ಮನಃಶಾಂತಿ ಸಿಗುತ್ತೋ ಅದನ್ನ ಮಾಡಿ, ಮಿಕ್ಸಪ್ ಮಾಡಬೇಡಿ ಅಂತ ಹೇಳೋದು ನಾನು. ಆಕ್ಚುಲಿ ಯೋಗ ಶಾಸ್ತ್ರದಲ್ಲಿ ಆ ಈಶ್ವರನಿಗೆ ಇನ್ನೊಂದು ಶಬ್ದ ಏನಂದ್ರೆ ಓಂಕಾರ. ಬ್ರಹ್ಮಸೂತ್ರಗಳಲ್ಲಿ ಕೂಡ ಆ ಪರಬ್ರಹ್ಮನಿಗೆ ಒಂದು ಐಡೆಂಟಿಫೈ ಆಗಿರುವಂತಹ ಸಿಂಬಲ್ ಯಾವುದು ಅಂತಂದ್ರೆ ಓಂಕಾರ. ಈ ಓಂಕಾರ ಏನಂತಂದ್ರೆ ಇದು ಜಾಗರಣ, ಸ್ವಪ್ನ, ಸುಸುಪ್ತಿ ಅನ್ನೋ ಈ ಮೂರು ಸ್ಟೇಜ್ಗೆ ರಿಪ್ರೆಸೆಂಟ್ ಮಾಡುತ್ತೆ. ಈ ಮೂರನ್ನು ಸೇರಿದ್ರೆ ಅದೇ ತುರಿಯಾವಸ್ಥೆ. ಈಗ ಓಂಕಾರ ಮಾಡುವಾಗ ಕೂಡ ಅದು ಕೂಡ ಒಂದು ಪ್ಯಾಟರ್ನ್ ಇದೆ. ಅಂದ್ರೆ ಓ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು, ಮ ಅನ್ನೋ ಶಬ್ದ, ಹ್ಮ್ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು ಅನ್ನೋದು ಇದೆ. ಸೊ ಇದು
1: ಮಾಡುವಾಗ
0: ಓಂಕಾರ ಓಂಕಾರ ಅದು ನಾಭಿಲಿಂದ ಪ್ರಾರಂಭವಾಗಿ ಹೋಗುತ್ತೆ. ಈ ಮೆಥಡ್ ಅನ್ನ ಫಾಲೋ ಮಾಡಿ ಅವ್ರೇನಾದ್ರೂ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಅದರಿಂದ ಲಾಭ ಆಗುತ್ತೆ. ಯಾಕಂದ್ರೆ ಆ ಫ್ರೀಕ್ವೆನ್ಸಿ ವಿಲ್ ವೇರಿ. ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಲ್ಲ, ಸೊ ಮ್ಯೂಸಿಕ್ ಥೆರಪಿನಲ್ಲಿ ಏನಂತಂದ್ರೆ ಇಟ್ ಬೇಸಿಕಲಿ ವಿತ್ ದಿ ಫ್ರೀಕ್ವೆನ್ಸಿ ಲೆವೆಲ್. ಸೊ ಈ ಪ್ರಕಾರ ಉಚ್ಚಾರ ಮಾಡಿದರೆ ಅದು ಲಾಭದಾಯಕ. ಪ್ಲೇನ್ ಆಗಿ ಬರೇ ಓಂ ಓಂ ಅಂದ್ರೆ ದಟ್ ವಿಲ್ ನಾಟ್ ಗಿವ್ ಯು ದಟ್ ಕೈಂಡ್ ಆಫ್ ರಿಸಲ್ಟ್.
1: ಅಂದ್ರೆ ಯಾವುದೇ ಆಗ್ಲಿ ಗುರು ಮುಖೇನ ಕಲಿಬೇಕು.
0: ಹೌದು, ಇದ್ರೆ ಉತ್ತಮ.
1: ಒಂದು ಪದ್ಧತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಗುರುಗಳು ಇರಲೇಬೇಕು ಮಾರ್ಗದರ್ಶನಕ್ಕೆ ಅಂತ.
0: ಗುರುಗಳು ಬೇಕೇ ಬೇಕು.
1: ಒಳ್ಳೇದು ರಾಘವೇಂದ್ರ ಅವರೇ, ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಒಳ್ಳೆಯ ಮಾಹಿತಿಯನ್ನ ಇಲ್ಲಿವರೆಗೆ ನೀವು ನಮ್ಮ ಕೇಳುಗರಿಗೆ ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇನ್ನೀಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ರವೀಂದ್ರ ಯಾವಗಲ್ ಅವರಿಂದ ತಬಲವಾದನ, ವೈಲಿನ್ ಸಹಕಾರ ಸಿಎನ್ ಚಂದ್ರಶೇಖರ್.

ಅಧೋಮುಹಿ ದಿಂದಿನ್ ನಾನಾ ದಿಂದಿನ್ ನಾನಾ ತಿಂತಿನ್ ನಾಟಕದೆ ಧಗತ್ತಗಡ ಧಗತ್ತಗಡ ಕತಕತಿ ತೀ ತೀ ನಾನಾ ನಗತೆ ರಗಟಗದ್ದಿಗೆ ನಾನಾಗೇತೆ ಇನ್ನ ಕತಗದ್ದಿ ಗಿನ್ನ ದತ್ತ.

0: ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಪಂಡಿತ್ ರವೀಂದ್ರ ಯಾವಗಲ್ ಅವರಿಂದ ತಬಲವಾದನ ಹಾಗೂ ವೈಲಿನ್ ಸಹಕಾರ ಸಿ ಎನ್ ಚಂದ್ರಶೇಖರ್ ಅವರದಾಗಿತ್ತು.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.